0: You're listening to Radio Sarang, 107.8 FM.
1: ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವಜನರಲ್ಲಿ ಹೆಚ್ಚುತ್ತಿರುವ ಮೂತ್ರಪಿಂಡದ ಸಮಸ್ಯೆಗಳು. ಭಾಗವಹಿಸುವ ವೈದ್ಯರು ಡಾಕ್ಟರ್ ಕೆಎನ್ ಸನ್ಮಾನ್, ಪ್ರೊಫೆಸರ್ ಆಂಡ್ ಎಚ್ಒಡಿ, ಡಿಪಾರ್ಟ್ಮೆಂಟ್ ಆಫ್ ಯುರಾಲಜಿ, ಕೆಎಂಸಿ ಹಾಸ್ಪಿಟಲ್, ಮ್ಯಾಂಗಲೋರ್. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ತಪ್ಪದೆ ಕೇಳಿ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ.

0: ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8. ಈ ಬಾಳಿಗೊಂದು ನಂಬಿಕೆ ಅನ್ನುವಂತ ಪುಸ್ತಕ ಡಿ ವಿ ಜಿ ಅವ್ರದ್ದು. ಗಾತ್ರದಲ್ಲಿ ತುಂಬಾ ಸಣ್ಣ ಪುಸ್ತಕ, ಆದ್ರೆ ಆಳದಲ್ಲಿ ತುಂಬಾ ಆಳವಾದಂತ ಪುಸ್ತಕ. ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು. ನಾನು ಹಿಂದಕ್ಕೆ ಇದ್ರ ಬಗ್ಗೆ ಮಾತಾಡಿದ್ದುಂಟು, ಗೋಖಲೆ ಇನ್ಸ್ಟಿಟ್ಯೂಟ್ ಅಲ್ಲಿ 5 ದಿವಸ ಮಾತಾಡಿದ್ದೆ. ಮೊದಲು ನನ್ನ ಕೇಳಿದ್ರು ಸ್ನೇಹಿತರೆಲ್ಲ, 5 ದಿವಸ ಏನ್ ಮಾತಾಡ್ತೀರಿ, ಇರೋದು 50 ಪೇಜಿನ ಪುಸ್ತಕ ಅದು ಅಂತ. ನಾ ಪ್ರಯತ್ನ ಮಾಡ್ತೀನಿ ಅಂತ ಹೋಗಿ ಕೊನೆಗೆ ನನಗೆ ಸಮಯ ಸಾಲಿಲ್ಲ ಅನ್ನೋದನ್ನ ಹೇಳಬೇಕು. ಅದು ನನ್ನ ಮಿತಿಯಲ್ಲಿ ಸಾಲಿಲ್ಲ. ಇನ್ನೂ ತುಂಬಾ ತಿಳಿದವರು ಮಾತಾಡಿದ್ರೆ 10 ದಿವಸ ಮಾತಾಡಿದ್ರು ಆಗ್ತಿರ್ಲಿಲ್ಲೇನು, ಅಷ್ಟು ವಿಷಯ ಗರ್ಭಿತವಾಗಿರುವಂಥದ್ದು. ಈ ಬಾಳಿಗೊಂದು ನಂಬಿಕೆ ಅನ್ನುವಂಥ ಶೀರ್ಷಿಕೆ ಒಳಗೇನೆ 2 ಭಾಗ ಇದ್ದಾವೆ. ಒಂದು ಬಾಳು, ಇನ್ನೊಂದು ನಂಬಿಕೆ, ಎರಡಿದ್ದಾವೆ. ಬಾಳಿಗೆ ಒಂದು ನಂಬಿಕೆ ಬೇಕು ಅಂತ ಪುಸ್ತಕ ಬರೆದ್ರು ಡಿ ವಿ ಜಿ. ನಂಬಿಕೆ ಯಾಕೆ ಬೇಕು ಅಂತ, ಈ ನಂಬಿಕೆ ಅಂದರೆ ಏನು, ಅದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ ಅನ್ನಿಸ್ತು ನನಗೆ. ನಂಬಿಕೆ ಇಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲ, ನಾವು ಒಂದು ಕ್ಷಣ ಕೂಡ ಬದುಕೋಕೆ ಸಾಧ್ಯ ಇಲ್ಲ. ನಮ್ಮ ಭಾಗವತದಲ್ಲಿ ಒಂದು ಕತೆ ಬರ್ತದೆ. ಒಬ್ಬರು ಪುರೋಹಿತರು, ಅವರು ಹರಿಕತೆ ಮಾಡಿಕೊಂಡು ತಮ್ಮ ತಿಳಿದಂಥ ವಿಷಯಗಳನ್ನು ತಿಳಿಸಿ ಪಾಠ ಮಾಡ್ತಿದ್ರು. ಹಳ್ಳಿ ಜನ ಎಲ್ಲ ಕೂತ್ಕೊಂಡು ಕೇಳಬೇಕು. ಅವರಿರುವಂಥ ಊರು ಹೇಗಿತ್ತು ಅಂದರೆ, ನಮ್ಮ ಶ್ರೀರಂಗಪಟ್ಟಣದ ಹಾಗೆ ನದಿ 2 ಕವಲಾಗಿ ಒಡೆದು ಹಳ್ಳಿನ ಸುತ್ತುವರೆದು ಬಿಡ್ತದೆ, ದ್ವೀಪ ಆದಂಗೆ ಆಗುತ್ತೆ. ಬಾಕಿ ದಿವಸ ಏನು ತೊಂದರೆ ಇಲ್ಲ, ಮಳೆಗಾಲ ದಿವಸದಲ್ಲಿ ಮಾತ್ರ ನದಿ ಪ್ರವಾಹ ಬಂದಾಗ ಆ ಊರು ನಡುಗಡ್ಡೆ ಆಗಿಬಿಡ್ತದೆ. ಅದು ಸುಮಾರು 3-4 ದಿವಸ ಪ್ರವಾಹ ಕಮ್ಮಿ ಆಗೋವರೆಗೂ ಆ ಊರಿಗೆ ಹಾಲು ಮೊಸರು ಪೂರೈಕೆ ಆಗುವಂಗಿಲ್ಲ, ಅದೆಲ್ಲ ಹೊರಗಡೆಯಿಂದ ಬರಬೇಕಾದ. ಒಂದ್ಸಲ ಹೀಗೆ ಜೋರಾಗಿ ಮಹಾಪೂರ ಬಂತು, ನದಿ ಬಂದು ಊರು ನಡುಗಡ್ಡೆ ಆಯಿತು. ಪುರೋಹಿತರು ಅಂದ್ಕೊಂಡ್ರು, ಆಯ್ತಪ್ಪ ಈ 4 ದಿವಸ ನೀರು ಇಳಿಯೋವರೆಗೂ ಹಾಲು ಮೊಸರು ಇಲ್ಲ ನಮಗಿನ್ನ ಅಂದ್ಕೊಂಡ್ರು. ಆದರೆ ಬೆಳಗ್ಗೆ 9 ಗಂಟೆಗೆ ಹಾಲಿನೊಳಗೆ ಬಂದ್ಬಿಟ್ಲು, ಬುಟ್ಟಿ ಇಟ್ಕೊಂಡು ಹಾಲು ಮೊಸರೆಲ್ಲ ತಂದಿದ್ದಾಳೆ. ಇವ್ರಿಗೆ ಆಶ್ಚರ್ಯವೂ ಆಶ್ಚರ್ಯ, ಅಲ್ಲಮ್ಮ ನಾವು ಕೂಡ ಬರೋಂಗಿಲ್ಲ, ಅಷ್ಟು ಜೋರಾಗಿದೆ ನದಿ ಪ್ರವಾಹ, ನೀನು ಹೇಗೆ ಬಂದೆ, ಇಲ್ಲೇ ಇದೆಯಾ ನೀನು? ಇಲ್ಲ, ನಮ್ಮೂರಿಂದ ಬಂದೆ. ಮತ್ತೆ ಹೇಗೆ ಬಂದೆ ನೀನು? ನೀವು ಹೇಳಿದ್ರಲ್ಲ ಸ್ವಾಮಿ ಮೊನ್ನೆ ಹರಿಕತೆ ಮಾಡ್ತಾ. ನಂಬಿಕೆ ಇರಬೇಕಮ್ಮ, ನಂಬಿಕೆ ಇದ್ರೆ ಏನು ಅದ್ರ ಆಗ್ತದೆ ಅಂತ ಹೇಳಿದ್ರಿ, ಅದೇನಾಯ್ತು ಈಗ ಅಂತ ಕೇಳಿದ್ರು. ದೇವ್ರ ಮೇಲೆ ನಂಬಿಕೆ ಇದ್ರೆ ಏನಾದರೂ ಆಗ್ತದೆ ಅಂತ ಹೇಳಿದ್ರಲ್ಲ, ಅದು ನೋಡಿಬಿಡ್ಬೇಕು ಅಂತ ಹೇಳಿ ನನ್ನ ಹಾಲು ಮೊಸರು ಬುಟ್ಟಿಯಲ್ಲಿ ಇಟ್ಕೊಂಡೆ. ನೀವೇ ಕಲಿಸಿದ್ರಲ್ಲ ಮಂತ್ರ, ನದಿ ಹತ್ರ ಬಂದೆ, ನಾರಾಯಣ ನಾರಾಯಣ ಅನ್ಕೊಂಡು ನಡ್ಕೊ ಬಂದ್ಬಿಟ್ಟೆ ನೀರ ಮೇಲೆ. ನಿಜವಾಗ್ಲೂ ಬಂದ್ಯಾ ಅಂತ ಕೇಳಿದ್ರು. ಹೌದು, ನೀವು ಹೇಳಿದ್ದಿರಲ್ಲ ಸರ್ ನಾರಾಯಣ ಅನ್ಕೊಂಡು ಬಂದೆ ತಂದಿದ್ದೀನಿ ಈಗ, ಮತ್ತೆ ವಾಪಸ್ ಹಂಗೆ ಹೋಗ್ತೀಯಾ? ಮತ್ತೆ ಹಂಗೆ ಹೋಗ್ಬೇಕಲ್ಲ, ಬೇರೆ ಹಾದಿಯಲ್ಲಿದೆ ನನಗೆ ಅಂದ್ಲು. ಇದು ನೋಡ್ಬೇಕನ್ನಿಸ್ತು, ನಾನು ಹೇಳಿದ ಮಾತೇ ಇಷ್ಟು ಪ್ರಭಾವ ಆಗಿರ್ಬೇಕಾದ್ರೆ ನಾನು ಹೋದ್ರೆ ಏನಾಗ್ಬೋದು? ಆಕೆ ಜೊತೆಗೆ ಹೋದ್ರು, ಆಕೆ ಸೀದಾ ಹೋದ್ಲು, ತಲೆ ಮೇಲೆ ಇಟ್ಕೊಂಡ್ಲು, ಕಣ್ಣು ಮುಚ್ಕೊಂಡ್ಲು, ನಾರಾಯಣ ನಾರಾಯಣ ನಡ್ಕೊಂಡು ಹೋಗ್ಬಿಟ್ಲು ನೀರ್ ಮೇಲೆ. ಇವರೊಂದು ನಾನು ಕಲಿಸಿದ ವಿದ್ಯೆನೇ ಇಷ್ಟು ಪ್ರಭಾವ ಆಗಿರ್ಬೇಕಾದ್ರೆ ನಾನು ನೋಡೇ ಬಿಡಬೇಕು ಅಂದರು. ನೀರು ಮುಟ್ಟು ನೋಡಿದ್ರು, ಭಾಳ ಚಳಿ ಇತ್ತು, ತಣ್ಣಗಾಗಿತ್ತು. ನಾರಾಯಣ ಅಂದ್ಕೊಂಡು ನೀರಲ್ಲಿ ಕಾಲು ಇಟ್ಕೊಂಡು ಕೊಚ್ಕೊಂಡು ಹೋದರು. ಯಾಕಂದರೆ ಇವ್ರು ಹೇಳೋದಷ್ಟೇ ಗೊತ್ತಿತ್ತು, ನಂಬಿಕೆ ಹಾಕೇಗಿತ್ತು. ಅದಕ್ಕೆ ಭಾಗವತಲ್ಲಿ ಬರೋ ಮಾತು, ಪುರೋಹಿತರಿಗೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಕೇಳಿದವ್ರು ಮಾತ್ರ ಖಂಡಿತ ಆಗತ್ತೆ. ಈ ನಂಬಿಕೆ ಅನ್ನುವಂಥದ್ದು ಆಳವಾಗಿದ್ದರೆ ಯಾವುದಾದ್ರೂ ಕೆಲಸ ಮಾಡ್ತದೆ ಅಂತ.

ನನ್ನ ಅನುಭವ ಸ್ವಾಮಿ ಇದು. ಯಾವುದನ್ನಾದರೂ ನೀವು ಖಚಿತವಾಗಿ ನಂಬಿಕೊಂಡ್ರೆ ಹಾಗೆ ಆಗ್ಬಿಡುತ್ತೆ. ನೀವು ಪರೀಕ್ಷೆ ಮಾಡಿ ನೋಡಿಬೇಕಾದ್ರೆ ಎಷ್ಟೋ ಸಲ ನಿಮ್ಮ ಅನುಭವಕ್ಕೆ ಬಂದಿದೆ, ಕೂತಿರ್ತೀರಿ, ಫೋನ್ ಸಪ್ಪಳ ಆಗುತ್ತೆ, ಬಹುಶಃ ಅವ್ರದೇ ಇರಬೇಕಿದು ಫೋನು ಅಂತೀರ, ಅವ್ರದೇ ಇರುತ್ತೆ, ಅದೇನು ಗೊತ್ತಾಯ್ತು ನಿಮ್ಗೆ ಬರ್ತದೆ ಅಂತ. ಅಥವಾ ಇವತ್ತು ಯಾಕೋ ಪಾಪ ಫೋನ್ ಮಾಡಿಲ್ಲ ಮಗ, ಭಾಳ ದಿವಸದಿಂದ ಮಾಡಿಲ್ಲ, ಇವತ್ತು ಬರ್ಬೋದೇನೋ ಫೋನು ಅಂದ್ಕೊಂಡಿದ್ದೀರಿ, ಫೋನ್ ಬರ್ತದೆ, ಅದು ಕಾಕತಾಳೀಯ ಅಂತ ಕರಿಬೋದೇನೋ ನೀವು. ಅದು ನನಗೇನಂದರೆ ಯಾವುದನ್ನಾದರೂ ಗಟ್ಟಿಯಾಗಿ ನಂಬಿಕೊಂಡ್ರೆ ಹಾಗೆ ಆಗಿಬಿಡ್ತದೆ ಅಂತ ಒಂದು ಉದಾಹರಣೆ ಹೇಳಿದೆ ಈಗ ನಾನು ಅವ್ರಿಗೆ. ನನಗೆ ಭಗವಂತನ ಕೃಪೆಯಿಂದ ಕಲಾಂ ಅವ್ರ ಪರಿಚಯ ಭಾಳ ವರ್ಷ ಆಯಿತು. 2001 ಅವ್ರು ತೀರ್ಕೊಳ್ಳೋವರೆಗೂ ಅವ್ರ ಪರಿಚಯ ಇದ್ದಂಥದ್ದು. 2001 ಅಣ್ಣಾ ಯೂನಿವರ್ಸಿಟಿ ಅಂತಿದೆ ಚೆನ್ನೈದಲ್ಲಿ, ಅಲ್ಲಿ ನಾನು MBA ಹುಡುಗರಿಗೆ ಪಾಠ ಮಾಡೋಕ್ಕೆ ಪ್ರತಿ ತಿಂಗಳು ಒಂದು ಕ್ಲಾಸಿಗೆ ಹೋಗ್ತಾ ಇದ್ದೆ. ಅಲ್ಲಿ ಅವಾಗ ಕಲಾಂ ಅವರು ಸರ್ಕಾರದಿಂದ ರಿಟೈರ್ ಆಗಿ ಅಲ್ಲಿ ಪ್ರೊಫೆಸರ್ ಎಮರಿಟಸ್ ಅಂತ ಆಗಿದ್ದರು. ಕೆಲವೊಂದು ಕ್ಲಾಸ್ ತಗೋತಾ ಇದ್ದರು, ಒಂದು ರೂಮ್ ಕೊಟ್ಟಿದ್ದರು ಅವರಿಗೆ. ಡಾಕ್ಟರ್ ಬಾಲಗುರುಸ್ವಾಮಿ ಅಂತ ವೈಸ್ ಚಾನ್ಸ್ಲರು, ನನ್ನ ಸ್ನೇಹಿತ ಅವರು, ಅವರು ಕಲಾಂ ಥರನೇ ಕೂದಲೆಲ್ಲ ಬಿಟ್ಟು ಹಾಗೆ ಇದ್ದಾರೆ ಅವರು. ಅಲ್ಲಿಗೆ ಹೋದಾಗ ಒಂದು ಲೆಕ್ಚರ್ ಮುಗಿದ ತಕ್ಷಣ ಅವರು ವೈಸ್ ಚಾನ್ಸ್ಲರ್ ರೂಮಲ್ಲಿ ಊಟ ಮಾಡೋದು, ಬನ್ನಿ ಶಲ್ವಿ ಗೋಟು ಕಲಾಂ ಅನ್ನೋರು, ಹೋಗೋಣ ಬರ್ರಿ ಅಂತಿದ್ವಿ. ಅವ್ರು ಪ್ರೆಸಿಡೆಂಟ್ ಆಗ್ತಾರೆ ಅಂತ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅವಾಗ ಹೋಗಿ ಕೂತ್ಕೊಂಡು ಸ್ವಲ್ಪ ಖಾಲಿ ಫ್ರೀ ಆಗಿರೋರು, ಊಟ ಆಯ್ತಾ ಅಂತ ಕೇಳೋರು. ಆಯಿತು ಅಂದ ತಕ್ಷಣ ಪಕ್ಕದ ಮುಚ್ಚಳ ತೆಗೆದು ಒಂದು ಮುಷ್ಟಿ ಹುರಿದು ಶೇಂಗಾ ಕೊಡಬೇಕು ನಮಗೆ, ಕಡಲೆಕಾಯಿ ಬೀಜ ಕೊಡಬೇಕು, ತಿನ್ನಿ, ಒಳ್ಳೇದು, ಗುಡ್ ಫಾರ್ ಹೆಲ್ತ್ ಅನ್ನೋರು. ನಮಗೇನು ಕೆಲಸ, ವಿಮಾನಕ್ಕೆ ವಾಪಸ್ ಬೆಂಗಳೂರು ಬರ್ತಂಗೆ ನಂಗೆ ಖಾಲಿ ಇದ್ದೆ. ಆ ಹಟ್ಟೆ ತಮ್ಮ ಕಥೆಯೆಲ್ಲ ಹೇಳೋರು, ಅನುಭವ ಹೇಳ್ತಿದ್ರು. ಒಂದ್ಸಲ ಕೇಳಿದರು, ಡು ಯು ಗೋ ಟು ಟೆಂಪಲ್ ಅಂದರು. ಯಾ, ಐ ಗೋ ಟು ಟೆಂಪಲ್ ಸಮ್ ಟೈಮ್ಸ್ ಅಂದೆ. ವೈ ಅಂದರು, ಐ ಫೀಲ್ ಹ್ಯಾಪಿ ಅಂದೆ. ವಾಟ್ ಡು ಯು ಆಸ್ಕ್ ಗಾಡ್, ದೇವ್ರನ್ನೇನು ಕೇಳ್ಕೊತೀಯ ಅಲ್ಲಿ ಹೋಗಿ ಅಂದರು. ನಾನೇನು ಕೇಳ್ಕೊಳ್ಳಲ್ಲ ಅಂದೆ. ಯಾಕೆ ಅಂದರು, ದೇವ್ರೇನು ತಹಶೀಲ್ದಾರ ಅವನು ಅಪ್ಲಿಕೇಶನ್ ಕೊಡೋದಕ್ಕೆ, ಇದು ಕೊಡು ಇದು ಕೊಡೋದಕ್ಕೆ, ಅವ್ನು ಗೊತ್ತಿರಬೇಕಲ್ಲ, ಗೊತ್ತಿಲ್ಲದಾರ ಅದೆಂತ ದೇವ್ರು, ಅವನು ನನಗೇನು ಕೊಡಬೇಕು ಅಂತ ಗೊತ್ತಿದೆ, ಏನು ಕೊಡಬಾರ್ದು ಅಂತ ಗೊತ್ತಿದೆ, ಯಾವಾಗ ಕೊಡಬೇಕಂತ ಗೊತ್ತಿದೆ, ಎಷ್ಟು ಕೊಡಬೇಕಂತ ಗೊತ್ತಿದೆ, ನಾವು ಕೇಳಬಾರ್ದು. ನಾನು ಹೇಳಿದ್ರೆ ನಮ್ಮ ಪರಂಪರೆಯಲ್ಲಿ ಒಂದು ಮಾತಿದೆ, ಭಗವಂತನ ಏನು ಕೇಳಬಾರ್ದು, ಕೇಳಿದರೆ ಎರಡೇ ಕೇಳಬೇಕು, ಭಾಳ ಚೆನ್ನಾಗಿರುವಂಥದ್ದು. ದೀನ ಮಾಡಬೇಡ ನನ್ನ, ಬಿನಾ ದೈನ್ಯೇನ ಜೀವನಂ ಅನಾಯಾಸ ಮರಣಂ ಅಂತ ಹೇಳ್ತಾರೆ. ಎರಡನ್ನೇ ಕೇಳಬೇಕಂತೆ, ದಯವಿಟ್ಟು ಭಗವಂತ ಯಾರ ಮುಂದೆ ಕೈ ಚಾಚಿ ನನ್ನ ದೀನ ಮಾಡಬೇಡಪ್ಪ, ಮರ ಹೆಲ್ಪ್ಲೆಸ್ ಮಾಡಬೇಡ ನನ್ನ. ಕೊನೆಗೆ ನಿದ್ದೆ ಒಲು ಸಾವು ಕೊಡೆ ಮಂಕುತಿಮ್ಮ ಅಂದ ಹಾಗೆ ಆರಾಮಾಗಿ ಸಾವು ಕೊಡಪ್ಪ, ಮತ್ತೊಬ್ಬರಿಗೆ ಭಾರ ಆಗೋಂಗೆ ಮಾಡಬೇಡ ಅಂತ ಬೇಡ್ಕೋಬೇಕಂತೆ. ಒನ್ ಮಿನಿಟ್ ಅಂದರು, ಧೈರ್ಯ ತೆಗೆದ್ರು, ಐ ರೈಟ್ ಇಟ್. ಫಸ್ಟ್ ಒನ್ ಈಸ್ ಡೋಂಟ್ ಮೇಕ್ ಮೀ ಹೆಲ್ಪ್ಲೆಸ್, ರೈಟ್ ಅಂದರು. ಎಸ್ ಸರ್. ಸೆಕೆಂಡ್ ಒನ್ ಈಸ್ ಗಿವ್ ಮೀ ಕಂಫರ್ಟಬಲ್ ಡೆತ್, ರೈಟ್ ಅಂದರು. ಎಸ್ ಅಂದೆ. ಬರ್ಕೊಂಡ್ರು, ಡೈರಿ ಮುಚ್ಚಿದ್ರು, ಟಪ್ ಅಂತ ಟೇಬಲ್ ಬಿಡಿದ್ರು. ಯು ನೋ ಐ ವಾಂಟ್ ಟು ಡೈ ಟೀಚಿಂಗ್. ಇದು ನನಗೆ ಹೇಳಿದ್ದು 2001 ಸ್ವಾಮಿ. 2015 ಹಾಗೆ ಆಯ್ತು. ಅವತ್ತಿನ ದಿವಸ ನಾನು ರಾಯಚೂರಲ್ಲಿ ಇದ್ದೀನಿ, ನಾನು ಇಡೀ ದಿವಸ ಅಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರೊಫೆಸರ್ಶಿಪ್ ಕೆಲಸ, ಕ್ಲಾಸ್ ಮುಗಿಸಿ ನಾನು ಹೋಟೆಲ್ಗೆ ಹೋಗಿದ್ದೆ, ನನ್ನ ಮೊಬೈಲ್ ಆಫ್ ಮಾಡಿಕೊಂಡಿದ್ದೆ. ಆನ್ ಮಾಡಿದ ತಕ್ಷಣ ನೋಡ್ತೀನಿ ಮನೆಯಿಂದ ನಾನು ಹೆಂಡ್ತಿದ್ದು 16 ಫೋನ್ ಕಾಲ್ ಇತ್ತು. ಏನಿರಬೇಕು ಅಂತ ಫೋನ್ ಮಾಡಿದ್ದೆ. ಏನಾಯಿತು ಅಂತ ಕೇಳಿದೆ. ಟಿ ವಿ ನೋಡಿದ್ರಾ ಅಂತ ಕೇಳಿದ್ದು. ಯಾಕೆ ಅಂದರೆ ಕಲಾಂ ಹೋಗ್ಬಿಟ್ರಂತೆ. ಅದಕ್ಕಿಂತ 2 ಮೊದಲೇ ಅವ್ರ ಜೊತೆ 3 ಕಳೆದು ಬಂದಿದ್ದೀನಿ ನಾನು. ಏನು ಆಕ್ಸಿಡೆಂಟ್ ಆಯ್ತಾ ಅಂತ ಕೇಳಿದೆ. ಇಲ್ಲ, ಅದೇನು ಲೆಕ್ಚರ್ಗೆ ಹೋದ್ರಂತೆ, ಫ್ಲ್ಯಾಶ್ ತೋರಿಸ್ತಾ ಇದ್ದಾರೆ, ಭಾಷಣಕ್ಕೆ ನಿಂತ್ಕೊಂಡ್ರಂತೆ, ಹಿ ಕೊಲ್ಯಾಪ್ಸ್ ಅಂಡ್ ಹಿ ಡೈಡ್ ಅಂತ. ನಂದು ಹಿ ಗಾಟ್ ವಾಟ್ ಯು ವಾಂಟೆಡ್. ನನಗೊಂದು ನಂಬಿಕೆ ಇದೆ ಸ್ವಾಮಿ, ಇಫ್ ಯು ಬಿಲೀವ್ ಸಮಥಿಂಗ್ ಇಂಟೆನ್ಸ್ಲಿ ಇಟ್ ಹ್ಯಾಪನ್ಸ್. ಯಾವುದನ್ನು ಗಟ್ಟಿಯಾಗಿ ನಂಬಿಕೊಂಡ್ರೆ ಹಂಗೆ ಆಗ್ಬಿಡುತ್ತೆ. ಆ ನಂಬಿಕೆ ಬಲ ಇರಬೇಕು. ನಂಬಿಕೆ ಅರ್ಧ ಮರ್ಧ ಇದ್ರೆ ಆಗೋಲ್ಲ.

ಟಾಲ್ಸ್ಟಾಯ್ ಬರೀತಾನೆ ಒಂದು ಕತೆನ. ಒಬ್ಬ ಪಾದ್ರಿ ಕಾಡಿನಲ್ಲಿ ಹೋಗ್ತಾ ಇದ್ದ ಕಾರಲ್ಲಿ, ತಟ್ಟ ಕಾಡು, ಯಾರು ಇರೋಕ್ ಸಾಧ್ಯ ಇಲ್ಲ. ಹೋಗ್ತಿರ್ಬೇಕಾದ್ರೆ ನೋಡ್ತಾನೆ ಒಂದ್ ಕಡೆಗೆ ಮೂರು ಜನ ಮುದುಕರು ಕೂತಿದ್ದಾರೆ, ಬಿಳಿ ಕೂದಲು, ಬಿಳಿ ಉದ್ದ ಗಡ್ಡ. ಏನ್ ಮಾಡ್ತಿದ್ದಾರೆ ಮೂರು ಜನ ಮುದುಕರು ಇಲ್ಲಿ ಅಂತ ನೋಡ್ದ. ಕಾರಿಂದ ಇಳ್ದ, ಹತ್ರ ಹೋಗಿ ನೋಡ್ದ, ಅವ್ರ ಮೂರು ಜನ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರೆ. ಅವ್ರ ಪ್ರಾರ್ಥನೆ ಬಹಳ ಸುಲಭ. ವಿ ಆರ್ ತ್ರೀ, ಯು ಆರ್ ತ್ರೀ ಬ್ಲೆಸ್ಸಸ್, ವಿ ಆರ್ ತ್ರೀ, ಯು ಆರ್ ತ್ರೀ ಬ್ಲೆಸ್ಸಸ್. ಇವನಂದಂತ ಪಾದ್ರಿ, ಇದೆಂತ ಮಂತ್ರ ರೀ ಇದು, ಇದು ಪ್ರಾರ್ಥನೆನ ಇದು? ಅವ್ರಂದ್ರೆ ನಮ್ಗೆ ಗೊತ್ತಿಲ್ಲ ಸ್ವಾಮಿ, ಇದು ಯಾರೋ ಕಲಿಸಿದ್ರು, ನಾವು ಮೂರು ಜನ, ಅವ್ರು ಮೂರು ಜನ, ಫಾದರ್ ಸನ್ ಆ್ಯಂಡ್ ದಿ ಹೋಲಿ ಗೋಸ್ಟ್ ಮೂರು, ಅವ್ರು ಕಾಪಾಡಲಿ ನನ್ನ ಅಂತ ಕೇಳ್ಕೊತೀವಿ ಅಂದ್ರಂತೆ. ಇವನು ಹೇಳಂತ ಹಂಗಲ್ಲಪ್ಪ, ಅದು ಪ್ರಾರ್ಥನೆ ಹಂಗಲ್ಲ, ನಾ ಕಲಿಸ್ಕೊಡ್ತೀನಿ ಅಂತ ಹೇಳಿ ತಾಳ್ಮೆಯಿಂದ ಇದು ಮೊದಲನೇ ಪ್ರಾರ್ಥನೆ, ಇದು ಎರಡನೇ ಪ್ರಾರ್ಥನೆ, ಇದು ಮೂರನೇ ಪ್ರಾರ್ಥನೆ ಅಂತೆಲ್ಲ ಕಲಿಸಿದ. ಪಾಪ ವಯಸ್ಸಾಗಿದ್ದೆ, ನೆನ್ಪುಳಿಯಲ್ಲ ಅವರಿಗೆ. ಇನ್ನೊಂದು ಎರಡು ಸಲ ಕೇಳಿಸ್ಕೊಂಡ್ರು, ಸಮಾಧಾನ ಆಯ್ತು ಇವನಿಗೆ, ಅಂತೂ ಪ್ರಾರ್ಥನೆ ಕಲಿಸಿದೆ ನಾನು ಇವರಿಗೆ ಅಂಥೇಳಿ. ವಾಪಸ್ ಕಾರಲ್ಲಿ ಬರ್ತಾ ಇದ್ದಾನೆ, ದೊಡ್ಡದೊಂದು ಕೆರೆ, ಆ ಕೆರೆ ಸುತ್ತ ಕಾರ್ ಬರ್ಬೇಕು ಹಿಂಗೆ. ಅವ್ನು ಬರುವ ಕೆರೆ ನೋಡ್ತಾ ಇದ್ದ, ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಎದೆ ಗುಂಡಿಗೆ ಹೊಡೆದೋಯ್ತು. ಒಂದು ನೋಡ್ತಾನೆ, ಮೂರು ಜನ ಮುದುಕರು ನೀರ್ ಮೇಲೆ ಓಡ್ಕೊಂಡು ಬರ್ತಾ ಇದ್ದಾರೆ. ಕಾರ್ ನಿಲ್ಸು ಅಂದ, ನೀರ್ ಮೇಲೆ ಹೆಂಗೆ ಓಡ್ಕೊಂಡು ಬರ್ತಿದ್ದಾರಪ್ಪ ಇವರು? ಆ ಮೂರು ಜನ ಬಂದರು, ಎದುರಿಸಲು ಬಿಡ್ತಾ ಇದ್ದಾರೆ. ಏನಾಯ್ತು ಅಂತ ಕೇಳ್ದ. ಸ್ವಾಮಿ, ನೀವು ಒಂದು ಎರಡು ನೆನಪಾಯ್ತು, ಆ ಮೂರನೇದು ಮರೆತು ಹೋಗ್ಬಿಟ್ಟಿದ್ದೆ, ಇನ್ನೊಂದು ಕಲಸಿ ಅಂದ್ರಂತವ್ರು. ಇವನಂದ, ಮೂರನೇದು ಹಾಳಾಗೋಯ್ತು, ನೀವು ನೀರ್ ಮೇಲೆ ಹೆಂಗೆ ಬಂದ್ರಿ ಅಂತ ಕೇಳ್ದ. ಅದು ಗೊತ್ತಾಗ್ಲಿಲ್ಲ ನಮಗೆ, ನೀವು ಕಲಿಸಿದ್ರಲ್ಲ ಮಂತ್ರ ಅಂದ್ಬಿಟ್ಟಿವಿ, ಆ ಮೂರನೇದು ಮರೆತು ಹೋಗಿದೆ ಅಂತ. ಇವನು ತಕ್ಷಣ ಹೇಳಿದಂತೆ, ಸ್ವಾಮಿ, ನನ್ನ ಮಂತ್ರ ಭಗವಂತನಿಗೆ ಅರ್ಪಿತ ಆಗಲಿಲ್ಲ. ನೀವೇನು ಹೇಳ್ತಿದ್ರಲ್ಲ, ವಿ ತ್ರೀ ಯು ತ್ರೀ ಕಾಪಾಡಿ ನಮ್ಮನ್ನು ಅಂತ, ಅದು ಭಗವಂತನಿಗೆ ಇಷ್ಟ ಆಯಿತು. ಭಗವಂತನಿಗೆ ಶಬ್ದ ಬೇಕಾಗಿಲ್ಲ, ಅದರಿಂದ ಇರುವಂಥ ಭಾವ ಬೇಕಾಗತ್ತೆ, ಆ ನಂಬಿಕೆ ಬೇಕು ಭಗವಂತ ಇದ್ದಾನೆ ಅಂತ ಹೇಳಿ. ನೋಡಿ, ಭಾರತದಲ್ಲಿ ಭಾಗವತದ ಕಥೆ, ರಷ್ಯಾದಲ್ಲಿ ಟಾಲ್ಸ್ಟಾಯ್ ಬರೆದಂಥ ಕಥೆ, ಎರಡು ಸಂವಾದಿಯಾಗಿರುವಂಥದ್ದು. ಮೂಲ ತತ್ವ ಅದೇನೆ, ನಂಬಿಕೆ ಇದ್ದರೆ ಕೆಲಸ ಆಗ್ತದೆ, ನಂಬಿಕೆ ಇಲ್ಲದ್ರೆ ಆಗೋಲ್ಲ ಅಂತ.

ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ. ನಂಬಿಯೂ ನಂಬದಿರುವ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರೆಂಗಾಯ್ತು, ಸಿಂಬಳದಿನೊಣ ನೀನು ಮಂಕುತಿಮ್ಮ. ಎಷ್ಟು ಚಂದ ಹೇಳೋದು ನಾಲ್ಕು ಸಾಲಲ್ಲಿ. ನಂಬದಿರ್ದನು ತಂದೆ, ಹಿರಣ್ಯಕಶಿಪು ನಂಬಲಿಲ್ಲ, ದೇವರಿಲ್ಲ ಅಂತ ಹೇಳಿದ, ನಾನೇ ದೇವರು ಅಂದ್ಕೊಂಡ ಅವನು. ನಂಬದಿರ್ದನು ತಂದೆ, ಅಪ್ಪ ಎಷ್ಟು ಗಟ್ಟಿಯಾಗಿ ದೇವರಿಲ್ಲ ಅಂತ ನಂಬಿದ್ನೋ ಅಷ್ಟೇ ಗಟ್ಟಿಯಾಗಿ ಮಗ ದೇವರಿದ್ದಾನೆ ಅಂತ ನಂಬಿದ ಪ್ರಹ್ಲಾದ. ನಂಬಿದನು ಪ್ರಹ್ಲಾದ. ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ, ನಂಬಿಯೂ ನಂಬದಿರುವ ಇಬ್ಬಂದಿ ನೀವು. ನಾವು ಗಮನಿಸ್ಬೇಕು ನಮ್ಮ ಜೀವನ ಎಷ್ಟು ಚೆನ್ನಾಗಿದೆ ಅಂತ. ಏನಾದರೂ ಆದರೆ ಸಾಧನೆ ಆಗಿಬಿಟ್ರೆ, ನಾನೇ ಮಾಡಿದ್ದು ಸರ್, 2 ವರ್ಷ ಕಷ್ಟಪಟ್ಟದ್ದು ನಾನೇ ಮಾಡಿದ್ದು. ಅಕಸ್ಮಾತ್ ಆಗದೆ ಹೋದರೆ ದೇವ್ರಿಗೆ ಕಣ್ಣೇ ಇಲ್ಲ ಸರ್, ಅವನ ಕಣ್ಣಿಲ್ಲ ಮೂಗಿಲ್ಲ, ನಾವು ಅನಾಟಮಿನೇ ಹೇಳ್ಬಿಡ್ತೀವಿ ಅಂತ. ಅದು ಬೇಕಿಲ್ಲ ನಾವು, ಯಾಕಂದರೆ ನಾವು ಬೇಕಾದಾಗ ನಂಬುತ್ತೀವಿ, ಬೇಕಾದಾಗ ನಂಬಲ್ಲ. ಅದಕ್ಕೆ ಗುಂಡಪ್ಪನವ್ರು ಹೇಳೋದು, ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರುವ ಇಬ್ಬಂದಿ ನೀನು. ಕೆಲವೊಂದ್ಸಲ ನಂಬುತ್ತೇನೆ, ಕೆಲವೊಂದ್ಸಲ ನಂಬಲ್ಲ, ಇಬ್ಬಂದಿ ನೀನು. ನೋಡಿ ಮೂರನೇ ಸಾಲ ಎಷ್ಟು ಚೆನ್ನಾಗಿದೆ. ಕಂಬದೇನೋ ಬಿಂಬದೇನೋ ಮೋಕ್ಷ ಅವರು ಹೆಂಗಾಯ್ತು. ಹಿರಣ್ಯಕಶಿಪು ಕಂಬದಿಂದ ಒಡೆದು ಬಂದ ನರಸಿಂಹ ಅವತಾರ ದರ್ಶನ ಕೊಟ್ಟ. ಹಿರಣ್ಯಕಶಿಪು ಕಂಬದಿಂದ ಬಂದ, ಮುಂದೆ ಶಾಂತನಾಗಿ ತನ್ನ ಸಾಕ್ಷಾತ್ ಬಿಂಬದಿಂದ ಪ್ರಹ್ಲಾದನ ದರ್ಶನ ಕೊಟ್ಟ. ಕಂಬದೇನೋ ಬಿಂಬದೇನೋ ಮೋಕ್ಷ ಅವರು ಹೆಂಗಾಯ್ತು, ಸಿಂಬಳದಿ ನೊಣನೇನು ಮಂಕುತಿಮ್ಮ. ಅಂಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ನೊಣ, ಹಾರ್ತದೆ ಹಾರಲ್ಲ, ಒದ್ದಾಡ್ತದೆ ಒದ್ದಾಡ್ತದೆ, ಒದ್ದಾಡೋದೇ ಜೀವನ ಆಗೋಯ್ತು. ಯಾಕಂದ್ರೆ ನಂಬಿಯು ನಂಬದಿರುವ ಇಬ್ಬಂದಿ ನೀನು, ಖಚಿತವಾಗಿ ನಂಬಿದ್ರೆ ಆಗುವಂಥದ್ದು ಅಂತ ಹೇಳ್ತಾರೆ. ನಂಬಿಕೆ ಇಲ್ಲದೆ ಮನುಷ್ಯ ಬದುಕಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ನಲ್ಲ, ನನಗೆ ಯಾರೋ ಒಬ್ರು ಕೇಳಿದ್ರು ಹಾಗೆ ಅಂತ. ನಂಬಿಕೆ ಇದ್ದ ಮನುಷ್ಯನಿಗೂ ನಂಬಿಕೆ ಇಲ್ಲದ ಮನುಷ್ಯನಿಗೂ ಇಲ್ಲದ ವ್ಯತ್ಯಾಸ ಏನು ಅಂದರೆ, ಒಂದು ಮರಕ್ಕೂ ಇಲೆಕ್ಟ್ರಿಕ್ ಕಂಬಕ್ಕಿರುವಂಥ ವ್ಯತ್ಯಾಸ ಅಂತ ಹೇಳ್ತೇನೆ. ಒಂದು ಮರ ಇದೆ, ಪಕ್ಕದಲ್ಲಿ ಇಲೆಕ್ಟ್ರಿಕ್ ಕಂಬ ಇದೆ. ಇಲೆಕ್ಟ್ರಿಕ್ ಕಂಬ 10 ವರ್ಷ ಇದ್ರೂ 1 ಇಂಚ್ ಉದ್ದಾಗಲ್ಲ, ಒಂದು ಹೂ ಬಿಡಲ್ಲ, ಒಂದು ಎಲೆ ಬಿಡಲ್ಲ, ಆದ್ರೆ ಮರ ಬಿಡ್ತದೆ. ಯಾಕಂದ್ರೆ ಅದು ನೆಲವನ್ನು ಗಟ್ಟಿಯಾಗಿ ಹಿಡ್ಕೊಂಡಿದೆ, ನಂಬಿಕೊಂಡಿದೆ ಅದು. ಇದಕ್ಕೆ ಬೇರಿಲ್ಲ, ಬೇರಿಲ್ಲದ ಮನುಷ್ಯ ನಂಬಿಕೆ ಇಲ್ಲದ ಮನುಷ್ಯ ಇದ್ದ ಹಾಗೆ. ಎಷ್ಟು ಕಡೆ ನೋಡಿ ನಮ್ಮ ಜೀವನದಲ್ಲಿ ನೋಡ್ತೀವಿ, ಒಂದು ಕ್ಷಣನೂ ಬದುಕೋಕೆ ಸಾಧ್ಯ ಇಲ್ಲ. ಒಂದಲ್ಲ ಮಗು ಹುಟ್ಟಿದ ತಕ್ಷಣ ಅಳತ್ತೆ, ಹುಟ್ಟಿದ ತಕ್ಷಣ ಅಳತ್ತೆ, ಗಾಬರಿ ಅಳತ್ತೆ. ಅಮ್ಮ ಎತ್ಕೊಂಡ ತಕ್ಷಣ ಆರಾಮಾಗಿರ್ತದೆ, ಅದಕ್ಕೆ ನಂಬಿಕೆ ಬಂತು, ನಾನು ಕಾಪಾಡ್ತಾಳೆ ಇವಳು ಅಂತ. ಅದಕ್ಕೆ ಮಗುಗೆ ತಾಯಿ ಸ್ಪರ್ಶ ಹೆಂಗೆ ಗೊತ್ತಾಗ್ಬಿಡುತ್ತೆ ಅಂದರೆ, ಅದು 3-4 ತಿಂಗಳು ಅನ್ಕೋತದೆ, ಎಲ್ಲ ಕಡೆಯೂ ಹೋಗ್ತದೆ. ಸ್ವಲ್ಪ ತಾಯಿ ಮುಖ ಪರಿಚಯ ಆದಮೇಲೆ ಬೇರೆಯವ್ರ ಕಡೆ ಹೋಗಲ್ಲ ಮಗು, ಯಾಕಂದರೆ ಅಭದ್ರತೆ. ತಾಯಿ ನಂಬಿಕೆ ಇದೆ, ನಾನು ಇಟ್ಕೋತಾಳೆ ಅಂತ ಗೊತ್ತದು. ಅಲ್ಲಿ ಹುಟ್ಟಿದಾಕ್ಷಣ ನಂಬಿಕೆ ಶುರು ಆದದ್ದು, ಸ್ವಲ್ಪ ಮಗು ಬೆಳೆದ ಹಾಗೆ ಪರಿಚಿತರ ಕಡೆ ಹೋಗೋಕೆ ಶುರು ಆಗುತ್ತೆ. ಯಾಕಂದರೆ ನಂಬಿಕೆ ಇದೆ ಅವ್ರ ಜೊತೆಗೆ, ಹೊಸಬ್ರ ಕಡೆ ಹೋಗಲ್ಲ, ಮುಖ ಹೋಗಲ್ಲ. ಅಲ್ಲಿ ಮನೆಯಲ್ಲದ ಅಜ್ಜ ಅಜ್ಜಿ ಚಿಕ್ಕಪ್ಪ ಯಾರಿರ್ತಾರೋ ಅವ್ರ ಕಡೆನೇ ಹೋಗ್ತದೆ. ನಾವು ಅದೇ ಮಾಡಲ್ವಾ?

ಬೇರೆ ದೇಶಕ್ಕೆ ಹೋದ್ರೆ ಹುಡುಕಾಡ್ಕೊಂಡು ನಮ್ಮೂರು ಯಾರಿದ್ದಾರೆ ನೋಡ್ರಿ ಕನ್ನಡದವರು ಅಲ್ಲ. ನಾವು ಸುಮ್ಮನೆ ಅಮೆರಿಕಕ್ಕೆ ಹೋಗಿ ಬಂದ್ವಿ ಅಂತ ಹೇಳ್ತೀವಿ ಅಷ್ಟೇ, ಅಲ್ಲಿ ಇರೋದು ಭಾರತದವರೇ ಇರ್ತೀವಿ ನಾವು. ಅಲ್ಲಿ ನಮ್ಮದೇ ಒಂದು ಗುಂಪು ಕಟ್ಕೊಂಡು ಅಲ್ಲಿ ಒಂದು ಇದ್ಕೊಂಡು ನಾನು ಹೋಸ್ಟೆಲ್ ಹೋದಾಗ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು, ಕನ್ನಡ ಸಂಘ ಇನ್ ನ್ಯೂಯಾರ್ಕ್ ಈಸ್ ಮೋರ್ ಸ್ಟ್ರಾಂಗರ್ ದನ್ ಕನ್ನಡ ಸಂಘ ಇನ್ ಬೆಂಗಳೂರು ಅಂತ. ಯಾಕಂದ್ರೆ ಅಲ್ಲಿ ನಮ್ಮವರು ಬೇಕಾಗ್ತದೆ. ನೀವು ನೋಡ್ಬೇಕಲ್ಲಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಗೊತ್ತಾ, ಹಠ ಹಿಡಿದಿರ್ತಾರೆ. ಅಕಸ್ಮಾತ್ ಯಾರಾದರೂ ಕನ್ನಡ ಬಿಟ್ಟು ಏನು ಮಾತಾಡಿದರೆ ದಂಡ ಹಾಕ್ತೀವಿ ನಿಮಗೆ, ಇಷ್ಟು ಪೌಂಡ್ ಡಾಲರ್. ನಾನು 3 ತಿಂಗಳ ಕೆಳಗೆ ಕೊವೆಂಟ್ರಿಯಲ್ಲಿದ್ದೆ, ಇಂಗ್ಲೆಂಡಲ್ಲಿದ್ದೆ. ಅಲ್ಲಿ ಹೋದಾಗ 1000 ಜನ ಬಂದಿದ್ದಾರೆ. ಕಂಡೀಷನ್ನು ತಪ್ಪಿ ಕೂಡ ಇಂಗ್ಲೀಷ್ ಮಾತಾಡೋಂಗಿಲ್ಲ, ಮಾತಾಡಿದರೆ 1 ಪೌಂಡ್ ಫೈನು. ಅದು ಅಫ್ಕೋರ್ಸ್ ಸೊಸೈಟಿ ಯೂಸ್ ಮಾಡೋದು ಅಂತ. ಅಷ್ಟು ಗಟ್ಟಿಯಾಗಿ ನಾವು ಮಾತಾಡಲ್ಲ, ಬೆಂಗಳೂರಲ್ಲಿ ಮಾತಾಡಲ್ಲ, ಮಂಗಳೂರಲ್ಲಿ ಮಾತಾಡಲ್ಲ ಸ್ವಚ್ಛ ಕನ್ನಡ. ಯಾಕಂದರೆ ಅವ್ರು ಸಿಕ್ಕೋದಿಲ್ಲಲ್ಲ ಅದು. ನಮ್ಮವರು ನಮ್ಮವರು ಅಂತ ಬೇಕಲ್ಲ, ಹುಡ್ಕೊಂಡು ಹೋಗ್ತೀವಲ್ಲ. ಹಾಗೆ ನಂಬಿಕೆಯಿಂದ ಸೊಸೈಟಿ ಸಂಘ ಬೆಳೀತದೆ ಅಂತ. ಹಾಗೆ ಮುಂದೆ ಹಾಗೆ ಬೆಳೆದಂತೆಲ್ಲ ಅದ್ಯಾಕೆ ನೋಡಿ, ನೀವು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಬಸ್ ಹತ್ತು ಕೂತ್ಕೋತೀರಿ, ಯಾವತ್ತಾದರೂ ಡ್ರೈವರ್ ಕ್ವಾಲಿಫಿಕೇಶನ್ ಕೇಳಿದ್ದೀರಾ, ಅವ್ನು ಲೈಸೆನ್ಸ್ ಇದೆಯಾ ಅಂತ ನೋಡಿದ್ದೀರಾ? ನಂಬಿಕೆ ಮೇಲೆ ಕೂತಿದ್ದಪ್ಪ, ಅವನಿಗೆಲ್ಲ ಗೊತ್ತಿದೆ ಅಂತ ನಂಬಿಕೆಯಲ್ಲಿ ಕೂತಿದ್ದೀವಿ ನಾವು. ಬಸ್ನಲ್ಲಿ ಕೂತ್ಕೊಂಡಾಗ ಡ್ರೈವರ್ ಮೇಲೆ ನಂಬಿಕೆ ಇದೆ, ಅಷ್ಟೇ ಅಲ್ಲ ಎದುರಿಗೆ ಬರೋ ಡ್ರೈವರ್ ಮೇಲೂ ನಂಬಿಕೆ ಇದೆ ನಮಗೆ. ನಮ್ಮ ಡ್ರೈವರ್ ಒಬ್ಬನೇ ಸರಿಯಾಗಿ ಓಡಿಸಿದ್ರೆ ಮುಖ್ಯ ಅಲ್ಲ, ಎದುರಿಗೆ ಬರೋನು ಅವನು ಸರಿಯಾಗಿ ಓಡಿಸ್ಬೇಕಲ್ಲ. ಅವನ ಮೇಲೆ ನಂಬಿಕೆ ಇದೆ ನಮಗೆ, ಅವ್ನು ಬರ್ತಾನೆ ಅಂತ ಹೇಳಿ. ಪಕ್ಕದಲ್ಲಿ ಕುಳಿತವ್ರ ಮೇಲೆ ನಂಬಿಕೆ ಇದೆ. ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ಹೇಳಲ್ವಾ, 1 ನಿಮಿಷ ನನ್ನ ಬ್ಯಾಗ್ ನೋಡ್ಕೊಂಡಿರ್ತೀರಾ, ನಾನು ನೀರು ತಂದುಬಿಡ್ತೀನಿ, ಅವ್ರು ಯಾರು ಅಂತ ಗೊತ್ತು ನಿಮಗೆ? ಗೊತ್ತೇ ಇಲ್ಲ ಅವ್ರು ಯಾರು ಅಂತ. ಆದರೆ 1 ನಿಮಿಷ ನನ್ನ ಬ್ಯಾಗ್ ನೋಡ್ಕೊಳ್ಳಿ, ನಂಬಿಕೆ ಪಾಪ ಒಳ್ಳೆಯವ್ರು ಇರ್ತಾರೆ ಅಂತ ನಂಬಿಕೆ. ನೀವು ಮೋಟರ್ ಸೈಕಲ್ ತೊಗೊಂಡು ಹೋಗ್ತೀರಿ, ಪಾರ್ಕ್ ಮಾಡ್ತೀರಿ ಒಂದು ಕಡೆಗೆ, ಹೆಲ್ಮೆಟ್ ಏನು ಮಾಡೋದು? ಹೆಲ್ಮೆಟ್ ಕಂಪಲ್ಸರಿ ಅಲ್ವಾ? ಎಲ್ಲಿ ಇಡೋದು ನೋಡ್ತೀರಿ. ಅಲ್ಲ ಹುಡುಗ ಇರ್ತಾನೆ, ಇಡ್ಬೋದೇನಪ್ಪ ಹೆಲ್ಮೆಟ್, ಇಟ್ಟೋಗಿಮ್ಮ ತೊಂದರೆ ಇಲ್ಲ ಅಂತಾನೆ. ಅವ್ನು ಯಾರು ಅಂತ ಗೊತ್ತಿಲ್ಲ ನಿಮಗೆ, ಹೆಲ್ಮೆಟ್ ಇಟ್ಟು ಹೋಗ್ತೀರಿ, ಅವನಿದ್ದಾನೆ ಕಾಪಾಡ್ತಾನೆ ಅಂತ ನಂಬಿಕೆ ನಮ್ಮ ಮೇಲೆ. ಅಲ್ಲಿಂದ ಶುರು ನೋಡಿ ನಂಬಿಕೆ ನಮ್ದು ಹುಡ್ಕೊಂಡ್ಕೊಂಡು ಹೋಗೋದು. ಇಲ್ಲಿ ಬಂದದ್ದು ಅಷ್ಟೇ ಅಲ್ವಾ, ನೀವು ಕೂಡ ಒಂದು ನಂಬಿಕೆ ಮೇಲೆ ಬಂದಿದ್ದೀರಿ, ಭಾಳ ಬೋರ್ ಮಾಡಲಿಕ್ಕಿಲ್ಲ ಇವನು ಪರವಾಗಿಲ್ಲ ಅಂತ ಬಂದಿದ್ದೀರಿ. ಆ ನಂಬಿಕೆ ಮೇಲೆ ಬರುತ್ತಾನೆ ನಾವೆಲ್ಲ ಬಂದದ್ದು. ವಜಾ ಹೇಳ್ಬಿಡ್ತೀನಿ ನಿಮ್ಗೊಂದು ತಮಾಷೆ, ನಾನು ಕಾರ್ ಡ್ರೈವ್ ಮಾಡೋದು ಅಪರೂಪ, ಕೆಲವೊಂದ್ಸಲ ಡ್ರೈವ್ ಮಾಡ್ತೀನಿ. ಬೆಂಗಳೂರಲ್ಲಿ

ಹಾಯಿಸೋಲ್ಲ ಅಂಥೇಳಿ. ಆದರೆ ಅವನಿಗೆ ನಾನು ಅಡ್ಡ ಹೋದರೂ ಹಾಯಿಸೋಲ್ಲ ಅಂತ ನಂಬಿಕೆ ಇದೆ ಅವನಿಗೆ. ಅವನ ನಂಬಿಕೆ ಇದ್ದ ಅವನಿಗೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ ಅವನ ಮೇಲೆ ಅಲ್ವಾ? ಅಷ್ಟು ನಂಬಿಕೆ ಇಟ್ಕೊಂಡಿದ್ದ ನನ್ನ ಮೇಲೆ ಅವನು ಅಲ್ವಾ? ಈ ಜೀವನದಲ್ಲಿ ನಂಬಿಕೆಗಳನ್ನು ಸಮಾಧಾನ ಪಡ್ಕೊಳ್ಳೋಕೆ ಒಂದು ಹಾದಿ ಬೇಕಲ್ಲ ನನಗೇನಾದರೂ. ಸಾಕಷ್ಟು ಜನ ಬರ್ತಾರೆ, ಆದರೆ ನಿಜವಾಗ್ಲೂ ಹೇಳ್ತೀನಿ, ಸರ್ ಅಂತ ಓಡ್ ಹೋಗ್ತಾರಲ್ಲ, ಅವ್ರಿಗೆ ಎಷ್ಟು ನಂಬಿಕೆ ಇರಬೇಕು ನಿಮ್ಮ ಡ್ರೈವಿಂಗ್ ಮೇಲೆ ಅವರಿಗೆ ಅಲ್ಲ? ಆದ್ದರಿಂದ ಈ ನಂಬಿಕೆಗಳು ಸರಮಾಲಿ ನಡ್ಕೊಂಡು ಹೋಗ್ತದೆ.

ನಾನು ಬಹಳ ಹಿಂದೆ ಯೂನಿವರ್ಸಿಟಿ ಗ್ರಾಂಡ್ಸ್ ಬೋರ್ಡಲ್ಲಿ ಮೆಂಬರ್ ಆಗಿದ್ದೆ. ಅಲ್ಲಿ ಚೇರ್ಮನ್ ನನಗೊಂದು ಆರ್ಟಿಕಲ್ ಬರೀರಿ ಯು ಜಿ ಸಿ ಮ್ಯಾಗಝಿನ್ಗೆ ಅಂತ ಕೇಳಿದರು. ಹ್ಯೂಮನ್ ಎಕ್ಸಲೆನ್ಸ್, ಮನುಷ್ಯನ ಶ್ರೇಷ್ಠತೆ ಬಗ್ಗೆ ಒಂದು ಆರ್ಟಿಕಲ್ ಬರೀರಿ ಅಂದರು. ನನಗೇನು ಬರೀಬೇಕು ಅಂತ ತಲೆ ಕೆಡಿಸ್ಕೊಂಡು ಬರೆದು ಬರೆದು ಹರಿದು ಹಾಕಿ ಕೊನೆಗೊಂದು ಸಲ ಇದು ನಮಗೆ ಕೊನೆಗೆ ಅಲ್ಲಿಗೆ ಬೇರೆ ಅಲ್ಲಿಗೆ ಹೋಗಬೇಕಲ್ಲ, ರಾತ್ರಿ ಊಟ ಆದಮೇಲೆ ಅಡ್ಡಾಡುವ ಅಭ್ಯಾಸ ಮಳಿಗೆ ಮೇಲೆ. ನಾನು ಹೇಳ್ತೀನಿ ಅದೇ ನಿಮ್ಮ ಮಲ್ಕೋ, ನಾನು ಹೊರಗಡೆ ಕೂತ್ಕೊಂಡಿರ್ತೀನಿ. ಒತ್ತಾಡ್ತಿರ್ಬೇಕಾದ್ರೆ ಇನ್ನೊಂದು ಗಮನಿಸಿರಬೇಕು, ನೀವು ಸಣ್ಣಂದಿರ್ತ ಕಲ್ತದ್ದು ಬೇಗ ಮರೆಯಲ್ಲ, ಆಮೇಲೆ ಕಲ್ತದ್ದು ಮರ್ತು ಹೋಗಿರುತ್ತೆ. ನಾನು 6 ವರ್ಷ ಗುರುಕುಲಕ್ಕೆ ಹೋದವನು. ನಮ್ಮ ಅಜ್ಜ ಗುರುಮುಖೇನ ಉಪನಿಷತ್ ಪಾಠ ಆಗಲಿ ಅಂತ ನಾನು ಕಳಿಸಿದ್ದು. ಆಗ ನನ್ನ ಗುರುಗಳು ಹಿಡಿದು ಹಿಡಿದು ಕಲಿಸೋರು ನನಗೆ. ಭಾಳ ಚಂದ ಇದ್ರು ನನ್ನ ಗುರುಗಳು ನೋಡೋದಕ್ಕೆ. ಬೆಳಗ್ಗೆ 3:30-4 ಗಂಟೆಗೆ ಹೋಗ್ಬೇಕು ನಾನು. ಯಾರಿಗೆ ಸಂತೋಷ ಆದಿತ್ರಿ ಹುಡುಗರಿಗೆ? ಅದು ಬೆಳಗ್ಗೆ ಧಾರವಾಡದ ಚಳಿ ನಿಮ್ಗೆ ಗೊತ್ತು, ವಿಪರೀತ ಚಳಿ. ಸೈಕಲಲ್ಲಿ ಅಡ್ಗಾಲು ಹಾಕ್ಕೊಂಡು ಹೋಗಬೇಕು, ಮೇಲೆ ಕೂಡೋಷ್ಟು ವಯಸ್ಸಲ್ಲ, ಅಡ್ಗಾಲು ಹಾಕ್ಕೊಂಡು ಸೈಕಲ್ ಹೋಗಬೇಕು. ಬೆಳಗ್ಗೆ ಹೋದ ತಕ್ಷಣ ಬಾವಿಯಲ್ಲಿ ಎಳ್ಕೊಂಡು ನೀರು ತಣ್ಣೀರು ಸ್ನಾನ ಮಾಡಬೇಕು, ಅವ್ರ ಮುಂದೆ ಕೂತ್ಕೋಬೇಕು, ಅವ್ರ ಮಂತ್ರ ಹೇಳಬೇಕು, ತಪ್ಪಿಸ್ಬಾರ್ದು. ನಡೀದಲ್ಲಿ ನೋಡೋಕೆ ಭಾಳ ಚಂದ ಇದ್ರು ನನ್ನ ಗುರುಗಳು. ಪಕ್ಕದಲ್ಲಿ ಒಂದು ತಾಮ್ರ ತಂಬಿಗೆ ಇಟ್ಕೊಂಡಿರ್ಬೇಕು, ನೀರು ತುಂಬಿಕೊಂಡಿರೋರು. ಆ ಮಂತ್ರ ಹೇಳುವಾಗ ಒಂದು ಚೂರೇನಾದರೂ ಉಚ್ಚಾರಣೆ ಸರಿ ಆಗದೆ ಹೋದರೆ ಟಕ್ ಅಂತ ತಂಬಿಗೆ ಹಿಡ್ಕೊಂಡು ಆ ಮುಖಕ್ಕೆ ನೀರು ಎರಚಬೇಕು. ಹೇಳೋ ಇನ್ನೊಂದು ಸ್ನಾನ ಮಾಡಬಹುದು. ಅಲ್ಲಿ ಹುಣಸೇನ್ ಕೆಟ್ಟಿದ್ದೀನಿ ನನ್ನ ಕಟ್ಟೆ ಮೇಲೆ, ತಾಳ್ಗೆ ಉಜ್ಜಿಕೊಂಬ, ಉಚ್ಚಾರಣೆ ಸರಿ ಬರ್ತಾ ಇಲ್ಲ ಅನ್ನೋ. ನಮ್ಗೆ ಎಷ್ಟು ಹೆದರಿಕೆ ಆಗಿತ್ತು ಅಂದರೆ ಮಂತ್ರಕ್ಕಿಂತ ಬಾವಿಗೆ ಹೋಗಿ ಸ್ನಾನ ಮಾಡೋ ಹೆದರಿಕೆ ನಮಗೆ. ಸಣ್ಣವರಿದ್ದರೆ ನಮ್ಗೆ ಎಳ್ಕೊಳ್ಳೋಕ್ಕಾಗಲ್ಲ ಬಾವಿ ನೀರು. ಒಂದಿಬ್ಬರು ಹುಡುಗಿಯ ಹಿರಿಯ ಹುಡುಗರು ತಯಾರಾಗಿರ್ತಿದ್ರು, ಭಾಳ ಖುಷಿ ಅವರಿಗೆ. ಇದೊಂಥರ ಸ್ಯಾಡಿಸ್ಟಿಕ್, ಭಾರಿ ಖುಷಿ ಅವರು. ಈ ಯಾರು ಬರೋ ಬರೋ ಹಾಕ್ತೀನಿ ಬಾರೋ, ತಣ್ಣೀರು ಹಾಕಬೇಕು, ನಾವು ಕಟ್ಟಕಟ್ಟ ನಡುಗಿ ಎಲುಬು ಕೂಡ ಅಲುಗಾಡಿ ಬಿಡಬೇಕು, ಆ ಥರ ಆಗ್ತಿತ್ತು. ಬಂದು ಕೂತ್ಕೊಂಡು ಬೈಕೋತಾ ಇದ್ದೆ, ಒಂದೇ ಉಸಿರಲ್ಲಿ ಮಜ್ಜನ್ನ ನಮ್ಮ ಗುರುಗಳನ್ನ ಬೈಕೋತಾ ಇದ್ದೆ ನಾನು, ಯಾಕೆ ಹಾಕಿದ್ರು ನನ್ನ ಇಲ್ಲಿ ಅಂತ. ಒಂದ್ಸಲ ಗುರುಗಳಿಗೆ ಕೇಳಿದ್ದೆ, ಇದೇನೋ ಕಲಿಸ್ತೀರಿ ನನಗೆ, ಉಪನಿಷತ್ ಕಲಿಸ್ತೀರಿ, ಬಾಯಿಗೆ ಬೈಪಾಠ ಮಾಡಿಸ್ತೀರಿ, ನನಗೆ ಅರ್ಥವೇ ಗೊತ್ತಿಲ್ಲ, ಏನು ಪ್ರಯೋಜನ ಕಲ್ತರು, ಯಾಕೆ ಮಾತನ್ನು ಹೇಳ್ತಿದ್ದೇನೆ ಅಂದರೆ ಬಹಳಷ್ಟು ಜನ ಹುಡುಗರ ಮನಸ್ಸಲ್ಲಿ ಇದೆ. ಅಂದರೆ ಏನು ಪ್ರಯೋಜನ, ಬರೀ ಮಂತ್ರ ಅರ್ಥ ಇಲ್ಲದೆ ಅಂದರೆ ಪ್ರಯೋಜನ ಏನು? ನನ್ನ ಗುರುಗಳು ಹೇಳಿದರು, ಮೊದಲು ಮಂತ್ರ ಬಾಯಿಗೆ ತೊಗೊಂಬಾರಯ್ಯ, ಆಮೇಲೆ ಹೃದಯಕ್ಕೆ ಬರ್ತದೆ ಅದು. ಬಾಯಿಗೆ ಬರದೆ ಅದು ಹೃದಯಕ್ಕೆ ಹೆಂಗೆ ಬಂದಿತ್ತು?

Radio Sarang 107.8 FM. ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವಜನರಲ್ಲಿ ಹೆಚ್ಚುತ್ತಿರುವ ಮೂತ್ರಪಿಂಡದ ಸಮಸ್ಯೆಗಳು. ಭಾಗವಹಿಸುವ ವೈದ್ಯರು ಡಾಕ್ಟರ್ ಕೆಎನ್ ಸನ್ಮಾನ್, ಪ್ರೊಫೆಸರ್ ಆಂಡ್ ಎಚ್ಒಡಿ, ಡಿಪಾರ್ಟ್ಮೆಂಟ್ ಆಫ್ ಯುರಾಲಜಿ, ಕೆಎಂಸಿ ಹಾಸ್ಪಿಟಲ್, ಮ್ಯಾಂಗಲೋರ್. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364240499. ತಪ್ಪದೆ ಕೇಳಿ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗ್ ಅರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬೊ. ಸುದ್ದಿಯ ಮುಖ್ಯಾಂಶಗಳು. ಡಿಕೆ ಸರ್ಕಾರಕ್ಕೆ 100 ದಿನ, ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ. ಸತೀಶ ಜಾರಕಿಹೊಳಿ ಮನೆಯಲ್ಲಿ ನಗದು ಚಿನ್ನಾಭರಣ ಪತ್ತೆ. ಆರೋಗ್ಯಕ್ಕೂ ಎಲ್ನಿನೋ ಕಂಟಕ, ಭಾರತದಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಲಿದೆ ಎಂದ WHO. ಆಹಾರ ಪೊಟ್ಟಣಗಳ ಮೇಲೆ ಎಚ್ಚರಿಕೆ ಕುರಿತು ಸುಪ್ರೀಂ ಕೋರ್ಟ್. ಸುದ್ದಿಯ ವಿವರ. ದೃಢ ಕರ್ನಾಟಕಕ್ಕಾಗಿ 3 ಮಹಾಸಂಕಲ್ಪ ಮಾಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಲಿಷ್ಠ ಕರ್ನಾಟಕ ನಿರ್ಮಾಣಕ್ಕೆ ನವ ಸಂಕಲ್ಪವನ್ನು ಮಾಡಿದ್ದಾರೆ. ಸರ್ಕಾರಕ್ಕೆ 100 ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ನಿನ್ನೆ ವಿಧಾನಸೌಧದ ಬ್ಯಾಂಕ್ವೆಟ್ ಸಭಾಂಗಣದಲ್ಲಿ ನಡೆದ ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ ಕಾರ್ಯಕ್ರಮದ ಮೂಲಕ ಸಿಎಂ ಭವಿಷ್ಯದ ಯೋಜನೆಗಳನ್ನು ಪ್ರಕಟಿಸಿದ್ದಾರೆ. ರಾಜ್ಯದ ಆರ್ಥಿಕತೆಯನ್ನು 2037 ವೇಳೆಗೆ $100 ಶತಕೋಟಿಗೆ ಕೊಂಡೊಯ್ಯುತ್ತೇವೆ. ಬಡತನ ಮತ್ತು ಶಾಲೆ ತೊರೆಯುವ ಪ್ರಮಾಣವನ್ನು ಶೂನ್ಯಕ್ಕೆ ಇಳಿಸಿ ಅಪೌಷ್ಟಿಕತೆಯನ್ನು %5 ಇಳಿಸುವ ಮಹಾಸಂಕಲ್ಪ ನಮ್ಮದು ಎಂದು ಮುಖ್ಯಮಂತ್ರಿ DKC ಅವರು ಘೋಷಿಸಿದ್ದಾರೆ. ವಿದೇಶಿ ವ್ಯವಹಾರದಲ್ಲಿ ಹಣ ಹೂಡಿಕೆ ಸಂಬಂಧ ಸಚಿವ ಸತೀಶ ಜಾರಕಿಹೊಳಿ ಅವರ ನಿವಾಸದ ಮೇಲೆ ನಡೆದ ಜಾರಿ ನಿರ್ದೇಶನಾಲಯ ED ಅಧಿಕಾರಿಗಳ ದಾಳಿ ನಿನ್ನೆಯೂ ಮುಂದುವರೆದಿದ್ದು, ಗೋಕಾಕ್ನ ಹಿಲ್ ಗಾರ್ಡನ್ ಬಂಗಲೆಯಲ್ಲಿ ಸತತ 36 ತಾಸುಗಳ ಪರಿಶೀಲನೆ ನಿನ್ನೆ ಸಂಜೆ 7 ಸುಮಾರಿಗೆ ಅಂತ್ಯಗೊಂಡಿತು. ಅವರ 4 ಆಪ್ತರ ಮೇಲಿನ ದಾಳಿ 31 ತಾಸುಗಳ ಬಳಿಕ ಕೊನೆಗೊಂಡಿತು. ಸತೀಶ್ ಜಾರಕಿಹೊಳಿ ಅವರ ಗೋಕಾಕ್ದಲ್ಲಿರುವ ಹಿಲ್ ಗಾರ್ಡನ್ ಬಂಗಲೆಯಲ್ಲಿ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ವಿಚಾರಣೆ ಮಾಡುವುದರ ಮೂಲಕ ಹಲವು ಮಹತ್ವದ ದಾಖಲೆಗಳನ್ನು ED ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಅವರು September 12-13 ಅಂದರೆ ನಾಳೆ ಮತ್ತು ನಾಡಿದ್ದು ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದು ಇಂದು ಭಾರತಕ್ಕೆ ಆಗಮಿಸಲಿದ್ದಾರೆ. ಈ ವೇಳೆ ಮೋದಿ ಮತ್ತು ಜಿನ್ಪಿಂಗ್ ದ್ವಿಪಕ್ಷೀಯ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಬ್ರಿಕ್ಸ್ ಶೃಂಗದ ಹಿನ್ನೆಲೆಯಲ್ಲಿ ರಷ್ಯಾ ಅಧ್ಯಕ್ಷ ಪುತಿನ್ ಅವರು ಇಂದು ಭಾರತಕ್ಕೆ ಆಗಮಿಸಲಿದ್ದಾರೆ. ಪ್ರಧಾನಿ ಮೋದಿ ಜೊತೆ ಇಂದು ದ್ವಿಪಕ್ಷೀಯ ಮಾತುಕತೆ ಅವರು ನಡೆಸಲಿದ್ದಾರೆ. ಇಂದಿನಿಂದ ಬ್ಯಾಂಕ್ಗಳಿಗೆ 4 ದಿನ ಸರಣಿ ರಜೆ ಇರಲಿದೆ. September 11 ಅಂದರೆ ಇಂದು ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ವೇದಿಕೆ ಮುಷ್ಕರಕ್ಕೆ ಕರೆ ನೀಡಿದೆ. September 12 ಅಂದರೆ ನಾಳೆ 2 ಶನಿವಾರ, September 13 ರವಿವಾರ ಹಾಗೂ September 14 ಗಣೇಶೋತ್ಸವ ರಜೆ ಇರಲಿದೆ. ಎಲ್ನಿನೋ ಪ್ರಭಾವದಿಂದ ಭಾರತದಲ್ಲಿ ಬರದಷ್ಟು ಅಲ್ಲದೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಲಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ WHO ಎಚ್ಚರಿಕೆ ನೀಡಿದೆ. ದೇಶದಲ್ಲಿ ಡೆಂಗ್ಯೂ ಮತ್ತು ಮಲೇರಿಯಾ ಪ್ರಕರಣಗಳು ಹೆಚ್ಚುತ್ತಿರುವ ಬೆನ್ನಲ್ಲೇ ಈ ಮಾಹಿತಿ ಹೊರಬಿದ್ದಿದೆ. WHO ವರದಿಯ ಪ್ರಕಾರ ದಕ್ಷಿಣ ಏಷ್ಯಾದಲ್ಲಿ ಉಷ್ಣಾಂಶ ಹೆಚ್ಚಳ ಹಾಗೂ ಮಳೆ ಕೊರತೆಯಾಗುವ ಸಾಧ್ಯತೆ ಇದ್ದು ಇದು ಭಾರತದಲ್ಲಿ ಆರೋಗ್ಯ ವ್ಯವಸ್ಥೆಗೆ ಸವಾಲಾಗಲಿದೆ. ಎಲ್ನಿನೋ ನೇರವಾಗಿ ರೋಗಗಳನ್ನು ತರೆದಿದ್ದರೂ ಹವಾಮಾನ ವೈಪರೀತ್ಯದ ಮೂಲಕ ಅಪಾಯವನ್ನು ದ್ವಿಗುಣಗೊಳಿಸುತ್ತದೆ ಎಂದು ಎಚ್ಚರಿಸಲಾಗಿದೆ. ಸಕ್ಕರೆ, ಉಪ್ಪು ಮತ್ತು ಕೊಬ್ಬಿನಾಂಶ ಹೆಚ್ಚಿರುವ ಆಹಾರ ಪೊಟ್ಟಣಗಳ ಮುಂಭಾಗದಲ್ಲಿ ಎಚ್ಚರಿಕೆ ಲೇಬಲ್ಗಳನ್ನು ಕಡ್ಡಾಯಗೊಳಿಸುವ ಸಂಬಂಧ ಶೀಘ್ರದಲ್ಲಿ ವಿಸ್ತೃತ ಆದೇಶ ಹೊರಡಿಸಿದ್ದಾಗಿ ನಿನ್ನೆ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಅರ್ಜಿಯನ್ನು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಬಿ ಪರ್ದಿವಾಲ ಮತ್ತು ಕೆ ವಿನೋದ್ ಚಂದ್ರನ್ ಅವರಿದ್ದ ಪೀಠ ಸಾರ್ವಜನಿಕ ಆರೋಗ್ಯದ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಬೆಳೆಯುವ ಮಕ್ಕಳ ಆರೋಗ್ಯದ ಮೇಲೆ ತೀವ್ರ ಕಳವಳ ವ್ಯಕ್ತಪಡಿಸಿತು. ಪ್ರಸ್ತುತ ಆಹಾರದ ಅಂಶಗಳ ವಿವರಗಳು ಪ್ಯಾಕೆಟ್ನ ಹಿಂಭಾಗದಲ್ಲಿ ಇರುತ್ತವೆ, ಆದರೆ ಉಪ್ಪು, ಸಕ್ಕರೆ ಅಥವಾ ಕೊಬ್ಬು ಮಿತಿ ಮೀರಿದ್ದರೆ ಅದನ್ನು ಗುರುತಿಸಲು ಸ್ಪಷ್ಟ ಮಾರ್ಗದರ್ಶಿ ಸೂತ್ರಗಳಿವೆ ಎಂದು ನ್ಯಾಯಪೀಠವು FSSAI ಅನ್ನು ಪ್ರಶ್ನಿಸಿದೆ. ಯಶವಂತಪುರ ಮತ್ತು ಮಂಗಳೂರು ಜಂಕ್ಷನ್ ನಡುವೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ 2 ಪ್ರಾಯೋಗಿಕ ಸಂಚಾರ ಯಶಸ್ವಿಯಾಗಿದೆ. ಸೆಪ್ಟೆಂಬರ್ 5ರಂದು ನಡೆದ ಮೊದಲ ಪ್ರಾಯೋಗಿಕ ಸಂಚಾರದಲ್ಲಿ ತಾಂತ್ರಿಕ ದೋಷಗಳು ಕಂಡುಬಂದು ರೈಲು ಸುಮಾರು 2 ತಾಸು ವಿಳಂಬವಾಗಿ ಮಂಗಳೂರು ತಲುಪಿತು. ಹೀಗಾಗಿ ಈ ಬಾರಿ ನೈಋತ್ಯ ರೈಲ್ವೆಯು ಪ್ರಾಯೋಗಿಕ ಸಂಚಾರವನ್ನು ಮಂಗಳೂರು ಸೆಂಟ್ರಲ್ ಬದಲಿಗೆ ಮಂಗಳೂರು ಜಂಕ್ಷನ್ಗಷ್ಟೇ ಮಿತಿಗೊಳಿಸಿತ್ತು. ಯಶವಂತಪುರದಿಂದ ಬೆಳಿಗ್ಗೆ 6:50ಕ್ಕೆ ಹೊರಟ ರೈಲು ಹಾಸನ, ಸಕಲೇಶ್ಪುರ, ಸುಬ್ರಹ್ಮಣ್ಯ ರಸ್ತೆಯಿಂದಾಗಿ ಕಬಕ ಪುತ್ತೂರು ಮಾರ್ಗವಾಗಿ ಅಪರಾಹ್ನ 2:50ಕ್ಕೆ ಮಂಗಳೂರು ಜಂಕ್ಷನ್ ತಲುಪಬೇಕಿತ್ತು. ಆದರೆ ನಿಗದಿತ ಸಮಯಕ್ಕಿಂತ 55 ನಿಮಿಷ ಮುಂಚಿತವಾಗಿ ರೈಲು ಅಪರಾಹ್ನ 1:55ಕ್ಕೆ ಮಂಗಳೂರು ಜಂಕ್ಷನ್ ತಲುಪಿದೆ. ವಂದೇ ಭಾರತ್ ರೈಲಿಗೆ ಕಬಕ ಪುತ್ತೂರು ರೈಲು ನಿಲ್ದಾಣದಲ್ಲಿ ನಿಲುಗಡೆ ನೀಡಬೇಕು ಎನ್ನುವ ಹಕ್ಕೊತ್ತಾಯ ಕೇಳಿಬರ್ತಾ ಇದ್ದು, ಈ ಹಿನ್ನೆಲೆಯಲ್ಲಿ ನಿನ್ನೆ ಪ್ರಾಯೋಗಿಕ ಸಂಚಾರದ ಸಂದರ್ಭ ಪುತ್ತೂರಿನಲ್ಲಿ ನಿಲುಗಡೆ ನೀಡಲಾಗ್ತದೆ ಎಂಬ ಮಾಹಿತಿ ಹರಿದಾಡಿತ್ತು. ಬೆಂಗಳೂರಿನಿಂದ ಆಗಮಿಸುವ ಸಂದರ್ಭ ಪುತ್ತೂರು ನಿಲ್ದಾಣದಲ್ಲಿ ನಿಧಾನವಾಗಿ ಸಂಚರಿಸಿ ಬಳಿಕ ಬೆಂಗಳೂರಿಗೆ ತೆರಳುವ ಸಂದರ್ಭ ನಿಲ್ಲಿಸದೆ ನೇರವಾಗಿ ಸಾಗಿದೆ ಎನ್ನಲಾಗಿದೆ. ದಕ್ಷಿಣ ಕನ್ನಡ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳನ್ನು ಸಂಪರ್ಕಿಸುವ ಪ್ರಮುಖ ಕೊಂಡಿಯಾಗಿರುವ ಚಾರ್ಮಡಿ ಘಾಟಿ ರಸ್ತೆಯ ಅಭಿವೃದ್ಧಿಗೆ ಕಾಲ ಕೂಡಿ ಬರುವ ನಿರೀಕ್ಷೆ ಇದೆ. ಕಿರಿದಾದ ರಸ್ತೆ, ಕಡಿದಾದ ತಿರುವುಗಳು, ಆಳವಾದ ಪ್ರಪಾತ, ವಾಹನ ದಟ್ಟಣೆ, ಮಳೆಗಾಲದ ಭೂಕುಸಿತದಿಂದಾಗಿ ಸಮಸ್ಯೆ ಎದುರಿಸುತ್ತಾ ಇರುವ ಘಾಟಿ ರಸ್ತೆ ವಿಸ್ತರಣೆಗೆ ಸಮೀಕ್ಷೆ ಕಾರ್ಯ ಪೂರ್ಣಗೊಂಡಿದ್ದು ಅಗತ್ಯ ರೂಪುರೇಷೆಗಳು ಸಿದ್ಧಗೊಂಡಿವೆ. ಅರಣ್ಯ ಇಲಾಖೆಯ ಅನುಮತಿ ದೊರೆತ ಬಳಿಕ ಕಾಮಗಾರಿ ಆರಂಭಿಸುವ ಸಿದ್ಧತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಕಾರ್ಯಪ್ರವೃತ್ತರಾಗಿದೆ ಎಂದು ಹೇಳಲಾಗಿದೆ. ಲೋಕಾಯುಕ್ತ ಕೇಂದ್ರ ಕಚೇರಿಯಲ್ಲಿ ದಾಖಲಾಗಿರುವ ಸುಮೋಟೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ 7 ಗ್ರಾಮ ಪಂಚಾಯತಿಗಳಿಗೆ ನಿನ್ನೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳಾರೆ ಪಂಜಾ ಗ್ರಾಮ ಪಂಚಾಯತ್, ಉಳ್ಳಾಲ ತಾಲೂಕಿನ ತಲಪಾಡಿ, ಕೊಣಾಜೆ ಬಾಳಪುಣಿ ಗ್ರಾಮ ಪಂಚಾಯತ್, ಮಂಗಳೂರು ತಾಲೂಕಿನ ಬಾಳ ಗ್ರಾಮ ಪಂಚಾಯತ್, ಮೂಡುಬಿದಿರೆ ತಾಲೂಕಿನ ಬೆಳುವಾಯಿ ಗ್ರಾಮ ಪಂಚಾಯತಿಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಕರಾವಳಿಯಾದ್ಯಂತ ನಿನ್ನೆ ಮೋಡ ಮತ್ತು ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಬುಧವಾರ ರಾತ್ರಿ ಕೆಲವೆಡೆ ಸಾಮಾನ್ಯ ಮಳೆಯಾಗಿದೆ. ನಿನ್ನೆ ಮುಂಜಾನೆ ಇಬ್ಬನಿ ಬಿದ್ದಿದ್ದು ಕೆಲವೆಡೆ ಸ್ವಲ್ಪ ಚಳಿಯ ಅನುಭವ ಕೂಡ ಆಗಿದೆ. ನಿನ್ನೆ ಮಧ್ಯಾಹ್ನದ ವೇಳೆ ಬಿಸಿಲಿನ ತಾಪಮಾನ ವಿಪರೀತ ಏರಿಕೆಯಾಗಿ ಭಾರೀ ಸೆಕೆಯ ಅನುಭವವಾಗಿತ್ತು. ಉಡುಪಿ ಜಿಲ್ಲೆಯಲ್ಲಿ ಗರಿಷ್ಠ 32.5 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ 2024 ಹಾಗೂ 25ನೇ ಸಾಲಿನ ಪುಸ್ತಕ ಬಹುಮಾನ ಪ್ರಕಟವಾಗಿದ್ದು, 2024 ಸಾಲಿನ ಕವಿತೆ ವಿಭಾಗದ ಪುರಸ್ಕಾರಕ್ಕೆ ಯಶೋಧ ಮೋಹನ್ ಅವರ ತಡ್ಯ ಕಡಪುನಗ ಕೃತಿ ಆಯ್ಕೆಯಾಗಿದೆ. 2024ನೇ ನಾಟಕ ಪುಸ್ತಕ ವಿಭಾಗದ ಪುರಸ್ಕಾರಕ್ಕೆ ಅಕ್ಷತರಾಜ್ ಪೆರ್ಲರ ಮಂದಾರ ಮಲಕ ಕೃತಿ ಆಯ್ಕೆಯಾಗಿದೆ. 2025ನೇ ಸಾಲಿನ ಕಾದಂಬರಿ ವಿಭಾಗದ ಪುರಸ್ಕಾರಕ್ಕೆ ರೂಪಕಳ ಆಳ್ವರ ಪಂಬಕ್ಕಿನ ಪರಂಬಾಟ ಕೃತಿ ಆಯ್ಕೆಯಾಗಿದೆ. ಕವಿತೆ ವಿಭಾಗದ ಪುರಸ್ಕಾರಕ್ಕೆ ಅಶೋಕ ಎನ್ ಕಡೆಶಿವಾಲಯ ಅವರ ಬದುಕು ಭಾಗ್ಯದ ಬೊಳ್ಪು ಕೃತಿ ಆಯ್ಕೆಯಾಗಿದೆ. ಈ ಪುರಸ್ಕಾರ ತಲಾ 25,000 ರೂಪಾಯಿ ಬಹುಮಾನ ಮತ್ತು ಪ್ರಶಸ್ತಿ ಫಲಕವನ್ನು ಒಳಗೊಂಡಿರುತ್ತದೆ. ಕಾಪು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 3ರಂದು ನಡೆಯಲಿರುವ ಕಾಪು ತಾಲೂಕು ಕಸಾಪ ಘಟಕದ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಜನಪದ ಸಂಶೋಧಕ ಡಾಕ್ಟರ್ ವೈಎನ್ ಶೆಟ್ಟಿಯವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಉಡುಪಿ ಜಿಲ್ಲಾ ಕಸಾಪ ಅಧ್ಯಕ್ಷ ನೀಲಾವರ ಸುರೇಂದ್ರ ಅಡಿಗ, ಕಾಪು ತಾಲೂಕು ಘಟಕದ ಅಧ್ಯಕ್ಷ ಬಿ ಪುಂಡಲಿಕ ಮರಾಠೆ ಅವರು ಹೇಳಿದ್ದಾರೆ. ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು ಕಡತಗಳ ಪರಿಶೀಲನೆ ನಡೆಸಿದ್ದಾರೆ. ಈ ಸಂದರ್ಭ ಕೆಲವು ವರ್ತಕರು, ಉದ್ಯಮಿಗಳು ಹಾಗೂ ಸಾರ್ವಜನಿಕರು ಆಗಮಿಸಿ ಗ್ರಾಮ ಪಂಚಾಯತ್ನಲ್ಲಿ ವ್ಯಾಪಕ ಅವ್ಯವಹಾರ, ಭ್ರಷ್ಟಾಚಾರ ನಡೀತಾ ಇರುವುದಾಗಿ ಆರೋಪಿಸಿ ಲಿಖಿತ ದೂರು ಸಲ್ಲಿಸಿದ್ದಾರೆ. ವಂದೇ ಮಾತರಂ ಗೀತೆಯ ಗಾಯನ ಸಂಬಂಧ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಆಕ್ಷೇಪಿಸಿರುವ ಕರ್ನಾಟಕ ಸರ್ಕಾರ ಗೀತೆಯ 6 ಚರಣಗಳ ಬದಲು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕೇವಲ 2ಚರಣಗಳನ್ನು ಮಾತ್ರವೇ ಹಾಡಬೇಕೆಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಆದೇಶ ಹೊರಡಿಸಿದೆ. ನಿನ್ನೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಂದೀಪ್ ಬಿಕೆ ಆದೇಶ ಹೊರಡಿಸಿದ್ದು, ಭಾರತದ ರಾಷ್ಟ್ರೀಯ ಚಳವಳಿಯ ಸಂದರ್ಭದಲ್ಲಿ ದೇಶದ ಜನರಲ್ಲಿ ರಾಷ್ಟ್ರೀಯತೆ, ಏಕತೆ ಮತ್ತು ದೇಶಭಕ್ತಿಯ ಭಾವನೆಯನ್ನು ಮೂಡಿಸುವಲ್ಲಿ ವಂದೇ ಮಾತರಂ ಗೀತೆ ಮಹತ್ವದ ಪಾತ್ರವನ್ನು ವಹಿಸಿರುತ್ತದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಉರ್ದು ಮಾಧ್ಯಮದಲ್ಲಿ ಶಿಕ್ಷಣದ ಸ್ಥಿತಿಗತಿ, ಸಮಸ್ಯೆಗಳು ಹಾಗೂ ಅಗತ್ಯ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ಸಿದ್ಧಪಡಿಸಿರುವ ಅಧ್ಯಯನ ವರದಿ 2025 ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಅವರು ಸ್ವೀಕರಿಸಿದ್ದಾರೆ. ರಾಜ್ಯದ ಅಂಜುಮಾನ್ ತರಕ್ವಿ ಉರ್ದು ಹಿಂದ್ ಸಂಸ್ಥೆ ವತಿಯಿಂದ ಸಿದ್ಧಪಡಿಸಲಾಗಿರುವ ಅಧ್ಯಯನ ವರದಿಯನ್ನು ವಿಧಾನಪರಿಷತ್ ಸಭಾಪತಿ ಸಲೀಂ ಅಹಮದ್ ಅವರ ಕಚೇರಿಯಲ್ಲಿ ಸಚಿವರಿಗೆ ಹಸ್ತಾಂತರಿಸಲಾಯಿತು. ಮುಂದಿನ ಚುನಾವಣೆಗೆ ಸ್ಪರ್ಧಿಸುವ ಯೋಜನೆ ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಕಾಂಗ್ರೆಸ್ ಗೆಲುವಿನ ಗತ ವೈಭವ ಮರುಕಳಿಸುವಂತೆ ಮಾಡುವ ಕಾರ್ಯಯೋಜನೆಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ನೂತನ ಅಧ್ಯಕ್ಷ ಪದ್ಮರಾಜ ಆರ್ ಪೂಜಾರಿ ಅವರು ಹೇಳಿದ್ದಾರೆ. ಅವರು ನಗರದ ಕಾಂಗ್ರೆಸ್ ಭವನದಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, 1992 2023 ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ್ದು, 2023 ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ನೇಮಕ ಮಾಡಿತ್ತು. ಬಳಿಕ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಅವಕಾಶ ನೀಡಿತು ಎಂದು, ಇದೀಗ ಹೊಸ ಜವಾಬ್ದಾರಿಯನ್ನು ನೀಡಿದೆ ಎಂದು ಅವರು ಹೇಳಿದ್ದಾರೆ. ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಅವುಗಳಿಗೆ ಸಕಾಲದಲ್ಲಿ ಸೂಕ್ತ ಪರಿಹಾರ ನೀಡುವ ಉದ್ದೇಶದಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಪ್ರತಿ ತಿಂಗಳ ಎಲ್ಲ ಶನಿವಾರದಂದು ಪ್ರಜಾಸೇವೆ ಆಂದೋಲನ ಸಭೆಗಳನ್ನು ಆಯೋಜಿಸಲು ಸರ್ಕಾರದ ಸುತ್ತೋಲೆ ಹೊರಡಿಸಿದೆ. ಅದರಂತೆ ಮಂಗಳೂರು ತಾಲೂಕಿನಲ್ಲಿ ಪ್ರಜಾಸೇವೆ ಆಂದೋಲನ ಸಭೆಯನ್ನು 12 ಅಂದರೆ ನಾಳೆ ಬೆಳಿಗ್ಗೆ 10:30 ಸುರತ್ಕಲ್ ಬಂಟರ ಭವನ ಹಾಲ್ನಲ್ಲಿ ನಡೆಯಲಿದೆ ಎಂದು ಮಂಗಳೂರು ತಹಸೀಲ್ದಾರ್ ಅವರ ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಮಂಡಳಿಯ 2026-27 ಸಾಲಿನ ದ್ವಿತೀಯ ಸಾಮಾನ್ಯ ಸಭೆಯು 17 ಪೂರ್ವಾಹ್ನ 11 ಮಂಗಳೂರು ವಿವಿ ಮಂಗಳ ಗಂಗೋತ್ರಿಯ ಆಡಳಿತ ಸೌಧದ ರಾಣಿ ಹಬ್ಬಕ್ಕ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಕುಲಸಚಿವರು ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ಕೇಳುಗರೆ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೊ, ಕೇಳ್ತಾರಿ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಅಡುಗೆ ಮನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಟ್ಸ್ ಮತ್ತು ಓಟ್ಸ್ ಈ ಬಗ್ಗೆ ಅಡುಗೆ ಮಾಹಿತಿ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮ, ಗುಮ್ಟಾ ರಂಗ್ ತರಂಗ್ ಇವರ ಕಾರ್ಯಕ್ರಮದ ಪ್ರಸಾರ. 9:00 ಗಜಲ್ ಹಾಡುಗಳು. 9:30 ಕನ್ನಡ ಕಾರ್ಯಕ್ರಮದಲ್ಲಿ ಸಂಸ್ಕೃತಿ ಮತ್ತು ಶಿಕ್ಷಣ, ಈ ಬಗ್ಗೆ ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಭಾಷಣ ಕೇಳುವಿರಿ. 10:00 ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ, ಕೆಎನ್ ಸನ್ಮಾನ್ ಇವರ ಜೊತೆ. 11:00 ಯಕ್ಷಗಾನ, ಬಾಮುಲ್ಲಾ ಬಾಮಕುಮಾರೈ ಭಾಗ 4. 11:30 ತುಳು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕಲಾವಿದ ಅರವಿಂದ ಬೋಳಾರ್ ಅವರ ಮಾತುಗಳನ್ನು ಕೇಳುವಿರಿ. 12:00 ತುಳು ಹಾಡುಗಳು. 12:30 ಬಾವಲಹರಿ. 1:00 ಜನಪದ ಹಾಡುಗಳ ಪ್ರಸಾರ. 1:30 ಪ್ರಾದೇಶಿಕ ವಾರ್ತೆಗಳು ಹಾಗೂ ಅಡುಗೆ ಮನೆ ಪ್ರಸಾರ. 2:00 ಕೊಂಕಣಿ ಕಾರ್ಯಕ್ರಮ ಮರುಪ್ರಸಾರ. 2:30 ಗಜಲ್ ಹಾಡುಗಳು. 3:00 ಶ್ರೋತೃಗಳ ಮೆಚ್ಚಿನ ಆಯ್ಕೆ ಹಾಡುಗಳ ನೇರ ಪ್ರಸಾರ ಕಾರ್ಯಕ್ರಮ ಒಲವಿನ ಹಾಡು. 4:00 ಮಾರ್ಗದರ್ಶಿ ಕಾರ್ಯಕ್ರಮದ ಪ್ರಸಾರ. 5:00 ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರ ಕಾರ್ಯಕ್ರಮದ ಪ್ರಸಾರ. 6:00 ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮ. 7:00 ತುಳು ಕಾರ್ಯಕ್ರಮ. 7:30 ಕನ್ನಡ ಕಾರ್ಯಕ್ರಮ. 8:00 ಯಕ್ಷಗಾನ ಮರುಪ್ರಸಾರ. 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ, ಎಂದೂ ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ತ್ವರಿತ ಮತ್ತು ಸುಲಭವಾದ ರೆಸಿಪಿಯನ್ನು ಕೇಳ್ತಾ ಬರೋಣ. ಮೊದಲನೇದಾಗಿ, ತುಂಬಾ ಆರೋಗ್ಯಕರ ಮತ್ತು ತಯಾರಿಸಲು 10 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವ ಒಂದು ರೆಸಿಪಿ. ಅದು ತುಂಬಾ ಆರೋಗ್ಯಕರ ಮತ್ತು ತಯಾರಿಸಲು 10 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವ ರೆಸಿಪಿ, ಅದುವೇ ಫ್ರೂಟ್ ಮತ್ತು ನಟ್ಸ್ ಓಟ್ಸ್. ಈ ಒಂದು ರೆಸಿಪಿಯ ಬಗ್ಗೆ ಕೇಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ತ್ವರಿತ ಓಟ್ಸ್ 1/2 ಕಪ್, ಹಾಲು 1 ಕಪ್, ಜೇನುತುಪ್ಪ ಅಥವಾ ಸಕ್ಕರೆ 1 ಚಮಚ, ಅಂದರೆ ರುಚಿಗೆ ತಕ್ಕಂತೆ, ಬಾಳೆಹಣ್ಣು 1/2, ಅಂದರೆ ಸಣ್ಣಗೆ ಹೆಚ್ಚಿದ್ದು, ಇತರೆ ಹಣ್ಣುಗಳು ಅಂದರೆ ಸೇಬು, ದಾಳಿಂಬೆ 1/4 ಕಪ್ ಹಾಕ್ಬೋದು. ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಅಂದರೆ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ 1 ಚಮಚ. ಇದನ್ನು ಮಾಡುವ ವಿಧಾನ: 1 ಪಾತ್ರೆಯಲ್ಲಿ ಓಟ್ಸ್ ಮತ್ತು ಹಾಲು ಹಾಕಿ 1-2 ನಿಮಿಷ ಕುದಿಸಿ, ಅಂದರೆ ಬಿಸಿ ಓಟ್ಸ್ ಬೇಕಿದ್ರೆ, ಅಥವಾ ನಿಮಗೆ ಕೋಲ್ಡ್ ಓಟ್ಸ್ ಬೇಕಿದ್ರೆ ನೇರವಾಗಿ ಹಾಲಿನಲ್ಲಿ ಮಿಶ್ರಣ ಮಾಡಬಹುದು. ಇದಕ್ಕೆ ಜೇನುತುಪ್ಪ ಅಥವಾ ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಹೆಚ್ಚಿದ ಬಾಳೆಹಣ್ಣು, ಇತರೆ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನು ಸೇರಿಸಬಹುದು. ಹೀಗೆ ಕೇವಲ 5 ನಿಮಿಷದಲ್ಲಿ ಒಂದು ರುಚಿಕರ ಮತ್ತು ಪೌಷ್ಟಿಕ ಓಟ್ಸ್ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ದಿಢೀರ್ ರವಾ ದೋಸೆ ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸಿದ ಒಂದು ರೆಸಿಪಿ, ಹಿಟ್ಟು ನೆನೆಸುವ ಅಗತ್ಯ ಕೂಡ ಇರದಂತಹ ಒಂದು ರೆಸಿಪಿ ದಿಢೀರ್ ರವಾ ದೋಸೆ. ಸೊ ಇದರ ಬಗ್ಗೆ ರೆಸಿಪಿಯನ್ನು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬಾಂಬೆ ರವೆ 1 ಕಪ್, ಅಕ್ಕಿ ಹಿಟ್ಟು 1/2 ಕಪ್, ಮೈದಾ ಅಥವಾ ಗೋಧಿ ಹಿಟ್ಟು 2 ಚಮಚ, ಮೊಸರು 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/2 ಕಪ್, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟ್ 1/2 ಚಮಚ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನೀರು ತೆಳುವಾದ ಹಿಟ್ಟು ಮಾಡಲು ಬೇಕಾದಷ್ಟು, ಎಣ್ಣೆ ದೋಸೆ ಮಾಡಲು. ಇದನ್ನು ಮಾಡುವ ವಿಧಾನ: ರವೆ, ಅಕ್ಕಿ ಹಿಟ್ಟು, ಮೈದಾ ಅಥವಾ ಗೋಧಿ ಹಿಟ್ಟು ಮತ್ತು ಮೊಸರನ್ನ 1 ಪಾತ್ರೆಗೆ ಹಾಕಿ, ಉಪ್ಪು, ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ, ಸಾಕಷ್ಟು ನೀರನ್ನು ಸೇರಿಸಿ ಯಾವುದೇ ಗಂಟುಗಳಿಲ್ಲದಂತೆ ಚೆನ್ನಾಗಿ ಕಲಸಿ ತೆಳುವಾದ ಹರಿಯುವ ಹಿಟ್ಟನ್ನು ತಯಾರಿಸಿ, ತವಾವನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನು ತವಾ ಮೇಲೆ 1 ಮೂಲೆಯಿಂದ ಪ್ರಾರಂಭಿಸಿ ಹೊರಕ್ಕೆ ಹರಡಬೇಕು. ಮಧ್ಯದಲ್ಲಿ ಹೆಚ್ಚು ಹಿಟ್ಟು ಹಾಕುವ ಅಗತ್ಯ ಕೂಡ ಇಲ್ಲ. ಸುತ್ತಲೂ ಎಣ್ಣೆ ಬಿಟ್ಟು ದೋಸೆ ಗರಿಗರಿಯಾಗುವವರೆಗೂ ಮಧ್ಯಮ ಉರಿಯಲ್ಲಿ ಬೇಯಿಸಬಹುದು. ಚಟ್ನಿ ಜೊತೆ ಬಿಸಿಯಾಗಿ ಸರ್ವ್ ಮಾಡಿ. ಹೀಗೆ ಒಂದು ಉತ್ತಮವಾದ ರೆಸಿಪಿ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ಮುಂದಿನ ರೆಸಿಪಿಯ ಬಗ್ಗೆ ಹೇಳುವುದಾದರೆ, ತರಕಾರಿ ರವೆ ಬಾತ್ ಉಪ್ಪಿಟ್ಟು. ಕೇವಲ 8-10 ನಿಮಿಷದಲ್ಲಿ ತಯಾರಾಗುವ ಜನಪ್ರಿಯ ಉಪಹಾರ. ಬೇಕಾಗುವ ಸಾಮಗ್ರಿಗಳು: ರವೆ 1 ಕಪ್, ಬಿಸಿನೀರು 2-2.5 ಕಪ್, ಸಣ್ಣಗೆ ಹೆಚ್ಚಿದ ತರಕಾರಿಗಳು ಕ್ಯಾರೆಟ್, ಬೀನ್ಸ್, ಬಟಾಣಿ 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/4 ಕಪ್, ಸಾಸಿವೆ, ಉದ್ದಿನ ಬೇಳೆ ತಲಾ 1/2 ಚಮಚ, ಕರಿಬೇವಿನ ಎಲೆಗಳು 4-5, ಹಸಿಮೆಣಸಿನಕಾಯಿ 1 ಸೀಳಿದ್ದು, ಎಣ್ಣೆ 1.5 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆ ರಸ ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಬಾಣಲೆಯನ್ನು ಬಿಸಿ ಮಾಡಿ 1 ಚಮಚ ಎಣ್ಣೆ ಹಾಕಿ, ರವೆಯನ್ನು ಸಣ್ಣ ಉರಿಯಲ್ಲಿ 2 ನಿಮಿಷದ ಕಾಲ ಬಣ್ಣ ಬದಲಾಗದಂತೆ ಹುರಿದು ಒಂದು ತಟ್ಟೆಗೆ ತೆಗೆದಿಡಿ. ಅದೇ ಬಾಣಲೆಗೆ ಉಳಿದ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನ ಬೇಳೆ ಹಾಕಿ. ಉದ್ದಿನ ಬೇಳೆ ಕೆಂಪಗಾದ ನಂತರ ಕರಿಬೇವಿನ ಎಲೆ ಮತ್ತು ಹಸಿಮೆಣಸಿನಕಾಯಿ ಸೇರಿಸಿ, ಈರುಳ್ಳಿ ಮತ್ತು ತರಕಾರಿಯನ್ನು ಹಾಕಿ 2-3 ನಿಮಿಷದ ಕಾಲ ಬಾಡಿಸಿ, ಬಿಸಿ ನೀರು ಮತ್ತು ಉಪ್ಪು ಸೇರಿಸಿಬಿಡಿ. ನೀರು ಕುದಿಯಲು ಪ್ರಾರಂಭಿಸಿದಾಗ ಹುರಿದ ರವೆಯನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ, ಗಂಟುಗಳಾಗದಂತೆ ತಕ್ಷಣಕ್ಕೆ ಚೆನ್ನಾಗಿ ಕಲಸ್ತಾ ಇರಿ. ಬಾಣಲೆಗೆ ಮುಚ್ಚಿ 1-2 ನಿಮಿಷದ ಕಾಲ ಸಣ್ಣ ಉರಿಯಲ್ಲಿ ಬೇಯಲು ಬಿಡಿ. ರವಾ ನೀರನ್ನು ಹೀರಿಕೊಂಡು ಉಪ್ಪಿಟ್ಟು ಹದಕ್ಕೆ ಬಂದ ನಂತರ ಉರಿಯಿಂದ ಇಳಿಸಿ, ನಿಂಬೆ ರಸ ಸೇರಿಸಿ ಬಿಸಿಯಾಗಿ ಸವಿಯಿರಿ. ಹಾಗೆಯೇ ಮುಂದಿನ ಮತ್ತೊಂದು ರೆಸಿಪಿ, ಮಸಾಲ ಮೊಟ್ಟೆ ಸ್ಕ್ರ್ಯಾಂಬಲ್ ಒಂದು ತಿಂಡಿ.
ಪ್ರೋಟೀನ್ ಭರಿತವಾದ ಮತ್ತು ಅತ್ಯಂತ ತ್ವರಿತವಾಗಿ ತಯಾರಾಗುವ ಒಂದು ತಿಂಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಮೊಟ್ಟೆಗಳು, 1/2 ಸಣ್ಣಗೆ ಹೆಚ್ಚಿದ ಈರುಳ್ಳಿ, 1/2 ಸಣ್ಣಗೆ ಹೆಚ್ಚಿದ ಟೊಮೆಟೊ ಕಾಲು, 1/2 ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 1/2, ಅರಿಶಿನ ಪುಡಿ ಚಿಟಿಕೆ, ಮೆಣಸಿನ ಪುಡಿ ಖಾರಕ್ಕೆ ಬೇಕಾಗಿ ಚಿಟಿಕೆ, ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು, ಎಣ್ಣೆ ಅಥವಾ ಬೆಣ್ಣೆ 1 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಮೊಟ್ಟೆಗಳನ್ನು ಒಡೆದು 1 ಬೌಲ್ನಲ್ಲಿ ಹಾಕಿ, ಉಪ್ಪು, ಕಾಳು ಮೆಣಸು, ಅರಿಶಿನ ಪುಡಿ ಮತ್ತು ಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಕಡೆದು ಇಡಿ. ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಹಾಕಿ ಬಿಸಿ ಮಾಡಿ ಹೆಚ್ಚಿದ ಈರುಳ್ಳಿ, ಹಸಿ ಮೆಣಸಿನಕಾಯಿ ಸೇರಿಸಿ 1 ನಿಮಿಷ ಬಾಡಿಸಿ. ನಂತರ ಟೊಮೆಟೊ ಸೇರಿಸಿ 1 ನಿಮಿಷ ಹುರಿಯಿರಿ. ಮೊಟ್ಟೆ ಮಿಶ್ರಣವನ್ನು ಬಾಣಲೆಗೆ ಸುರಿಯಿರಿ ಮತ್ತು ಸಣ್ಣ ಉರಿಯಲ್ಲಿ ನಿಧಾನವಾಗಿ ತಿರುಗಿ ಸ್ಕ್ರ್ಯಾಂಬಲ್ ಮಾಡಿ ಮೊಟ್ಟೆ ಗಟ್ಟಿಯಾಗುವವರೆಗೂ ಬೇಯಿಸಿ. ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಟೋಸ್ಟ್ ಅಥವಾ ಚಪಾತಿಯೊಂದಿಗೆ ತಕ್ಷಣವೇ ಸವಿಯಿರಿ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವಜನರಲ್ಲಿ ಹೆಚ್ಚುತ್ತಿರುವ ಮೂತ್ರಪಿಂಡದ ಸಮಸ್ಯೆಗಳು. ಭಾಗವಹಿಸುವ ವೈದ್ಯರು ಡಾಕ್ಟರ್ ಕೆಎನ್ ಸನ್ಮಾನ್, ಪ್ರೊಫೆಸರ್ ಆಂಡ್ ಎಚ್ಒಡಿ, ಡಿಪಾರ್ಟ್ಮೆಂಟ್ ಆಫ್ ಯುರಾಲಜಿ, ಕೆಎಂಸಿ ಹಾಸ್ಪಿಟಲ್, ಮ್ಯಾಂಗಲೋರ್. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364240499. ತಪ್ಪದೆ ಕೇಳಿ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ.

0: तुम्ही ऐकोना सात रेडिओ सारंग 107.8 FM रंगरंगाळचीनी आयच्या कोंकणी प्रसारात तुमका समेस्तांक मोगाचं स्वागत.
1: ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವಜನರಲ್ಲಿ ಹೆಚ್ಚುತ್ತಿರುವ ಮೂತ್ರಪಿಂಡದ ಸಮಸ್ಯೆಗಳು. ಭಾಗವಹಿಸುವ ವೈದ್ಯರು ಡಾಕ್ಟರ್ ಕೆಎನ್ ಸನ್ಮಾನ್, ಪ್ರೊಫೆಸರ್ ಅಂಡ್ ಎಚ್ಒಡಿ, ಡಿಪಾರ್ಟ್ಮೆಂಟ್ ಆಫ್ ಯುರಾಲಜಿ, ಕೆಎಂಸಿ ಹಾಸ್ಪಿಟಲ್, ಮ್ಯಾಂಗಲೋರ್. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364240499. ತಪ್ಪದೆ ಕೇಳಿ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ.

ಇದು ಬಣ್ಣ ಬಣ್ಣದ ಬದುಕು. ಕೇಳುಗರೆ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರುವುದು ನಾನು ನಿಮ್ಮ ಆರ್ಜೆ ಸೈಫುಲ್ಲಕುತ್ತ. ಮಧುರ ಗಜಲ್ ಗೀತೆಯಿಂದ ಪ್ರಸಿದ್ಧರಾಗಿರುವಂತಹ ಪಂಕಜ ಉದಾಸ್ ಭಾರತೀಯ ಚಿತ್ರರಂಗದ ಒಬ್ಬ ಪ್ರಮುಖ ಹೃದಯ ಸ್ಪರ್ಶಿ ಗಾಯಕ. ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅಭಿನಯದ ಸ್ಪರ್ಶ ಚಿತ್ರದಲ್ಲಿನ ಚಂದಕ್ಕಿಂತ ಚಂದ ನೀನೇ ಸುಂದರ ಹಾಡು ಇಂದಿಗೂ ಕೂಡ ಕನ್ನಡ ಸಿನಿಪ್ರಿಯರ ಮನದಲ್ಲಿ ಹಸಿರಾಗಿದೆ. ಹೆಚ್ಚಾಗಿ ಇವರು ಹಿಂದಿ ಚಿತ್ರಗೀತೆಗಳು ಮತ್ತು ಗಜಲ್ ಹಾಡುಗಳನ್ನ ಹಾಡುವಂತ ಇವರು ಹಾಡಿನಿಂದಲೇ ತುಂಬಾ ಪ್ರಸಿದ್ಧಿ ಪಡೆದಂತವರು. ಇದೀಗ ಕಾರ್ಯಕ್ರಮದಲ್ಲಿ ಅವರ ಒಂದು ಹಾಡು ಆಪು ಜಿನಿಗೆ ಕರೀಬು ಹೋತೆ ಹೇ. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಪಂಕಜ ಉದಾಸ್ ಮತ್ತು ನೂರ್ ನಾರಾವಿ, ಹಾಗೆಯೇ ಹಾಡಿದವರು ಪಂಕಜ ಉದಾಸ್.

ಆಪ್ ಜಿನ್ಕೆ ಕರೀಬು ಹೋತೆ ಹೇ ತುಂಬಾ ಅದ್ಭುತವಾದ ಹಾಡನ್ನ ಕೇಳ್ತಾ ಬಂದ್ರಿ. ಪಂಕಜೋದಾಸ್ ಅವರು ಮೇ 17, 1951 ಗುಜರಾತ್ನ ಜಟ್ಪುರದಲ್ಲಿ ಜನಿಸ್ತಾರೆ. 1980 ಆಹತ್ ಎಂಬ ಹೆಸರಿನ ಗಜಲ್ ಆಲ್ಬಮ್ ಅನ್ನು ಬಿಡುಗಡೆ ಮಾಡುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸ್ತಾರೆ. ಬಾಲಿವುಡ್ನಲ್ಲಿ ಸಂಜಯ್ ದತ್ ಅವರ ನಾಮ್ ಚಿತ್ರಕ್ಕಾಗಿ ಚಿತ್ತಿ ಆಯಿ ಹೇ ಎಂಬ ಟ್ರ್ಯಾಕ್ ಅನ್ನು ಕೂಡ ಹಾಡ್ತಾರೆ. ಈ ಹಾಡನ್ನು ಜನ ಇಂದಿಗೂ ಕೂಡ ಗುಣುಗ್ತಾ ಇರ್ತಾರೆ. ಪಂಕಜ್ ಅವರು ಹಲವಾರು ಆಲ್ಬಮ್ ಅನ್ನು ಬಿಡುಗಡೆ ಮಾಡುವ ಮೂಲಕ ತನ್ನದೇ ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡಿದ್ದಾರೆ. ಇದೀಗ ಅವರ ಮತ್ತೊಂದು ಹಾಡು ಏಕ್ ತರಫು ಉಸ್ಕಾಗರ್. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಜಫರ್ ಗೋರಖ್ಪುರಿ. ಹಾಡಿದವರು ಪಂಕಜ್.

ಪಂಕಜುದಾಸ್ ಅವರು ಸಿನಿಮಾ ಹಾಡುಗಳ ಜೊತೆಗೆ ಅನೇಕ ಲೈವ್ ಸಂಗೀತ ಕಚೇರಿಯನ್ನು ನೀಡಿ ಸಂಗೀತ ಪ್ರಿಯರ ಮನಗೆಲ್ಲುತ್ತಾರೆ. ಅದವರ ಜನಪ್ರಿಯತೆಯನ್ನು ಕೂಡ ಒಂದು ಕಡೆ ಹೆಚ್ಚಿಸುತ್ತೆ. ಪಂಕಜುದಾಸ್ ಅವರು ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಜೊತೆಗೆ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ಕೂಡ ಪಂಕಜ್ ಅವರು ತನ್ನದಾಗಿಸಿಕೊಳ್ತಾರೆ. 1989 ಅವರು ನಬೀಲಿ ಎಂಬ ಆಲ್ಬಮನ್ನು ಬಿಡುಗಡೆ ಮಾಡ್ತಾರೆ. ಇದು ಅವರ ಅತಿ ಹೆಚ್ಚು ಮಾರಾಟವಾದ ಆಲ್ಬಮ್ಗಳಲ್ಲಿ ಒಂದು. ಇದರ ಮೊದಲ ಕಾಪಿ ಹರಾಜಿನಲ್ಲಿ 1,00,000 ಮಾರಾಟವಾಗುತ್ತೆ. ಇದರಲ್ಲಿ ಬಂದ ಹಣವನ್ನು ಅವರು ಕ್ಯಾನ್ಸರ್ ರೋಗಿಗಳ ಸಹಾಯ ಸಂಘಕ್ಕೆ ನೀಡ್ತಾರೆ. ಇದೀಗ ಅವರ ಮತ್ತೊಂದು ಹಾಡು ತೋಡಿ ದೂರು ಸಾತು ಚಲೋ. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಅಹಮದ್ ಫರಾಜ್, ಹಾಡಿದವರು ಪಂಕಜುದಾಸ್.

ತೋಡಿ ದೂರು ಸಾತು ಚಲೋ ತುಂಬ ಅದ್ಭುತವಾದ ಸಾಹಿತ್ಯ. ಹಾಗೆ ತುಂಬ ಚೆನ್ನಾಗಿ ಪಂಕಜುದಾಸ್ ಅವರು ಹಾಡಿದ್ದಾರೆ. ಪಂಕಜುದಾಸ್ ಅವರು ಕೇವಲ ಹಿಂದಿ ಚಿತ್ರಗೀತೆಗೆ ಮಾತ್ರ ಅಲ್ಲ, ಒಂದಿಷ್ಟು ಕನ್ನಡ ಹಾಡುಗಳನ್ನು ಕೂಡ ಹಾಡಿದ್ದಾರೆ. 1999 ತೆರೆಗೆ ಬಂದ ಕನ್ನಡದ ಸ್ಪರ್ಶ ಸಿನಿಮಾ ಚಂದಕ್ಕಿಂತ ಚಂದ ನೀನೇ ಸುಂದರ ಹಾಡು, ಹಾಗೆಯೇ ಬರೆಯದ ಮೌನದ ಕವಿತೆ, ಈ ಹಾಡುಗಳನ್ನು ಪಂಕಜುದಾಸ್ ಅವರು ಹಾಡಿದರು. ಸುನೀಲ್ ಕುಮಾರ್ ದೇಸಾಯಿ ನಿರ್ದೇಶನದ ಸ್ಪರ್ಶ ಚಿತ್ರದಲ್ಲಿ ಕಿಚ್ಚ ಸುದೀಪ್, ರೇಖಾ, ಸುಧಾರಾಣಿ ಮುಂತಾದವರು ಕೂಡ ನಟಿಸಿದರು. ತುಂಬ ಅದ್ಭುತವಾದ ಹಾಡುಗಳನ್ನು ಹಾಡ್ತಾ ಬಂದಿರುವ ಪಂಕಜುದಾಸ್ ಅವರು ಒಂದಿಷ್ಟು ಅನಾರೋಗ್ಯದಿಂದ ಕೂಡ ಬಳಲ್ತಾ ಇದ್ರು. 2024 ಫೆಬ್ರವರಿ 26 ಅವರು ಕೊನೆಯುಸಿರೆಳಿದ್ದಾರೆ. ಪತ್ನಿ ಇಬ್ಬರು ಮಕ್ಕಳನ್ನು ಅಗಲಿ ಪಂಕಜ್ ಅವರು ಇಹಲೋಕ ತ್ಯಜಿಸ್ತಾರೆ. ಅವರು ಹಾಡಿರುವಂತಹ ಮತ್ತೊಂದು ಹಾಡು ದುಃಖ ಸುಖತ ಏಕ ಸಬಕ, ಸಾಹಿತ್ಯ ಜಫರ್ ಗೋರಖ್ಪುರಿ, ಹಾಡಿದವರು ಪಂಕಜುದಾಸ್.

0: ಕೇಳುಗರೆ, ಇವತ್ತಿನ ಗಜಲ್ ಕಾರ್ಯಕ್ರಮದಲ್ಲಿ ಗಜಲ್ ಮಾಂತ್ರಿಕ ಪಂಕಜುದಾಸ್ ಅವರ ಒಂದಿಷ್ಟು ಹಾಡುಗಳನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.
1: ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿ ಬರುತ್ತಿರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಹೆಚ್ಚುತ್ತಿರುವ ಮೂತ್ರಪಿಂಡದ ಸಮಸ್ಯೆಗಳು. ಭಾಗವಹಿಸುವ ವೈದ್ಯರು ಡಾಕ್ಟರ್ ಕೆಎನ್ ಸನ್ಮಾನ್, ಪ್ರೊಫೆಸರ್ ಆಂಡ್ ಎಚ್ಒಡಿ, ಡಿಪಾರ್ಟ್ಮೆಂಟ್ ಆಫ್ ಯುರಾಲಜಿ, ಕೆಎಂಸಿ ಹಾಸ್ಪಿಟಲ್, ಮ್ಯಾಂಗಲೋರ್. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364240499. ತಪ್ಪದೆ ಕೇಳಿ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ.

0: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಕಟೀಲು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಿದ ಡಾಕ್ಟರ್ ಗುರುರಾಜ್ ಕರ್ಜಗಿ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಹಾಗೂ ಸಹೃದಯರೇ, ಎಲ್ರಿಗೂ ನಮಸ್ಕಾರ. ನನಗೆ ಕೊಟ್ಟಂತ ವಿಷಯ ಸಂಸ್ಕಾರ ಹಾಗೂ ಶಿಕ್ಷಣ ಅಂತ. ಇದನ್ನ ವಿಚಾರ ಮಾಡುವಾಗ ನಾನು ಅನ್ಕೊಂಡಿದ್ದು, ಇವತ್ತು ಪ್ರಪಂಚದಲ್ಲಿ ಸುಮಾರು 700 crore ಜನ ಇದ್ದಾರೆ, ಮನುಷ್ಯರನ್ನೋರು 700 crore ಜನ ಇದ್ದಾರೆ. ಎಲ್ರು ಒಂದೇ ತರಾನೆ, ಎಲ್ರಿಗೂ 2 eyes, 2 eyes, ಕಣ್ಣು, ತಲೆ, ಹೊಟ್ಟೆ ಎಲ್ಲ ಇದೆ. ಎಲ್ಲ ಅಂಗಾಂಗಗಳು ಇರೋದ್ರಿಂದ ಅವ್ರನ್ನ ಮನುಷ್ಯರು ಅಂತ ಕ್ಲಾಸಿಫೈ ಮಾಡಿದ್ದೀವಿ ನಾವು. ಆದ್ರೆ ವಿಚಿತ್ರ ಅಂದ್ರೆ 700 crore ಒಬ್ರು ಇನ್ನೊಬ್ಬರಾಗಿಲ್ಲ. ತಾವು ಗಮನಿಸಬಹುದು, ನಾವೆಷ್ಟು ಜನ ಇದ್ದೀವೋ ಇಲ್ಲಿ, ಒಬ್ರ ಮುಖ ಇನ್ನೊಬ್ಬರ ಮುಖದಂಗಿಲ್ಲ. ಮುಖ ಬೇಡ, ಒಂದು ಮೂಗು ಇನ್ನೊಂದು ಮೂಗಿನಂಗಿಲ್ಲ. ಇಡೀ ಪ್ರಪಂಚದಾದ್ಯಂತ ಹೋದ್ರೂ ಕೂಡ ನನ್ನಂತ ವ್ಯಕ್ತಿ ಪ್ರಪಂಚದ ಹಿಂದೆ ಇರಲಿಲ್ಲ, ಇವತ್ತು ಇಲ್ಲ, ಮುಂದೆ ಇರೋದಿಲ್ಲ. ಭಗವಂತ ಯಾವುದನ್ನು ರಿಪೀಟ್ ಮಾಡಲ್ಲ. ಒಂದೇ ತಾಯಿ 4 ಮಕ್ಕಳಾದ್ರೂ 4 ಬೇರೆನೆ. ಅದೇಕೆ ಅವಳಿ ಜವಳಿ ಮಕ್ಕಳು ಇರ್ತಾರಲ್ಲ, ನೋಡೋಕ್ ಹಾಗೆ ಇರ್ತಾರೆ, ಅದು ಸ್ವಭಾವ ಬೇರೆ ಇರ್ತದೆ. ಅಂದ್ರೆ ಎಲ್ಲೂ ಒಂದೇ ತರ ಬುದ್ಧಿ ಮತ್ತು ರೂಪದಲ್ಲಿ ಒಂದೇ ತರ ಇರುವಂತ ಮನುಷ್ಯ ಇನ್ನೊಬ್ಬ ಇಲ್ಲ. ಇದು ವಿಶೇಷತೆ. ಸಾಮಾನ್ಯ ಗುಣ ಅಂತ ಹೇಳ್ತೀವಿ, ಎಲ್ರಿಗೂ ಒಂದು ಅಂಗಾಂಗಗಳಿದ್ದಾವೆ, ಅವ್ರು ಮನುಷ್ಯರು ಅಂತ ಕರಿತೇವೆ. ಆ ಮನುಷ್ಯರಲ್ಲಿ ಕೂಡ ವಿಶೇಷತೆ ಇರದೆ ಒಬ್ಬ ಮನುಷ್ಯ ಇನ್ನೊಬ್ಬನ ಹಾಗಿಲ್ಲ, ಆ ವಿಶೇಷತೆ ಇರುವಂತಹದ್ದು. ಅದನ್ನೇ ನಾವು ವ್ಯಕ್ತಿತ್ವ ಅಂತ ಕರಿತೇವೆ. ತ್ವ ಅಂದ್ರೆ ಅವನು ಆಗಿರೋದು, ಅವನು ಹಾಗಿರೋದ್ರಿಂದ ಹಾಗಿರೋದು. ಯಾವುದರಿಂದ ಒಬ್ಬ ವ್ಯಕ್ತಿ ಹಾಗಾಗಿದ್ದಾನೋ ಅದನ್ನು ನಾವು ವ್ಯಕ್ತಿತ್ವ ಅಂತ ಕರಿತೇವೆ. ಪ್ರತಿಯೊಂದು ವಸ್ತುವಿಗೆ ಕೂಡ ಅದರದೇ ಆದ ಒಂದು ತ್ವ ಅಂದ್ರೆ ಅದರ ಗುಣ, ವಿಶೇಷ ಗುಣ ಇದೆ ಅಂತ ಗಮನಿಸಿ. ಬೆಂಕಿ ಯಾವತ್ತೂ ತಣ್ಣಗೆ ಮಾಡಲ್ಲ, ಬೆಂಕಿ ಯಾವಾಗಲೂ ಸುಡೋದೆ, ನೀರು ಯಾವಾಗಲೂ ತೊಯಿಸೋದೆ, ಗಾಳಿ ಯಾವಾಗಲೂ ಒಣಗಿಸೋದೆ. ಹುಲಿ ತಪ್ಪಿ ಕೂಡ ಹುಲ್ಲು ತಿನ್ನಲ್ಲ, ಆನೆ ತಪ್ಪಿ ಕೂಡ ಮಾಂಸ ತಿನ್ನಲ್ಲ, ಅವು ಹಾಗೆ ಬದುಕೋದದು. ಆದರೆ ಇದನ್ನ ಯಾಕೆ ಹೇಳಬೇಕಾಯ್ತು ಅಂದ್ರೆ ಮನುಷ್ಯ ಮಾತ್ರ ಹಾಗಲ್ಲ. ಮನುಷ್ಯ ಮಾತ್ರ ಇನ್ನೊಬ್ಬರ ಹಂಗೆ ಆಗೋಕೆ ಹೋಗ್ತಾನೆ. ಯಾರಂಗೋ ಬಟ್ಟೆ ಹಾಕೋಬೇಕು, ಯಾರು ಹಾಗೋ ಮಾತಾಡಬೇಕು, ಯಾರು ಹಾಗೋ ಚಿಂತನೆ ಮಾಡಬೇಕು, ಯಾರು ಹಾಗೋ ಬರೀಬೇಕು ಅಂತ ಹೋಗ್ತಾನೆ. ಇನ್ನೊಬ್ಬ ಏನು ಆಗೋಕೆ ಹೋದಾಗ ಭಗವಂತ ತನಗೋಸ್ಕರ ಕೊಟ್ಟಂತ ಆ ವಿಶೇಷತೆಯನ್ನು ಕಳ್ಕೊಂಡು ಬಿಡ್ತಾನೆ. ಅದಕ್ಕೋಸ್ಕರ ಮನುಷ್ಯನ ಬಗ್ಗೆ ಮಾತಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು. ವ್ಯಕ್ತಿತ್ವ ಇಂಥದ್ದೇ ಅಂತ ಹೇಳಿಕ್ ಬರೋದಿಲ್ಲ. ನಾವು ಕಂಡಿದ್ದೀವಿ, ನೋಡಕ್ ಹಂಗಿದ್ದಾರೆ ಅವ್ರು, ಆಕ್ಚುಲಿ ಹಂಗಿಲ್ಲ ಅವರು ಅಂತ ಹೇಳ್ತೀವಿ. ಅಂದ್ರೆ ಗುಣ ವಿಶೇಷನೇ ಬೇರೆ ಆಯ್ತು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಅನುಕರಣೆ ನಾಗರಿಕತೆ ಅಲ್ಲ, ಅದು ಅವನತಿಯ ಲಕ್ಷಣ ಅಂತ. ನಾ ಈ ಮಾತನ್ನು ಯಾಕೆ ಹೇಳಬೇಕು ಅಂದ್ರೆ, ಸಾಕಷ್ಟು ಜನ ಪಾಲಕರಿದ್ದೀರಿ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೇಳಿ ಅನುಕರಣೆ ಬೇಡ ಅಂತ. ನನ್ನ ಕಾಲೇಜಲ್ಲಿದ್ದಾಗ ಒಂದು ತಮಾಷೆ ಘಟನೆ ಆಗಿತ್ತು. ನಮ್ಮ ಪ್ರಿನ್ಸಿಪಾಲ್ ಬಂದು ಕೇಳಿದ್ರು, ಈ ವರ್ಷ ವಾರ್ಷಿಕೋತ್ಸವಕ್ಕೆ ಯಾರು ಬರ್ತಾರೆ ಗೊತ್ತೇನ್ರೋ ಅಂತ ಕೇಳಿದರು. ಗೊತ್ತಿಲ್ಲ ಸರ್ ಅಂತ ಹೇಳಿದ್ವಿ. ಈ ಸಲ ವಾರ್ಷಿಕೋತ್ಸವಕ್ಕೆ ಕಿಶೋರ್ ಕುಮಾರ್ ಬರ್ತಾರೆ ನಮಗೆ ಅಂತ. ಆಗಿನ ಕಾಲಕ್ಕೆ ಕಿಶೋರ್ ಕುಮಾರ್ ಬರ್ತಾರೆ. ಆ ಕಿಶೋರ್ ಕುಮಾರ್ ಬಹುದೊಡ್ಡ ಹಾಡುಗಾರ, ಪ್ರಸಿದ್ಧರಾದಂಥವ್ರು. ಎಲ್ರಿಗೂ ಖುಷಿ ಆಯಿತು, ದೊಡ್ಡ ಕಲಾವಿದರು ಬರ್ತಾರಲ್ಲ ಅಂತ. ನನ್ನ ಕ್ಲಾಸಲ್ಲಿ ಹುಡುಗ ಇದ್ದ, ಸುರೇಶ್ ಗಾಯ್ತೊಂಡೆ ಅಂತ ಮರಾಠಿ ಹುಡುಗ. ಥೇಟ್ ಕಿಶೋರ್ ಕುಮಾರ್ ಥರಾನೇ ಹಾಡ್ತಿದ್ದ ಅವನು. ಕಾಲೇಜಲ್ಲಿ ಯಾವುದೇ ಪ್ರೋಗ್ರಾಮ್ ಆದರೂ ಕೂಡ ಸುರೇಶ್ ಅಂದ್ ಎರಡು ಹಾಡು ಇರಬೇಕು ಹಾಡ್ತಿದ್ದ. ಅವನಿಗೆ ಇನ್ನೂ ಖುಷಿ ಆಗಿಬಿಡುತ್ತೆ, ಯಾಕಂದ್ರೆ ಅವನಿಗೆ ಕಿಶೋರ್ ಕುಮಾರ್ ಅಂದ್ರೆ ದೇವರಿದ್ದ ಹಾಗೆ. ತನ್ನ ದೇವರೇ ಬರ್ತಾನೆ ಅಂದ್ರೆ ಅವನು ಬಹಳ ಖುಷಿ ಆಯಿತು. ಪ್ರಿನ್ಸಿಪಾಲನ್ನು ಕಾಡಿ ಬೇಡಿ ಪರ್ಮಿಷನ್ ತಗೊಂಡ. ಕಿಶೋರ್ ಕುಮಾರ್ ಮುಂದೆ ಎರಡು ಹಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ಕೊಂಡ. ಕೊಟ್ರು. ನಿಮ್ಮ ಕಣ್ಮುಂದೆ ಚಿತ್ರ ಬರ್ತದೆ, ಸ್ಟೇಜ್ ಮೇಲೆ ಮ್ಯಾನೇಜ್ಮೆಂಟ್ದವ್ರು ಕೂತಿದ್ದಾರೆ, ಪ್ರಿನ್ಸಿಪಾಲರು, ಕಿಶೋರ್ ಕುಮಾರ್ ಎಲ್ಲ

ಸೆಂಟೆನ್ಸ್ ಅವನು ಕೊಂದು ಹಾಕ್ಬಿಡ್ತು. ಬಟ್ ಯು ವೇಸ್ಟೆಡ್ ಯುವರ್ ಲೈಫ್ ಅಂದ್ರು, ನೀನು ಜೀವನ ಹಾಳು ಮಾಡ್ಕೊಂಡೆ ಅಂದ್ಬಿಟ್ರು. ಅವನ ಮುಖ ಇಳಿದು ಹೋಯ್ತು. ನಮಗೂ ಕೋಪ ಬಂತು. ಕಿಶೋರ್ ಕುಮಾರ್ ಒಂದು ಒಳ್ಳೆ ಮಾತು ಹೇಳೋಕ್ಕಾಗಲ್ಲೇನ್ರಿ, ಚೆನ್ನಾಗಿ ಹಾಡಿದ್ರು ಹುಡುಗನಿಗೆ ಜೀವ ಹಾಳು ಮಾಡ್ಕೊಂಡು ಅಂತಾರೆ. ಆದರೆ ಕಿಶೋರ್ ಕುಮಾರ್ ಮುಂದೆ ಹೇಳಿದರು ಯಾಕೆ ಹಂಗೆ ಹೇಳಿದೆ ಅಂತ. ಅವ್ರು ಹೇಳಿದರು, ಮಗು ಇದೇ ಥರ ಇನ್ನೂ 20 ವರ್ಷ ಹಾಡಿದ್ರು ಕೂಡ ಜನ ಏನಂತಾರೆ ಗೊತ್ತಾ ನಿನಗೆ, ಕಿಶೋರ್ ಕುಮಾರ್ ಥರನೇ ಹಾಡ್ತಾನ್ರಿ ಇವನು ಅಂತಾರೆ, ನೀನು ಕಿಶೋರ್ ಕುಮಾರ್ ಎಂದೂ ಆಗಲ್ಲ, ನೀನು ಆರ್ಕೆಸ್ಟ್ರಾ ಸಿಂಗರ್ ಆಗಿ ಉಳ್ಕೊಳ್ಳು. ಅವ್ರು ತಮ್ಮ ಅನುಭವ ಹೇಳಿದರು. ಮುಖೇಶ್ ಅನ್ನೋ ಅವ್ನು ಸಿನಿಮಾಕ್ಕೆ ಹಾಡೋಕೆ ಬಂದಾಗ ಥೇಟ್ ಹಿಂದೆ ಕೇಲ್ ಸೈಗಲ್ಲಿದ್ರಲ್ಲ ಥೇಟ್ ಅವ್ರ ಹಂಗೆ ಹಾಡ್ತಿದ್ದ. ಮುಕೇಶ್ ಕರೆದು ಹೇಳಿದ್ರಂತೆ, ನೋಡು ಕಿಶ್ ನೀನು ಮುಕೇಶ್ ನೀನು ಚೆನ್ನಾಗಿ ಸಕ್ಸಸ್ಫುಲ್ ಆಗಬೇಕು, ಯಶಸ್ಸು ಆಗಬೇಕಂದ್ರೆ ನಿನ್ನ ಧಾಟಿಯಲ್ಲಿ ಹಾಡು, ನನ್ನ ಧಾಟಿಯಲ್ಲಿ ಹಾಡಬೇಡ. ಮುಂದೆ ಮುಕೇಶ್ ತನ್ನ ಧಾಟಿಯಲ್ಲಿ ಹಾಡಿ ಜಗಮಾನ್ಯನಾದಂಥ ಹಾಡುಗಾರ ಆದ. ಅದಕ್ಕೆ ನನಗನ್ಸುತ್ತೆ ಕಿಶೋರ್ ಕುಮಾರ್ ಹೇಳಿದ ಮಾತು ಬಹಳ ಒಳ್ಳೆಯದು. ಸರ್ಕಾರಿ ಆಫೀಸಲ್ಲೇ ಕಾರ್ಬನ್ ಕಾಪಿ ನಡೆಯಲ್ಲ. ಒಂದು ಅರ್ಜಿ ಕೊಡಿ, ಅವ್ರು ಕಾಪಿ ಇಟ್ಕೋತಾರೆ, ಒರಿಜಿನಲ್ ಇಟ್ಕೋತಾರೆ ಸರ್ಕಾರಿ ನಾವು ಆಫೀಸಲ್ಲಿ. ಒರಿಜಿನಲ್ ಕೊಡಿ, ಕಾಪಿ ನೀವು ತೊಗೊಂಡು ಹೋಗಿ ಅಂತ. ಸರ್ಕಾರಿ ಆಫೀಸಲ್ಲೇ ಕಾರ್ಬನ್ ಕಾಪಿ ನಡೆಯೋಲ್ಲ ಅಂದರೆ ಜೀವನದಲ್ಲಿ ಕಾರ್ಬನ್ ಕಾಪಿ ನಡೀತಾವ? ಜೀವನದಲ್ಲಿ ಯಾರೂ ಕಾರ್ಬನ್ ಕಾಪಿ ಮಾತಾಡಿಸಲ್ಲ, ಒರಿಜಿನಲ್ಲೇ ಬೇಕು. ಅದಕ್ಕೆ ನಮ್ಮ ಮಕ್ಕಳಿಗೆ ಹೇಳೋಣ, ಅನುಕರಣೆ ಮಾಡಬೇಡ. ನಾವು ಸಣ್ಣ ಸಣ್ಣ ಮಕ್ಕಳು ತುಂಬ ಹೇಳ್ತೀವಿ, ನೋಡಿ ಆ ಸಿನಿಮಾ ಹಾಡು ಹಾಕೊಂಡು ಡ್ಯಾನ್ಸ್ ಮಾಡ್ದು ಹೆಂಗೆ ಮಾಡ್ತಾನೆ ನೋಡ್ರಿ ಇವನು, ಆ ಹೀರೋ ಮಾಡ್ದಂಗೆ ಮಾಡ್ತಾನೆ. ದಯವಿಟ್ಟು ಮೆಚ್ಚಬೇಡಿ ಅದನ್ನು, ಅದಲ್ಲ ಅದು. ಅನುಕರಣೆ ಶಾಪ, ಅನುಸರಣೆ ಬೇಕು. ದೊಡ್ಡವರು ಹೇಗೆ ಬದುಕಿದ್ರು ಅವ್ರ ಜೀವನದ ಲಕ್ಷಣ ತಿಳ್ಕೊಂಡು ಬದುಕೋಣ, ಅನುಕರಣೆ ಬೇಡ ಅಂತ ವಿವೇಕಾನಂದ ಹೇಳ್ತಾರೆ, ಅವನತಿಯ ಚಿಹ್ನೆ ಅಂತ ಹೇಳ್ತಾರೆ. ಈ ವ್ಯಕ್ತಿತ್ವ ಅಂತ ಹೇಳಿದ್ನಲ್ಲ, ಯಾವ ಗುಣದಿಂದ ಒಬ್ಬ ಮನುಷ್ಯ ದೊಡ್ಡವನಾಗ್ತಾನೆ, ಅವನಾಗಿ ಉಳ್ಕೋತಾನೆ, ಆ ವ್ಯಕ್ತಿತ್ವ ಬೆಳವಣಿಗೆಗೆ ಮೂರು ಕಾರಣಗಳು ಬಹಳ ಮುಖ್ಯ ಇರುವಂಥದ್ದು. ಅದರಲ್ಲಿ ಎರಡನ್ನ ನನಗೆ ವಿಷಯವಾಗಿ ಕೊಟ್ಟಿದ್ದಾರೆ ಇವತ್ತು. ಮೊದಲನೇದು ಸಂಸ್ಕಾರ, ಎರಡನೇದು ಪರಿಸರ, ಮೂರನೇದು ಶಿಕ್ಷಣ. ಈ ಮೂರು ಬೇಕಾಗ್ತದೆ ವ್ಯಕ್ತಿತ್ವ ಬೆಳಿಬೇಕಾದ್ರೆ. ಮೊದಲು ಸಂಸ್ಕಾರ ಅಂದ್ರೆ ಏನು ಅಂತ ಕೇಳ್ಕೊಳ್ಳೋಣ. ಇದೊಂದು ಸಂಸ್ಕರಣ ಕ್ರಿಯೆ, ಇದು ಸಮ್ಯಕ್ಕರಣ ಅಂತ. ಅದೇ ಸಮ್ಯಕೃತಿ, ಅದರಿಂದಾನೇ ಸಂಸ್ಕೃತಿ ಆಗುವಂತಹದ್ದು. ಸಂಸ್ಕಾರಗಳೇ ನಮ್ಮನ್ನ ಸುಸಂಸ್ಕೃತರನ್ನಾಗಿ ಮಾಡುವಂತಹದ್ದು. ಈ ನಮ್ಮಲ್ಲಿ ಕನ್ನಡದಲ್ಲಿ ಆಗಲಿ ಸಂಸ್ಕೃತದಾಗಲಿ ಮೂರು ಪದಗಳಿದ್ದಾವೆ, ಪ್ರಕೃತಿ, ಸಂಸ್ಕೃತಿ, ವಿಕೃತಿ ಅಂತ ಮೂರು ಪದಗಳಿದ್ದಾವೆ. ಪ್ರಕೃತಿ ಅಂದ್ರೆ ತನ್ನಷ್ಟಕ್ಕೆ ತಾನೇ ಇರುವಂತಹದ್ದು, ನಿಸರ್ಗದಲ್ಲಿ ಬಂದಿರುವಂತಹದ್ದು. ಒಂದು ಕಲ್ಲು ಬಿದ್ದಿದೆ, 4.5 ಬಿಲಿಯನ್ ವರ್ಷದಿಂದ ಅಲ್ಲೇ ಬಿದ್ದಿದೆ, ಭೂಮಿ ಆದಾಗಿನಿಂದ ಬಿದ್ದಿದೆ, ಅದು ಯಾರು ನೋಡಿಲ್ಲ, ಅದು ಬಿದ್ದಿದೆ. ಒಂದ್ ದಿವಸ ಯಾವುದೋ ಶಿಲ್ಪಿ ಬಂದ, ಅದನ್ನ ನೋಡ್ದ, ಚೆನ್ನಾಗಿದೆಯಲ್ರಿ ಕಲ್ಲಿದು, ಒಳ್ಳೆ ವಿಗ್ರಹ ಮಾಡಬಹುದು ಅಂದ. ಅವನಿಗೆ ಶಿಲ್ಪಕಲೆ ಚೆನ್ನಾಗಿ ಗೊತ್ತಿದೆ, ಪರಿಶ್ರಮ ಹಾಕೋಕ್ ಮನಸ್ಸಿದೆ, 2 ವರ್ಷ ಕೂತ್ಕೊಂಡು ಕೆತ್ತಾನೆ, ಒಂದು ಅದ್ಭುತವಾದ ವಿಗ್ರಹ ಆಗಿ ನಿಂತ್ಕೊಳ್ಳುತ್ತೆ, ಅದನ್ನ ನಾವು ಸಂಸ್ಕೃತಿ ಅಂತ ಕರಿತೇವೆ. ಶ್ರವಣ ಬೆಳಗೊಳದ ಬೆಟ್ಟ ಪ್ರಕೃತಿ, ಆದ್ರೆ ಗೊಮ್ಮಟೇಶನ ಮೂರ್ತಿ ಇದೆಯಲ್ಲ ಅದು ಸಂಸ್ಕೃತಿ. ದಯವಿಟ್ಟು ಗಮನಿಸಿ, ಭಕ್ತ ಪ್ರಕೃತಿ, ಅನ್ನ ಪರಮಾನ್ನ ಸಂಸ್ಕೃತಿ, ಹತ್ತಿ ಬಟ್ಟೆ ಪ್ರಕೃತಿ, ಅದು ಹತ್ತಿ ಪ್ರಕೃತಿ, ಆದರೆ ಬಟ್ಟೆ ಇದೆಯಲ್ಲ ಅದು ಸಂಸ್ಕೃತಿ. ಎಲ್ಲರಿಗೂ ಗಂಟ್ಲಿದೆ ಅದು ಪ್ರಕೃತಿ, ಸಂಗೀತ ಸಂಸ್ಕೃತಿ. ಎಲ್ರಿಗೂ ಕಾಲಿದೆ ಅದು ಪ್ರಕೃತಿ, ಅದು ನೃತ್ಯ ಸಂಸ್ಕೃತಿ. ಒಂದು ಗಮನಿಸಬೇಕಾದದ್ದು ಏನು ಅಂದರೆ, ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಸಂಸ್ಕೃತಿ ಆಗೋದಿಲ್ಲ ಅನ್ನೋದು ಗಮನಿಸಬೇಕು. ಕಲ್ಲು ಹೇಗೆ ತನ್ನಷ್ಟಕ್ಕೆ ತಾನೇ ಮೂರ್ತಿ ಆಗಲಿಲ್ವೋ, ಹಾಗೆ ಅದು ಪ್ರಯತ್ನದಿಂದ, ಜ್ಞಾನದಿಂದ ಮತ್ತು ಬಿಡಲಾರದಂಥ ಛಲದಿಂದ ಮಾತ್ರ ಆಗುವಂಥದ್ದು. ಹೀಗೆ ಪ್ರಕೃತಿಯೊಂದಿಗೆ ಪೌರುಷ ವಿವೇಕ ಎರಡೂ ಸೇರಿದಾಗ ಅದು ಸಂಸ್ಕೃತಿ ಆಗ್ತದೆ ಅಂತ ಹೇಳ್ತಾರೆ. ಯಾವ ಶಕ್ತಿಯಿಂದ, ಯಾವ ಪರಿಷ್ಕಾರಗಳಿಂದ ಪ್ರಕೃತಿ ಸಂಸ್ಕೃತಿ ಆಯಿತೋ ಆ ಕ್ರಿಯೆಗಳನ್ನೇ ಸಂಸ್ಕಾರ ಅಂತ ಕರೆಯುವುದು. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಷೋಡಶ ಸಂಸ್ಕಾರಗಳು ಅಂತ ಹೇಳ್ತೀವಿ. ಈ ಸಂಸ್ಕಾರ ಮಕ್ಕಳಿಗೆ ಆಗಬೇಕು ಅಂತ ಹೇಳ್ತೀವಿ. ಆ ಮಕ್ಕಳಿಗೆ ಸಂಸ್ಕಾರ ಆದರೆ ಮುಂದೆ ದೊಡ್ಡವರು ಆಗ್ತಾರೆ ಅಂತ ಹೇಳ್ತೀವಿ. ಆ ಸಂಸ್ಕಾರ ಅಂದರೆ ಪರಿಶ್ರಮ, ಅದು ಸುಲಭ ಅಲ್ಲ ಅದು ಮಕ್ಕಳನ್ನು ಬೆಳೆಸೋದು. ಅದೆಲ್ಲ ಸಂಸ್ಕಾರಗಳನ್ನು ಹಾಕಿದಾಗ ದಯವಿಟ್ಟು ಗಮನಿಸಿ, ನಾನು ಆಗಲೇ ಹೇಳಿದೆ ಕಲ್ಲು ತನ್ನಷ್ಟಕ್ಕೆ ತಾನೇ ವಿಗ್ರಹ ಆಗಲಿಲ್ಲ. ಅದೇ ರೀತಿ ಆಗತಾನೆ ಹುಟ್ಟಿದ ಮಗು ಇದೆಯಲ್ಲ, ಅಸಹಾಯವಾದ ಮಗು, ಅದು ಗಳೋದು ಬಿಟ್ಟರೆ ಇನ್ನೇನೂ ಬರಲ್ಲ. ಆದರೆ ಮಗು ನಿಧಾನಕ್ಕೆ ತಾಯಿಯಿಂದ, ತಂದೆಯಿಂದ, ಪರಿವಾರದವರಿಂದ, ಶಾಲೆ, ಕಾಲೇಜು, ಯೂನಿವರ್ಸಿಟಿ, ಸಮಾಜದಿಂದ ಪಡ್ಕೊಂಡು 30 ವರ್ಷಕ್ಕೆ ಒಂದು ಸುಸಂಸ್ಕೃತ ವ್ಯಕ್ತಿಯಾಗಿ ನಿಂತ್ಕೋತಾನಲ್ಲ, ಯಾವ ಕ್ರಿಯೆಗಳಿಂದ, ಯಾವ ಸಂಸ್ಕಾರಗಳಿಂದ ಆ ಮನುಷ್ಯ ಮಗು ಸುಸಂಸ್ಕೃತ ವ್ಯಕ್ತಿ ಆಗ್ತಾನೋ ಆ ಸಂಸ್ಕಾರಗಳಿಗೆ ಶಿಕ್ಷಣ ಅಂತ ಹೆಸರು. ಶಿಕ್ಷಣ ಅಂದ್ರೆ ಬೇರೆ ಅಲ್ಲ, ಯಾವ ಸಂಸ್ಕಾರಗಳಿಂದ ಪ್ರಕೃತಿಯಾಗಿದ್ದಂಥ ಮಗು ಒಂದು ಸುಸಂಸ್ಕೃತ ವ್ಯಕ್ತಿಯಾಗಿ ನಿಂತ್ಕೋತಾನೋ ಆ ಸಂಸ್ಕಾರನೇ ಶಿಕ್ಷಣ ಅಂತ. ದಯವಿಟ್ಟು ತಿಳ್ಕೋಬೇಕಾದದ್ದು, ಶಿಕ್ಷಣ ಅಂದ್ರೆ ಸರ್ಟಿಫಿಕೇಟ್ ಅಲ್ಲ. ಬಹಳ ಜನಕ್ಕೆ ಭ್ರಮೆ ಇದೆ, ನಮ್ಮ ಹುಡುಗನಿಗೆ MS ಆಯ್ತು, MBBS ಆಯ್ತು, MS ಆಯ್ತು ಅಂತ ಹೇಳ್ಕೋತೀವಿ. ಅವು ಸರ್ಟಿಫಿಕೇಟ್ ಮಾತ್ರ. ನನ್ನ ಜೊತೆಗೆ PhD ಮಾಡಿದಂತ ಹುಡುಗ ಒಬ್ಬವ, ಇನ್ನೊಂದು PhD ಮಾಡಬೇಕು ಅಂತ ಅಮೆರಿಕಕ್ಕೆ ಹೋಗ್ಬೇಕು ಅನ್ಕೊಂಡವ. ಅವರಪ್ಪ ಬೆಳಗಾಂ ಹತ್ರ ಒಂದು ಸಣ್ಣ ಶಾಲೆ ಪ್ರೈಮರಿ ಸ್ಕೂಲ್ ಮೇಷ್ಟ್ರು.

ನಾನು ಹೇಳ್ತಿರೋದು 47 ವರ್ಷಗಳ ಹಿಂದೆ ಸುದ್ದಿ. ಆಗ ಅಮೆರಿಕಕ್ಕೆ ಕಳಿಸೋ ಸುಲಭ ಇರಲಿಲ್ಲ. ಆ ಮೇಷ್ಟ್ರು ತಮ್ಮ ಹೊಲ ಮಾರಿ ಮಗನ ಕಳಿಸಿದ್ರು ಅಮೆರಿಕಕ್ಕೆ. ಅಲ್ಲಿ ಹೋದ, ರಿಸರ್ಚ್ ಮಾಡ್ತಾ ಇದ್ದ. ಮಾಡ್ತಾ ಮಾಡ್ತಾ ಅಲ್ಲಿ ಅಮೆರಿಕನ್ ಹುಡುಗಿನ ಮದುವೆ ಆದ. ಮದುವೆ ಆದದ್ದನ್ನು ಅಪ್ಪ ಅಮ್ಮನಿಗೆ ಹೇಳಲಿಲ್ಲ. ನಾವು ಕೆಲವೊಂದು 4-5 ಜನ ಸ್ನೇಹಿತರಿಗೆ ಗೊತ್ತಿತ್ತು ಮದುವೆ ಆಗಿದ್ದಾನೆ ಅಂತ. 4-5 ವರ್ಷ ಬರಲೇ ಇಲ್ಲ ಭಾರತಕ್ಕೆ ಅವನು. 5 ವರ್ಷದ ನಂತರ ಬಂದ, ಅಷ್ಟರೊಳಗೆ ಮಗು ಆಗಿತ್ತು ಅವನಿಗೊಂದು. ಬೆಳಗಾವಿ ಏರ್ಪೋರ್ಟಿಗೆ ಬರ್ತಾನೆ ಅಂತ ಗೊತ್ತಾಯ್ತು. ನಾನು ಅಕಸ್ಮಾತ್ ಬೆಳಗಾವಿ ಇರೋದ್ರಿಂದ ಹೋಗಬೇಕು ಅಂತ ಹೋದೆ ಏರ್ಪೋರ್ಟ್ಗೆ. ಹೋದ್ರೆ ಸಣ್ಣ ಏರ್ಪೋರ್ಟ್ ಅವಾಗ. ಅಲ್ಲಿ ಮುಂದೆ ಕುರ್ಚಿ ಮೇಲೆ ಅವ್ರ ಅಪ್ಪ ಕೂತಿದ್ರು. ಒಳಗೆ ಹೋದಾಗ ನನ್ನ ಸ್ನೇಹಿತನ ಅಪ್ಪ ಕೂತಿದ್ದಾರೆ. ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು. ಹಳೆ ಪ್ರೈಮರಿ ಸ್ಕೂಲ್ ಟೀಚರ್, ಮುದ್ದೆ ಮುದ್ದೆ ಆದಂಥ ಧೋತ್ರ, ಮುದ್ದೆ ಆದಂಥ ಕೋಟು, ಮುಖದ ಮೇಲೆ 4 ದಿವಸದ ಗಡ್ಡ, ತಲೆಗೊಂದು ಟೊಪ್ಪಿಗೆ ಹಾಕೊಂಡು ದಪ್ಪ ಕನ್ನಡಕ ಹಾಕೊಂಡು ಕೈಯಲ್ಲಿ ಒಂದು ಹೂ ಹಿಡ್ಕೊಂಡು ಕೂತಿದ್ದಾರೆ. ಗುಲಾಬಿ ಹೂ ಮಗನಿಗೆ ಕೊಡಬೇಕು ಅಂತ. ನಾನು ಹೋಗಿ ನಮಸ್ಕಾರ ಮಾಡಿ, ಏನ್ರಿ ಕಾಕ ಮಗ ಬರ್ತಾನಲ್ಲ ಈಗ ಅಂದೆ. ಹೌದಪ್ಪ, ಕಾಯ್ತೀನಿ ಅಂದರು. ಆಗಿನ ಕಾಲಕ್ಕೆ ಸ್ಕೈಪ್ ಇಲ್ಲ, ಫೋನ್ ಮಾಡೋಕ್ಕಾಗಲ್ಲ. ನೋಡೇ ಇಲ್ಲ ಮಗನ 5 ವರ್ಷ. ಅವರು ಕಾಯ್ಕೊಂಡು ಕೂತಿದ್ರು. ನಾ ಒಳಗಡೆ ಹೋದೆ, ವಿಮಾನ ಬಂತು. ಅವನ ಜೊತೆ ಮುಂಬೈದಿಂದ ಒಂದೇ ವಿಮಾನ ಬರೋದು ಅವ್ರು ಮುಂಬೈದಿಂದ. ಅವನ ಜೊತೆಗೆ ಒಂದು 8 ಜನ ಮಾಡರ್ನ್ ಹುಡುಗರು ಹುಡುಗಿಯರೆಲ್ಲ ಜೊತೆಗಿದ್ರು, ಮಾತಾಡ್ತಾ ಬಂದರು. ಹೊರಗಡೆ ಬಂದು ನೋಡ್ತೀನಿ ಅವ್ರ ಅಪ್ಪ ಇಲ್ಲ. ನಿಮ್ಮಪ್ಪ ಬಂದಿದ್ರಲ್ಲೋ, ನೀನು ಕರೆಯೋದಕ್ಕೆ ಎಲ್ಲಿ ಹೋದ್ರು ಅಂತ ಕೇಳಿದೆ. ನನಗೆ ಗೊತ್ತಿಲ್ಲ ಅಂದ. ಅವನು ಯಾಕೋ ಸುಳ್ಳು ಹೇಳ್ತಾನೆ ಅನಿಸ್ತು. ಕಾರ್ ತೊಗೊಂಡು ಅವ್ನು ಹಳ್ಳಿಗೆ ಹೋದ್ವಿ. ಮುಂದೆ 2 ತಾಸಿನ ನಂತರ ಅವ್ರ ಅಪ್ಪ ಬಂದರು, ಬಸ್ ಹಿಡ್ಕೊಂಡು ಬಂದಿದ್ದಾರೆ. ನಾ ಕೇಳಿದೆ, ಕಾಕ ಎಲ್ಲಿ ಹೋಗಿದ್ರಿ? ಮಗ ಬರ್ತಾನೆ ಅಂತ ಕಾಯ್ಕೊಂಡು ಕೂತಿದ್ರಿ, ಕೈಯಲ್ಲಿ ಗುಲಾಬಿ ಹೂ ಇಟ್ಕೊಂಡು, ಯಾಕೆ ಕೊಡಲಿಲ್ಲ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲಪ್ಪ ಹುಡುಗನ ನೋಡಿದೆ, ಚಂದ ಆಗಿದ್ದಾನೆ ಈಗ. ಅವನು ನಾನು ನೋಡ್ದ, ಇದನ್ನು ಗಮನಿಸ್ಬೇಕು, ಅವನು ನಾನು ನೋಡ್ದ. ನಮ್ದೆಲ್ಲ ಹಳೆ ಬಟ್ಟೆ, ಹಳೆ ವೇಷ, ಹೊಸ ಹುಡುಗರ ಜೊತೆಗಿದ್ದಾನಲ್ಲ, ಅವ್ನು ಇರಿಸ್ಮುರುಸಾಗ್ತದೆ ಅವನಿಗೆ ಅಂತ ಹೇಳಿ, ಅವ್ಗೆ ಯಾಕೆ ಬೇಸರ ಮಾಡಬೇಕು, ಮನೆಗೆ ಬರ್ತಾನಲ್ಲ, ಇಲ್ಲೇ ಮಾತಾಡಿಸಿದ್ರಾಯ್ತು ಅಂತ ಬಸ್ಸಿಗೆ ಬಂದೆ ಅಂದರು. ನನ್ನ ಕಣ್ಣು ಮುಂದೆ 2 ಚಿತ್ರ ಇದ್ದಾವೆ. ಒಬ್ಬನು 2 PhD ಮಾಡಿದವನು, ಒಬ್ಬರು ಪ್ರೈಮರಿ ಸ್ಕೂಲ್ ಟೀಚರ್, ಜಾಸ್ತಿ ಡಿಗ್ರಿ ಪಡೆದಿಲ್ಲ ಅವರು. ಅದರಲ್ಲಿ ಶಿಕ್ಷಣ ಪಡ್ಕೊಂಡವ್ರು ಯಾರು, ಸರ್ಟಿಫಿಕೇಟ್ ಪಡ್ಕೊಂಡವ್ರು ಯಾರು ಅಂತ. ನನ್ನ ಪ್ರಕಾರ ಅಪ್ಪನಿಗೆ ಶಿಕ್ಷಣ ಬಂದಿದೆ, ಮಗನಿಗೆ ಸರ್ಟಿಫಿಕೇಟ್ ಮಾತ್ರ ಬಂದಿದ್ದಾವೆ. 2 PhD ಬಂದಿದ್ದಾವೆ. ಅದು ಬೇಕಾ ನಮಗೆ? 2 PhD ಬೇಕಾ? ಅಪ್ಪನಿಗೆ ನಮಸ್ಕಾರ ಮಾಡಬೇಕು ಅಂತ ಅನಿಸ್ಲಿಲ್ಲ ಅಂದ್ರೆ ಅದು ಸಂಸ್ಕಾರ ಆಗಲಿಲ್ಲ ಅಂದಂಗಾಯ್ತಲ್ಲ. ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ, ಅಷ್ಟೋ ಸಲ ಹೊಟ್ಟೆ ಉರಿದೋಗುತ್ತೆ ನೆನೆಸ್ಕೊಂಡಾಗ. ಅಮೆರಿಕದಲ್ಲಿ 9/11 ವರ್ಲ್ಡ್ ಟ್ರೇಡ್ ಸೆಂಟರ್ದು 2 ಬಿಲ್ಡಿಂಗ್ ಬಿತ್ತು. ಅದು ಬಿದ್ದು ಮರುವಾರ ನಾನು ನ್ಯೂಯಾರ್ಕಲ್ಲಿ ಇದ್ದೆ. 2 ಬಿಲ್ಡಿಂಗ್ ಬಿದ್ದರೆ 5,000 ಜನ ಸತ್ತೋದ್ರು. ನನಗೆ ಸಂಕಟ ಆಗೋದು ಏನು ಅಂದರೆ, ಒಬ್ಬ ಹುಡುಗ ಆ ವಿಮಾನ ತೊಗೊಂಡೋಗಿ ಹೊಡೆದ್ನಲ್ಲ ಬಿಲ್ಡಿಂಗಿಗೆ, ಅದರಲ್ಲಿ ಒಬ್ಬ ಅಮೆರಿಕನ್ ಯೂನಿವರ್ಸಿಟಿಯಿಂದ ಇಲೆಕ್ಟ್ರಾನಿಕ್ಸಲ್ಲಿ PhD ಮಾಡಿದವನು. ದಂಡ ಅನ್ಸಲ್ಲ PhD? ನಾನು ವಿಮಾನ ಹೊಡೆದ್ರೆ 5,000 ಜನ ಸಾಯ್ತಾರೆ, ಅವ್ರ ಪರಿವಾರದವ್ರ ಕಣ್ಣೀರು ಕಣ್ಣು ಮುಂದೆ ಬರದೇ ಹೋದರೆ ಅದೆಂಥ ಶಿಕ್ಷಣ ಅದು? ಅದಕ್ಕೆ ನಾನು ಹೇಳೋದು, ಶಿಕ್ಷಣಕ್ಕೆ ಮುಖ್ಯವಾಗಿ ಬೇಕಾದದ್ದು ಸಂಸ್ಕಾರ. ಸಂಸ್ಕಾರ ಇದ್ರೆ ಶಿಕ್ಷಣಕ್ಕೊಂದು ಅರ್ಥ ಇದೆ, ಇಲ್ಲದ್ರೆ ಏನೇನೂ ಅರ್ಥ ಇಲ್ಲ, ಬರೀ ದಂಡ. ಅದು ಕೆಲವೊಂದ್ಸಲ ನಾನು ಶಿಕ್ಷಣ ಅಂತ ಹೇಳ್ತೀನಲ್ಲ, ಶಿಕ್ಷಣ ಅನುಭವಿಸ್ಬೇಕಾಗ್ತದೆ, ಅದನ್ನು ಬರೀ ಬಾಯಲ್ಲಿ ಹೇಳೋಕ್ಕಾಗಲ್ಲ. ಕೆಲವು ಮೌಲ್ಯಗಳನ್ನು, ಶಿಕ್ಷಣ ಒಂದು ದೊಡ್ಡ ಮೌಲ್ಯ ನಾನು ಹೇಳೋದು, ಆ ಮೌಲ್ಯಗಳನ್ನು ನಡೆದು ತೋರಿಸ್ಬೇಕಾಗ್ತದೆ, ಬರೀ ಬಾಯಿಯಿಂದ ಹೇಳಿ ತೋರಿಸೋಕ್ಕಾಗಲ್ಲ. ನಾನು ಸಾಮಾನ್ಯವಾಗಿ ಒಂದು ಪ್ರಯೋಗ ಮಾಡೋದುಂಟು ಎಲ್ಲಿ ಹೋದಲ್ಲಿ, ಇವತ್ತು ಮಾಡಬಹುದು ಅನಿಸುತ್ತೆ, ನೀವೆಲ್ಲ ಒಪ್ಕೊಂಡ್ರೆ ಮಾಡ್ಬೋದಾ? ಒಂದು ಸಣ್ಣ ಪ್ರಯೋಗ 30 ಸೆಕೆಂಡಲ್ಲಿ ಆಗ್ಬೋದಾ? ಕೇಳಿಸುತ್ತಾ ಕೊನೆಗೆ? ಓಕೆ, ದಯವಿಟ್ಟು ಎಲ್ಲರೂ ನಾನು ಹೇಳಿದ ಹಾಗೆ ಮಾಡಬೇಕು. ಎಲ್ಲರೂ ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಎಲ್ಲರೂ ಬಲಗೈ ಮೇಲಕ್ಕೆತ್ತಿ, ಬಲಗೈ ಮಾತ್ರ, ಬಲಗೈ ಮೇಲಕ್ಕೆತ್ತಿ, ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ, ನಿಧಾನಕ್ಕೆ ಕೈ ಮುಂದೆ ತಗೊಂಡು ಬನ್ನಿ. ಈಗ ನಿಮ್ಮ ತೋರ ಬೆರಳನ್ನು ಮಾತ್ರ ಚಾಚಿ, ಎಲ್ಲ ಬೆರಳು ಬೇಡ, ತೋರ ಬೆರಳನ್ನು ಮಾತ್ರ ಚಾಚಿ. ಈಗ ತಕ್ಷಣ ಚಾಚಿದ ಬೆರಳನ್ನು ನಿಮ್ಮ ಎಡ ಕೆನ್ನೆ ಮೇಲೆ ಇಟ್ಕೊಂಬಿಡಿ. ಎಲ್ಲಿ ಇಟ್ಟಿದ್ದೀರಿ ನೋಡ್ಕೊಂಬಿಡಿ. ನಾನು ನಿಮಗೆ ಹೇಳಿದ್ದೆ, ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಅಂತ ಹೇಳಿ ಎಡ ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ನಮಗೆಲ್ಲ ಕೆನ್ನೆ ಯಾವುದು, ಗದ್ದ ಯಾವುದು ಗೊತ್ತಿದೆ. ಅದನ್ನು ಮೇಲೆ ನಿಂತಿರೋದು ನಿಮ್ಮ ಕಡೆ ನೋಡ್ತಿರೋದ್ರಿಂದ ಬಹಳಷ್ಟು ಜನ ಇಲ್ಲೇ ಇಟ್ಕೊಂಡ್ರು, ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಇನ್ನು ಕೆಲವೊಂದ್ರೆ ಎಲ್ಲ ಇವನ ಕೆನ್ನೆ ಅಂತ ನೀಲ್ ಇಟ್ಕೋತಾನೆ, ಹಿಂಗೆ ಹಿಂಗೆ ಮಾಡಿ ಅವನೇ ಇಟ್ಕೊಂಡ್ರೆ ಅದೇ ಸರಿ ಇರಬೇಕು ಅಂತ ಇಟ್ಕೊಂಡ್ರು. ಇನ್ನು ಕೆಲವರು ಬುದ್ಧಿವಂತರು ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರು, ಏನು ತೊಂದರೆ ಇಲ್ಲ. ಯಾಕೆ ಹಿಂಗಾಯ್ತು ಗೊತ್ತಾ? ಇದು 30 ಸೆಕೆಂಡಲ್ಲಿ ಆದದ್ದು. ನಾನು ಹೇಳಿದ್ದೆ, 2 ಸಲ ಹೇಳಿದ್ದೆ, ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಅಂತ. ಆದರೆ ಬಹಳಷ್ಟು ಜನ ನಾ ಮಾಡಿದ ಹಾಗೆ ಮಾಡಿದ್ರಿ. ದಯವಿಟ್ಟು ಇದನ್ನು ಮನಸ್ಸಲ್ಲಿ ಇಟ್ಕೊಂಬಿಡಿ. ನಿಮ್ಮ ಮಕ್ಕಳಾಗಲಿ, ನಿಮ್ಮ ವಿದ್ಯಾರ್ಥಿಗಳಾಗಲಿ ನೀವು ಹೇಳಿದ ಹಾಗೆ ಮಾಡ್ತಾರೆ ಅಂತ ದಯವಿಟ್ಟು ನಂಬ್ಕೋಬೇಡಿ. ಅವ್ರು ಮಾಡೋಲ್ಲ, ನೀವು ಮಾಡಿದ ಹಾಗೆ ಮಾಡ್ತಾರೆ. ಈ ಶಿಕ್ಷಣ ಅನ್ನೋದು ಅನುಭವಿಸಿ ಕಲಿಬೇಕಾದದ್ದು, ಬಾಯಿಯಿಂದ ಕೇಳೋದಲ್ಲ. ಬರೀ ಡಿಗ್ರಿ ಬಂದರೆ ಶಿಕ್ಷಣ ಬಂತು ಅಂತ ಆಗಲ್ಲ. ಆದ್ದರಿಂದ ಆ ಶಿಕ್ಷಣ ಬರಬೇಕಾದ್ರೆ ಎಷ್ಟು ಚಂದ ಹೇಳ್ತಾರೆ ವಿವೇಕಾನಂದರು, ಇವತ್ತು ನಾನೇನಾದರೂ ಆಗಿದ್ದರೆ ನನಗೆ ದೊರೆತಂಥ ಸಂಸ್ಕಾರಗಳ ಫಲ ಅದು. ಯಾವ ಸಂಸ್ಕಾರವನ್ನು ಅವರ ತಾಯಿ
ಅವ್ರು ಸಣ್ಣವರಿದ್ದಾಗ ಕೊಟ್ಟರು. ಅವ್ರ ತಾಯಿ ಕೊಟ್ಟ ಸಂಸ್ಕಾರ, ತಂದೆ ಕೊಟ್ಟಂತ ಸಂಸ್ಕಾರ, ಪರಿವಾರ ಕೊಟ್ಟಂತ ಸಂಸ್ಕಾರ, ಗುರು ಕೊಟ್ಟಂತ ಸಂಸ್ಕಾರ, ಅದರಿಂದ ನಾನು ಹೀಗಾಗಿದ್ದೀನಿ ಅಂತ ಹೇಳ್ತಾರೆ. ಇನ್ನೊಂದು ಬಹಳ ಮುಖ್ಯವಾದಂತ ವಿಷಯ ಅಂದ್ರೆ ಪರಿಸರ. ಶಿಕ್ಷಣ ಮತ್ತು ಸಂಸ್ಕಾರಕ್ಕೆ ನಡುವೆ ಇರುವಂತಹದ್ದು ಪರಿಸರ. ಪರಿಸರ ಕೂಡ ಬಹಳ ಮುಖ್ಯ. ಕಲ್ಪನೆ ಮಾಡ್ಕೊಳ್ಳಿ, ಯಾವುದೋ ಒಂದು ಧ್ಯಾನ ಮಂದಿರದಲ್ಲಿ ಇದ್ದೀರಿ, ಅತ್ಯಂತ ಶಾಂತವಾಗಿದೆ, ಸ್ವಚ್ಛವಾಗಿದೆ, ಎಲ್ಲರೂ ಕೂತು ಧ್ಯಾನ ಮಾಡ್ತಿದ್ದಾರೆ, ನೀವು ಅಲ್ಲಿದ್ದೀರಿ, ನಿಮ್ಗೆ ಕೆಮ್ಮು ಬಂದ್ರೆ ಏನ್ ಮಾಡ್ತೀರಿ? ಅವಾಗ ತಡ್ಕೋತೀರಿ, ಕೆಮ್ಮಲ್ಲ, ಕೆಮ್ಮಿದ್ರೆ ತೊಂದರೆ ಆಗ್ತದೆ ಅಂತ ಅನ್ಸುತ್ತೆ, ಡಿಸ್ಟರ್ಬ್ ಆಗ್ತದೆ ಅನ್ಸುತ್ತೆ, ತಡ್ಕೊಳಕ್ ಆಗದೆ ಹೋದ್ರೆ ಹೊರಗಡೆ ಹೋಗಿ ಕೆಮ್ಮ ಬರ್ತೀರಿ. ಆದ್ರೆ ಅದೇ ಮನುಷ್ಯ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಾಗ ಸುತ್ತಮುತ್ತ ಕೊಳಕಿದ್ರೆ ಅವನು ಜೋರಾಗಿ ಕುರಿಚ್ಕೋತಾನೆ, ಬಾಳೆಹಣ್ಣಿನ ಸಿಪ್ಪೆ ಅಲ್ಲೇ ಹಾಕ್ತಾನೆ, ಅದೇ ಮನುಷ್ಯ. ಅವನ ನಡವಳಿಕೆ ಯಾಕೆ ಬದಲಿ ಆಯ್ತು? ಆ ಪರಿಸರ ಹಾಗೆ ಮಾಡ್ತು. ನನ್ನ ಕಲಾಂ ಅವರು ಒಂದು ಮೇಲ್ ಕಳಿಸಿದ್ರು, ಅವರು ಸಿಂಗಾಪುರದಿಂದ

ಅಲಂಕೃತವನ್ನಾಗಿ ಮಾಡ್ತದೆ ಅಂತ ಹೇಳಿದೆ. ನಮ್ಮ ಪರಂಪರೆಯಲ್ಲಿ ಶಿಕ್ಷಣ ಹೇಗೆ ಹಂತ ಹಂತವಾಗಿ ಹೋಗಬೇಕು ಅನ್ನೋದನ್ನ ನಮ್ಮ ಉಪನಿಷತ್ಕಿಂತ ಚಂದ ಹೇಳೋಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ತೈತ್ರಿ ಉಪನಿಷತ್ತನ್ನು ತಾವು ಅನುವಾದ ರೂಪದಲ್ಲಾದರೂ ಓದಬೇಕು. ಅದನ್ನು ನಾವೆಲ್ಲ ಗುರುಕುಲಕ್ಕೆ ಹೋಗ್ಬೇಕಾದ್ರೆ ಮೊದಲು ಪಾಠ ಮಾಡೋದು ತೈತ್ರಿ ಉಪನಿಷತ್ ಪಾಠ ಮಾಡೋರು. ಮಗ ಭೃಗು, ಅಪ್ಪ ವರುಣ, ಆಶ್ರಮ ನದಿ ದಂಡೆ ಮೇಲೆ ಆಶ್ರಮ. ಆಗೆಲ್ಲ ಋಷಿಗಳು ಸಿಟಿಯಲ್ಲಿ ಇರಲಿಲ್ಲ, ಕಾಡಲ್ಲಿ ನದಿ ದಂಡೆ ಮೇಲೆ ಆಶ್ರಮ ಕಟ್ಕೊಂಡಿರೋರು. ಸಾವಿರಾರು ಜನ ವಿದ್ಯಾರ್ಥಿಗಳು ಅಪ್ಪನ ಹತ್ರ ಕಲಿತಾ ಇದ್ದಾರೆ, ಮಗ ಕಲೀಲಿಲ್ಲ. ಅಮ್ಮ ಹೇಳಿದ್ಲು ಕಲಿಯೋ ಕಲಿಯೋ ಅಂದ್ಲು. ಆ ಹುಡುಗ ಅಂದ ಇವರೆಲ್ಲ ಇದಾರಲ್ಲ, ಹತ್ತು ವರ್ಷ ಇದಾರು ನೋಡಿದ್ದೀನಿ, ನನಗಷ್ಟು ಟೈಮ್ ಇಲ್ಲ ಕೂತ್ಕೊಂಡು ಕಲಿಯೋದಕ್ಕೆ, ನನಗೆ ಒಂದೇ ಸಲ ಬೇಕು ಬ್ರಹ್ಮಜ್ಞಾನ ಬೇಕು. ಯಾರೋ ಕೇಳಿದ್ದಾನೆ ಮಾತಾಡೋದನ್ನ, ಬ್ರಹ್ಮಜ್ಞಾನ ಬೇಕು. ಅಪ್ಪನ ಹತ್ರ ಹೋಗಿ ಹೇಳಿದಂತೆ ನನಗೆ ಬ್ರಹ್ಮಜ್ಞಾನ ಕೊಟ್ಬಿಡು ಸಾಕು ಅಂತ. ಅಪ್ಪ ಗೊತ್ತಾಯ್ತು ಯಾರೋ ಮಾತು ಕೇಳಿದ್ದಾನೆ ಇವನು ಅಂತೇಳಿ. ಅಪ್ಪ ಸುಲಭವಾಗಿ ಹೇಳ್ತಾನೆ, ತುಂಬ ಸುಲಭವಾಗಿ ಹೇಳ್ತಾ ಇದ್ದೇನೆ ಉಪನಿಷತ್, ಅಷ್ಟು ಸುಲಭ ಇಲ್ಲ ಅದು. ಅಪ್ಪ ಹೇಳೋದು ಹೇಳ್ತಾನೆ, ನೋಡಪ್ಪ ಬ್ರಹ್ಮ ಬೇಕಲ್ಲ ನಿನಗೆ, ಎರಡು ಗುಣ ಬ್ರಹ್ಮ ಅಂತ ಹೇಳಿಬಿಡ್ತೀನಿ, ಭಾಳ ಸುಲಭವಾಗಿರೋದು. ಒಂದು ಬ್ರಹ್ಮ ನಿನಗೆ ದೊರೆತ ತಕ್ಷಣ ತುಂಬ ಸಂತೋಷ ಆಗ್ತದೆ, ಮತ್ತು ಆ ಸಂತೋಷಕ್ಕೆ ಸಾವಿಲ್ಲ, ಯಾವಾಗಲೂ ಶಾಂತಿ, ಯಾವಾಗಲೂ ಇರುತ್ತೆ ಸಂತೋಷ ಅಂತ. ಆ ಹುಡುಗನ ಗೊತ್ತಾಯ್ತುಬಿಡು ಇಷ್ಟೇ ಅಲ್ಲ ಬ್ರಹ್ಮಜ್ಞಾನ ಅಂದರೆ. ಬಂದ ಅಮ್ಮನಿಗೆ ಹೇಳ್ದ, ಅಮ್ಮ ದಿನಕ್ಕೆ 3 ಸಲ ಊಟ ಮಾಡ್ತಿದ್ದಲ್ಲ, ಈಗ 4 ಸಲ ಊಟ ಮಾಡ್ತೀನಿ, ಅಡುಗೆ ಜಾಸ್ತಿ ಮಾಡು ಅಂದ. ಯಾಕೆ ಅಂತ ಕೇಳಲಿಕ್ಕೆ, ಅಪ್ಪ ಹೇಳಿದಾನೆ ಬ್ರಹ್ಮಜ್ಞಾನ ಅಂತ ನನಗೆ ಗೊತ್ತಾಗಿದೆ ಬ್ರಹ್ಮಜ್ಞಾನ. ಸರಿಯಾಗಿ ಊಟ ಮಾಡೋಕೆ ಶುರು ಮಾಡ್ದ, ಒಂದು ವಾರ ಊಟ ಮಾಡ್ದ. ಒಂದು ವಾರ ಆದ್ಮೇಲೆ ಕೂತ್ಕೊಂಡಾಗಂದ, ನಮ್ಮಪ್ಪ ಹೇಳಿದ್ರು ಬ್ರಹ್ಮ ಪಡ್ಕೊಂಡಾಗ ಸಂತೋಷ ಆಗ್ತದೆ ಅಂತ. ಹೌದು, ಊಟ ಮಾಡಿದಾಗ ಸಂತೋಷ ಆಗತ್ತೆ ನನಗೆ, ಆದ್ರೆ ಇನ್ನೊಂದು ಗುಣನೂ ಹೇಳಿದ್ರು ಅವರು, ಆ ಬ್ರಹ್ಮಕ್ಕೆ ಸಾವಿಲ್ಲ ಅಂತ ಹೇಳಿದ್ರು. ನಿನ್ನ ರಾತ್ರಿ ಊಟ ಮಾಡಿದ್ದೀರಿ ಮತ್ತೆ ಬೆಳಗ್ಗೆ ಹಸಿವೆ ಆಗಿದೆ, ಬೆಳಗ್ಗೆ ಊಟ ಮಾಡಿದ್ ಮತ್ತೆ ಸಾಯಂಕಾಲ ಹಸಿವೆ ಆಗ್ತದೆ. ಹಂಗಾರೆ ಆ ಊಟ ಮಾಡಿದ್ದು ಶಾಶ್ವತ ಅಲ್ಲ ಅನ್ನಂಗಾಯ್ತಲ್ಲ, ಹಂಗಾರೆ ಬ್ರಹ್ಮ ಅಲ್ಲ ಇದು. ಅಪ್ಪನ ಕಡೆ ಹೋದ, ಅಪ್ಪ ನಾನು ಅನ್ನಾನೇ ಬ್ರಹ್ಮ ಅನ್ಕೊಂಡಿದ್ದೆ ಅದಲ್ಲ ಹಾಗಾದ್ರೆ. ಅಪ್ಪ ಹೇಳ್ತಾ ನೀನು ಕರೆಕ್ಟ್ ಆಗಿದ್ಯಾ, ಮುಂದೊರಿ ನೀನೇ ಮರಿ, ನೀನೇ ಕಂಡ್ಕೋ. ಈ ಶಿಕ್ಷಣದ ಪದ್ಧತಿ ಹೇಗಿತ್ತು ನೋಡಿ. ನಾ ಇವತ್ತು ಮಾತಾಡ್ತಿ 21ನೇ ಶತಮಾನದಲ್ಲಿ ಮಾಡರ್ನ್ ಎಜುಕೇಷನ್ ಅಲ್ಲಿ ಟೀಚರ್ ಇಸ್ ಎ ಫೆಸಿಲಿಟೇಟರ್ ಅಂತ ಹೇಳ್ತೀವಿ. ಪಾಠ ಮಾಡಬೇಡಿ, ಮಕ್ಕಳು ಕಲಿಯೋದಕ್ಕೆ ಸಹಾಯ ಮಾಡಿಕೊಡಿ ಅಂತ. ಅವ ತಪ್ಪ ಮಾಡಿದ್ದದು, ನೀನೇ ಕಂಡ್ಕೋ ದಾರಿ, ನಾನು ಹಾದಿ ಹೇಳ್ಕೊಡ್ತೇನೆ ನಿನಗೆ. ಮಗ ಅಂದ ಅನ್ನ ಬ್ರಹ್ಮ ಅಲ್ಲ ಹಾಗಾದ್ರೆ. ಮನೆಗೆ ಬಂದ, ಊಟ ಮಾಡ್ದ, ಓಡಾಡ್ದ, ವ್ಯಾಯಾಮ ಮಾಡ್ದ, ಗಡ್ಡೆ ಗಟ್ಟಿ ಮಾಡ್ಕೊಂಡ, ಒಂದು ತಾಮ್ರದ ತಂಡೆ ಉಜ್ಜಿ ಉಜ್ಜಿ ಕನ್ನಡಿ ತರ ಮಾಡ್ಕೊಂಡು ನಿಂತ್ಕೊಂಡು ನೋಡ್ಕೊಂಡ. ಅಮ್ಮ ಕೇಳ್ದು ಏನ್ ಮಾಡ್ತೀಯೋ ಅಂತ ಕೇಳ್ದು. ಇದು ಬ್ರಹ್ಮ ಅಂದವನು, ನನ್ನ ದೇಹ ಎಷ್ಟು ಗಟ್ಟಿ ಆಯ್ತು ನೋಡು, ದೇಹ ಸಂತೋಷ ಕೊಡುತ್ತೆ ನನಗೆ, ಮತ್ತೆ ಅದಕ್ಕೆ ಸಾವಿಲ್ಲ ಅಂದ್ಲು. ಅಮ್ಮ ಕೇಳಿದ್ರು ಅಪ್ಪನ ನೋಡಿದೀಯಾ ಅಂತ. ನೋಡಿದ್ದೀನಿ, ದಿನ ನೋಡ್ತೀನಲ್ಲ. ಹೇಗಿದ್ದಾರೆ? ವಯಸ್ಸಾಗಿದೆ, ಮುಖ ಎಲ್ಲ ನೀರಿಗೆ ಗಟ್ಟಿದೆ, ಗಡ್ಡ ಬೆಳ್ಳಗಾಗಿದೆ, ಚರ್ಮ ಸುಕ್ ಗಟ್ಟಿದೆ ಅಂತ. ಆಕೆ ಹೇಳಿದ್ದು, ನಿನ್ನ ವಯಸ್ಸಿಗೆ ನಿಮ್ಮಪ್ಪ ನಿನಗಿಂತ ಚೆನ್ನಾಗಿದ್ರು ಅಂದ್ರೆ ಹಿಂಗ್ಯಾಕಾದ್ರೆ ಈಗ ಅದು ವಯಸ್ಸಪ್ಪ, ಹಂಗೆ ಆಗ್ತದೆ. ಮುಂದೇನಾಗ್ತದೆ? ಒಂದು ದಿವಸ ಇಲ್ದಂಗೆ ಆಗ್ತಾರೆ, ನಾನು ಇರಲ್ಲ, ನೀನು ಇರಲ್ಲ, ಯಾರೂ ಇರಲ್ಲ. ಅವನೊಂದು ಅಯ್ಯೋ ಕರ್ಮವೇ, ನಾನು ಪ್ರಾಣನೇ ಶಾಶ್ವತ ಅನ್ಕೊಂಡಿದ್ದಲ್ಲ, ಹಾಗಾದ್ರೆ ಪ್ರಾಣ ಬ್ರಹ್ಮ ಅಲ್ಲ. ನೋಡಿ ಹೇಗೆ ಮೆಟ್ಲು ಮೆಟ್ಲು ಹೋಗುವಂಥದ್ದು. ಇದು ಶಿಕ್ಷಣದ ಹಾದಿ ನಮ್ಮ ಭಾರತ ಪರಂಪರೆ ಕೊಟ್ಟದ್ದು. ಅನ್ನ ಅಲ್ಲ, ಪ್ರಾಣ ಅಲ್ಲ. ಅವ್ರ ಮನಸ್ಸಲ್ಲಿ ವಿಚಾರ ಮಾಡಕ್ ಶುರು ಮಾಡ್ದ ಏನಿರಬೇಕು ಅಂತ. ಅದು ತೃಪ್ತಿ ಆಗಲಿಲ್ಲ. ಮುಂದೆ ಕಾಡಲ್ಲಿ ಅಡ್ಡಾಡ್ದ, ಕಾಡಲ್ಲಿ ಅಡ್ಡಾಡಿ ಇರುವಂತಹ ಗಿಡ ಮರಗಳನ್ನು ನೋಡಿದ, ಅದು ಔಷಧಿ ಗುಣ ಏನು ಅಂತ ಕಂಡುಕೊಂಡ, ಎಲ್ಲ ಹುಡ್ಕೊಂಡ್ಬಂದ. 12 ವರ್ಷ ಆಯ್ತು, ಅಪ್ಪ ನನಗೀಗ ಬ್ರಹ್ಮಜ್ಞಾನ ಆಯ್ತು ಅಂತ ಹೇಳ್ದ. ಯಾಕೋ ಅಂತ ಕೇಳ್ದ. ಈ ಕಾಡಲ್ಲಿ ಹೋಗಿದ್ದೀನಿ, ಪ್ರತಿಯೊಂದು ಮರದ ಬಗ್ಗೆ ವಿಷಯ ಗೊತ್ತಿದೆ ನನಗೀಗ. ಈ ಜ್ಞಾನ ನನಗೆ ಸಂತೋಷ ಕೊಡುತ್ತೆ, ಮತ್ತೆ ಜ್ಞಾನಕ್ಕೆ ಸಾವಿಲ್ಲ. ಅಪ್ಪ ಮೊದಲನೇ ಸಲ ಕರೆದು ಕೂಡಿಸಿ ಹೇಳ್ತಾರೆ, ಮಗು ಕೂಡಿಲಿ, ನೀನು 8 ವರ್ಷ ಓಡಾಡಿ ಕಂಡ್ಕೊಂಡದ್ದು ಈ ಅರಣ್ಯದ ಮಾತ್ರ. ಈ ಪ್ರಪಂಚ ಎಷ್ಟು ದೊಡ್ಡದು ಗೊತ್ತಾ ನಿನಗೆ? ಇಷ್ಟು ಅಸಾಧ್ಯವಾದಂತ ಪ್ರಪಂಚದಲ್ಲಿ ನೀನು ಕಂಡುಕೊಂಡದ್ದು ಸೂಜಿ ಮೊನೆಯಷ್ಟು ಕೂಡ ಆಗೋದಿಲ್ಲಲೋ, ಉಳಿದದಲ್ಲಿ ಹ್ಯಾಕ್ ಕಂಡ್ಕೋತಿ ಅಂದ್ರು. ಅವನೊಂದು ಅಯ್ಯೋ ಕತಿ, ಇದು ಆಗಲ್ಲ ಹಾಗಾದ್ರೆ. ನೋಡಿ ಹಂತವಾಗಿ ಅನ್ನ, ಪ್ರಾಣ, ಮನಸ್ಸು, ವಿಜ್ಞಾನ, ವಿಜ್ಞಾನದ ವಿಶೇಷ ಜ್ಞಾನ, ಅದಾದ ಮೇಲೆ ಕೊನೆಗೆ ಅವನ ಮನಸ್ಸನ್ನು ಒಳಗಡೆ ತಿರುಗಿಸ್ಕೊಂಡು ಹೋದ, ಆನಂದಮಯ ಕೋಶಕ್ಕೆ ಹೋದ, ಅದು ಶಾಶ್ವತವಾದ ಜ್ಞಾನ ಸಿಕ್ತು ಅಂತ 5 ಪಂಚಕೋಶಗಳನ್ನು ಹೇಳ್ತಾರೆ. ನನಗನ್ಸೋ ಮಟ್ಟಿಗೆ ಇವತ್ತಿನ ಎಜುಕೇಷನ್ಗೆ ಫೌಂಡೇಶನ್ ಅದು ಬೇಕು. ಅನ್ನ ಬೇಕು, ಪ್ರಾಣ ಬೇಕು, ಮನಸ್ಸು ಬೇಕು, ವಿಜ್ಞಾನ ಬೇಕು. ಅದು ಎಲ್ಲವನ್ನೂ ದಾಟಿದ ಮೇಲೆ ಆನಂದ ಪಡ್ಕೊಳ್ಳೋದು ನಮ್ಮ ಗುರಿ ಅಂತ ಕಲಿಸುವಂತಹ ಶಿಕ್ಷಣ ಇತ್ತಲ್ಲ, ಅದು ಬಹುದೊಡ್ಡ ಶಿಕ್ಷಣ ಪದ್ಧತಿ ನಮ್ಮ ಹಿರಿಯರು ಕೊಟ್ಟಂತಹದ್ದು. ಆತ ನಾನು ಒಂದು ಪ್ರಶ್ನೆ ಕೇಳೋದು, ಈ ಸಂಸ್ಕಾರದಿಂದ ಮತ್ತು ಶಿಕ್ಷಣದಿಂದ ಚೆನ್ನಾಗಿ ಪಡ್ಕೊಂಡಂತ ವ್ಯಕ್ತಿ ಹೇಗೆ ಬದುಕಿರ್ತಾನೆ ಅಂತ? ಹೇಗೆ ಬದುಕ್ತಾನೆ ಅವನು? ಅವನು ಬದುಕಿರುವಾಗ ತನ್ನ ಬರೀ ಸ್ವಾರ್ಥವನ್ನೇ ಗಮನಿಸದೆ ಸಮಾಜಮುಖಿ ಆಗ್ತಾನೆ. ಆದರೆ ಬರೇ ಸಮಾಜ ಒಂದೇ ಅಲ್ಲದೇನೆ ತನ್ನನ್ನು ನೋಡ್ಕೋತಾನೆ, ತನ್ನ ಉದ್ಧಾರವನ್ನು ನೋಡ್ಕೋತಾನೆ, ಜಗತ್ತಿನ ಉದ್ಧಾರಕ್ಕೂ ಗಮನಿಸ್ತಾನೆ, ಎರಡನ್ನೂ ತಿರಸ್ಕಾರ ಮಾಡಲ್ಲ. ಶ್ರೀರಾಮಕೃಷ್ಣರು ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ದುರ್ಗಾದೇವಿ ಗುಡಿಯೊಳಗೆ ಒಂದು ನಂದಾದೀಪ ಉರಿತಾ ಇದೆ, ಅದನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಗೃಹಿಣಿ ಇದ್ದಾರೆ, ಅದು ನೋಡ್ಕೋಬೇಕು ಅಂತ ಹೇಳಿದ್ದಾರೆ. ಆಕೆ ಅದನ್ನು ದೀಪ ಹಚ್ಚಿ ಉಳಿದೆಲ್ಲ ಕೆಲಸ

0: ಮಾಡ್ತಾಳೆ, ಎಲ್ಲ ಕೆಲಸವನ್ನು ಮಾಡ್ತಾಳೆ. ಆ ಕೆಲಸ ಮಾಡ್ತಾ ಮಾಡ್ತಾನೆ ಒಂದು ಕಣ್ಣು ಆ ದೀಪದ ಮೇಲೆ ಇಟ್ಟಿರ್ತಾನೆ. ತನ್ನ ಕೆಲಸ ಬಿಡಲ್ಲ, ಕೆಲಸ ಮಾಡುವ ಒತ್ತಡದಲ್ಲಿ ಆ ದೀಪ ನೋಡಬಹುದು, ನೋಡೋದನ್ನು ಮರೆಯೋದಿಲ್ಲ. ಅದಕ್ಕ ಎಣ್ಣೆ ಹಾಕೊಂಡು ಸರಿಯಾಗಿ ಬರ್ತಿ ಕುಡಿ ಬಂದ್ರೆ ಸರಿ ಮಾಡ್ಕೊಂಡೇ ಇರ್ತಾ ಇರ್ತಾರೆ. ನಾವು ಬದುಕೋದು ಹಾಗೆ ಬದುಕಬೇಕಂತ ಸಂಸ್ಕಾರವಂತನಾದಂಥ ಶಿಕ್ಷಣ ಪಡೆದಂಥ ವ್ಯಕ್ತಿ ಬದುಕಬೇಕಾದಂತೆ ಜೀವನದಲ್ಲಿ ಅಂದರೆ ತನ್ನ ಉದ್ಧಾರವನ್ನು ಮಾಡಿಕೊಳ್ಬೇಕು, ಅದರ ಜೊತೆಗೆ ಸಮಾಜಮುಖಿಯಾಗೂ ಇರಬೇಕು, ಎರಡನ್ನೂ ಇರಬೇಕು. ಅದಕ್ಕೆ ಶ್ರೀರಾಮಕೃಷ್ಣ ಹೇಳುವಂಥದ್ದು ಇದೆಯಲ್ಲ, ಸಮಾಜ ಜಗತ್ತಲ್ಲಿ ಕೆಲಸ ಮಾಡು, ಓಡಾಡು, ಬೇಕಾದಷ್ಟು ಕೆಲಸ ಮಾಡು, ಅದರ ಒಳಗಡೆ ಒಂದು ಆತ್ಮದ ದೀಪ ಇದೆ ಅನ್ನೋದನ್ನು ಮರಿಬೇಡ. ಇದನ್ನು ಯಾರು ಅರ್ಥ ಮಾಡ್ಕೋತಾರೋ ಅವನು ಸಂಸ್ಕಾರಯುತವಾಗಿ ಶಿಕ್ಷಣ ಪಡ್ಕೊಂಡಂಥ ವ್ಯಕ್ತಿ ಅನ್ನಿ. ಅದನ್ನು ಗುಂಡಪ್ಪನವರು ಅದ್ಭುತವಾಗಿ ಹೇಳ್ತಾರೆ, ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ. ಇದಕ್ಕಿಂತ ಸುಲಭವಾಗಿ ಹೇಳೋ ಸಾಧ್ಯ ಇಲ್ಲ. ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ, ಎಷ್ಟು ಚೆನ್ನಾಗಿದೆ ಅದು. ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೆ ನೀನು ಒಳಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ. ಎರಡು ಕೋಣೆ ಮಾಡ್ಕೋಬೇಕಂತೆ ಮನಸ್ಸಲ್ಲಿ, ಮನದ ಆಲಯದಲ್ಲಿ ಎರಡು ಕೋಣೆಗಳನ್ನು ಮಾಡ್ಕೋಬೇಕು. ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ಲೋಗರ ಅಂದ್ರೆ ಜನರಾಟ. ಸಮಾಜದಲ್ಲಿ ನಿನಗೆ ಒಂದೇನೋ ಕೆಲಸ ಇದೆ, ನೀನು ಏನೋ ಒಂದು ನೌಕರಿ ಇದೆ, ಗಂಡ ಇದೆಯಾ, ಹೆಂಡತಿ ಇದೆಯಾ, ಮಗ ಇದ್ದೀನಿ, ಯಾವುದೊಂದು ರೋಲ್ ಇದೆಯಲ್ಲ, ಅಂದು ಜವಾಬ್ದಾರಿ ಇದೆಯಲ್ಲ, ಆ ಜವಾಬ್ದಾರಿ ಸಂಭ್ರಮದಿಂದ ಮಾಡು, ಕೊರಕೊಂಡು ಮಾಡಬೇಡ. ಹೊರ ಕೋಣೆಯಲ್ಲಿ ಲೋಗರ ಆಟಗಳ ನಾಡು, ಅಲ್ಲೇ ಆಡ್ಕೊಂಡು ನಿಂತ್ಕೋಬೇಡಪ್ಪ. ವಿರಮಿಸೊಬ್ಬನೆ ನೀನು ಒಳಮನೆಯ ಶಾಂತಿಯಲ್ಲಿ, ಒಳಗೆ ಬಾ, ಅಲ್ಲೇ ಇರೋದಲ್ಲ ನೀನು, ಒಳಗೆ ಬಂದು ಒಳಗಿನ ಶಾಂತಿಯನ್ನು ಅನುಭವಿಸು. ಅದನ್ನು ಮಾಡಿಕೊಂಡಾಗ ವರಯೋಗ ಸೂತ್ರವಿದು ಮಂಕುತಿಮ್ಮ, ಇದು ಬದುಕಿನ ಸೂತ್ರ ಅಂತ ಹೇಳ್ತಾರೆ. ಈ ಬದುಕಿನ ಸೂತ್ರ ನಮ್ಮದಾಗಬೇಕಾದ್ರೆ ನನಗೆ ಮೊದಲು ಸಂಸ್ಕಾರ ಸಿಗಬೇಕು. ನಾನು ಯಾವಾಗಲೂ ಹೇಳ್ತಿದ್ದೆ, ಸಂಸ್ಕಾರ ಮತ್ತು ಶಿಕ್ಷಣ ಅಲ್ಲ, ನನ್ನ ಪ್ರಕಾರ ಸಂಸ್ಕಾರನೇ ಶಿಕ್ಷಣ. ಯಾವ ಸಂಸ್ಕಾರ ಸಿಗ್ತದೋ ಅವ್ರ ಶಿಕ್ಷಣ ಆಗ್ತದೆ. ತಾವು ಕಂಡಿದ್ದೀರಿ ಜೀವನದಲ್ಲಿ ಡಿಗ್ರಿ ಪಡ್ಕೊಳ್ಳೋದೇ ಇದ್ದವ್ರು ಎಷ್ಟು ದೊಡ್ಡ ದೊಡ್ಡವರು ಆಗಿದ್ದಾರೆ, ಜಾಸ್ತಿ ಕಲ್ತಿಲ್ಲ. ಮನೆಯಲ್ಲಿ ತಾಯಿ ನೋಡಿ, ಆಕೆ ಪ್ರೀತಿ ಇದೆ, ನಿಮಗೆ ಎಜುಕೇಷನ್ ಡಿಗ್ರಿ ಇರಲಿಕ್ಕಿಲ್ಲ, ಆಕೆಗೆ ಇರುವಂಥ ಜೀವನಾನುಭವ ಎಷ್ಟು ದೊಡ್ಡದು ಅಂತ, ವ್ಯವಹಾರ ಜೀವನ. ಆದ್ದರಿಂದ ಸಂಸ್ಕಾರ ಎಲ್ಲಿ ಸಿಗುತ್ತೋ ಅಲ್ಲಿ ಶಿಕ್ಷಣ ಇದೆ. ಆದರೆ ಸಾಮಾನ್ಯ ಶಿಕ್ಷಣನೂ ಸಿಕ್ಕು, ಸಂಸ್ಕಾರ ಎರಡೂ ಸಿಗೋದಾದರೆ, ಒಂದು ಒಳ್ಳೆಯ ಪರಿಸರ ಸಿಗೋದಾದರೆ, ಒಬ್ಬ ಮನುಷ್ಯನ ವ್ಯಕ್ತಿತ್ವ ಅತ್ಯಂತ ದೊಡ್ಡದಾಗ್ತದೆ. ಅದು ಸಮಾಜದ ಕರ್ತವ್ಯ, ಸಮಾಜದ ಅವಶ್ಯಕತೆ ಕೂಡ. ನಮಸ್ಕಾರ.
1: ಇಷ್ಟರವರೆಗೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಇವರ ಮಾತುಗಳನ್ನ ಕೇಳಿದ್ರಿ. ಇದು ಈ ಹೊತ್ತಿನ ವಿಶೇಷ ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿ ಬರುತ್ತಿರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವಜನರಲ್ಲಿ ಹೆಚ್ಚುತ್ತಿರುವ ಮೂತ್ರಪಿಂಡದ ಸಮಸ್ಯೆಗಳು. ಭಾಗವಹಿಸುವ ವೈದ್ಯರು ಡಾಕ್ಟರ್ ಕೆಎನ್ ಸನ್ಮಾನ್, ಪ್ರೊಫೆಸರ್ ಆಂಡ್ HOD, ಡಿಪಾರ್ಟ್ಮೆಂಟ್ ಆಫ್ ಯುರಾಲಜಿ, ಕೆಎಂಸಿ ಹಾಸ್ಪಿಟಲ್, ಮ್ಯಾಂಗಲೋರ್. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364240499. ತಪ್ಪದೆ ಕೇಳಿ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ.
3: ಕರೆ ಮಾಡಿ ಹಲೋ ಡಾಕ್ಟರ್, ನೀವು ಕರೆ ಮಾಡಿ ಹಲೋ ಡಾಕ್ಟರ್.
4: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
5: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
6: ಹಲೋ ಪುಟ್ಟ.
4: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
6: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ, ಹೋಗು ಅಮ್ಮಂಗೆ ಹೇಳು.
4: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
1: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಕೆಎಂಸಿ ಆಸ್ಪತ್ರೆಯ ಸಹಯೋಗದಲ್ಲಿ ಮೂಡಿ ಬರುತ್ತಿರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವಜನರಲ್ಲಿ ಹೆಚ್ಚುತ್ತಿರುವ ಮೂತ್ರಪಿಂಡದ ಸಮಸ್ಯೆಗಳು. ಭಾಗವಹಿಸುವ ವೈದ್ಯರು ಡಾಕ್ಟರ್ ಕೆಎನ್ ಸನ್ಮಾನ್, ಪ್ರೊಫೆಸರ್ ಆಂಡ್ HOD, ಡಿಪಾರ್ಟ್ಮೆಂಟ್ ಆಫ್ ಯುರಾಲಜಿ, ಕೆಎಂಸಿ ಹಾಸ್ಪಿಟಲ್, ಮ್ಯಾಂಗಲೋರ್. ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364240499. ತಪ್ಪದೆ ಕೇಳಿ ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ.

0: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ. ಕೆಎಂಸಿ ಆಸ್ಪತ್ರೆ ಸಹಯೋಗದಲ್ಲಿ ಮೂಡಿ ಬರ್ತಾ ಇರುವಂತಹ ಕಾರ್ಯಕ್ರಮ. ಪ್ರತಿ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲೂ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟು ಮಾಹಿತಿಯನ್ನು ತಜ್ಞ ವೈದ್ಯರುಗಳು ನೀಡ್ತಾರೆ. ಹೀಗಿರುವಾಗ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾರೆ ಅನ್ನುವಂಥದ್ದು ಈಗಾಗಲೇ ನಿಮಗೆ ತಿಳಿದಿರುವಂತಹ ವಿಚಾರ ಏನಂದರೆ, ಯುವ ಜನರಲ್ಲಿ ಹೆಚ್ಚುತ್ತಾ ಇರುವಂತಹ ಮೂತ್ರಪಿಂಡದ ಸಮಸ್ಯೆಗಳು ಅಥವಾ ಕಿಡ್ನಿ ಸಮಸ್ಯೆಗಳು ಅಂತ ಇದನ್ನು ಹೇಳ್ಬೋದು. ನಮ್ಮ ಮನುಷ್ಯನ ಈ ಒಂದು ದೇಹದಲ್ಲಿ ಕಿಡ್ನಿ ಅನ್ನುವಂಥ ಅಂಗ ಬಹುಮುಖ್ಯವಾದಂಥ ಅಂಗ. ಕಿಡ್ನಿ ಇಲ್ಲದಿದ್ದರೆ ಯಾವುದೇ ಕಾರ್ಯಾಚರಿಸೋದಕ್ಕೆ ದೇಹದಲ್ಲಿ ಸಾಧ್ಯ ಇಲ್ಲ. ಹೇಗೆ ನಮಗೆ ಹೃದಯ ಅನ್ನುವಂಥದ್ದು ಮುಖ್ಯ ಆಗಿರುತ್ತೋ ಅದೇ ರೀತಿ ಕಿಡ್ನಿ ಕೂಡ ಅತಿ ಮುಖ್ಯವಾದಂತಹ ಅಂಗ. ಹೀಗಿರುವಾಗ ಈ ಒಂದು ಕಿಡ್ನಿ ಒಳ್ಳೆಯ ರೀತಿಯಲ್ಲಿ ಕಾರ್ಯಾಚರಿಸಬೇಕು ಅಥವಾ ಆರೋಗ್ಯಯುತವಾಗಿ ಇರಬೇಕು ಅಂತಿದ್ರೆ ಅದನ್ನು ಅಷ್ಟೇ ರೀತಿಯಲ್ಲಿ ಜಾಗರೂಕತೆಯಲ್ಲಿ ನಾವು ನೋಡಿಕೊಳ್ಬೇಕಾಗತ್ತೆ. ಹಾಗಿರುವಾಗ ಈ ಕಿಡ್ನಿಯಿಂದ ಬರುವಂತಹ ಸಮಸ್ಯೆಗಳೇನು ಅಥವಾ ಕಿಡ್ನಿಯ ಮುಖ್ಯ ಕಾರ್ಯವೈಖರಿಗಳೇನು ಅಥವಾ ಅದರಲ್ಲಿರುವಂತಹ ಬೇರೆ ಬೇರೆ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡೋದಕ್ಕೆ ನಮಗೆ ಕೆಎಂಸಿ ಆಸ್ಪತ್ರೆ ಜ್ಯೋತಿ ಇಲ್ಲಿಯ HOD ಅದೇ ರೀತಿ ಪ್ರೊಫೆಸರ್ ಹಾಗೂ HOD ಡಿಪಾರ್ಟ್ಮೆಂಟ್ ಆಫ್ ಯುರಾಲಜಿಯ ಅಲ್ಲಿನ ಒಂದು HOD ಆದಂತಹ ಡಾಕ್ಟರ್ KN ಸನ್ಮಾನ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾಹಿತಿಯನ್ನು ನೀಡೋದಕ್ಕಿದ್ದಾರೆ. ಈ ಕಿಡ್ನಿ ಸಮಸ್ಯೆ ಯಾಕೆ ಬರುತ್ತೆ, ಅದರಲ್ಲೂ ಕೂಡ ಯುವ ಜನರಲ್ಲಿ ಯಾಕೆ ಹೆಚ್ಚಾಗ್ತಾ ಇದೆ, ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದಾರೆ ಡಾಕ್ಟರ್? ಓಕೆ, ಚೆನ್ನಾಗಿದ್ದೀರಾ? ಓಕೆ. ಈಗ ಡಾಕ್ಟರ್, ನೀವೀಗ ಕಿಡ್ನಿ ಸಂಬಂಧಪಟ್ಟು ಇವತ್ತು ಮಾತಾಡ್ಲಿಕ್ಕಿದ್ದೀರಾ, ಯುರಾಲಜಿಸ್ಟ್ ನೀವು ಕೂಡ. ಈಗ ನೀವು ನಿಮ್ಮ ಶಿಕ್ಷಣ ಅಥವಾ ನೀವು ಪ್ರಾಪರ್ ಇಲ್ಲಿಯವರೇ ಅಥವಾ ನಿಮ್ಮ ನೇಟಿವ್ ಎಲ್ಲಿ ಅಂತ ಹೇಳಿ.
1: ಸರಿ, ಹೇಳ್ತೇನೆ. ನಾನು ಬೇಸಿಕಲಿ ಹಾಸನದಿಂದ, ಇನಿಷಿಯಲಿ PUC ತನಕ ಶಿಕ್ಷಣ ಅಲ್ಲೇ ಅದು. ಅಲ್ಲಿಂದ ಮುಂದೆ MBBS ಮಾಡಿದ್ದು ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ ಅಂತ, ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ, ಬಳ್ಳಾರಿಯಲ್ಲಿ. ಅದಾದ ಮೇಲೆ ಗೋವಾದಲ್ಲಿ ಸರ್ಜರಿ ಕಲ್ತಿದ್ದೇನೆ, ಮತ್ತೆ 2 ವರ್ಷ ಗೋವಾದಲ್ಲಿ ಕೆಲಸ ಮಾಡಿದ್ದೇನೆ. ಯೂರಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ 1.5 ವರ್ಷ ಸರ್ಜರಿಯಲ್ಲಿ 6 ತಿಂಗಳು ಕೆಲಸ ಮಾಡಿ, ಮತ್ತೆ ಯೂರಾಲಜಿ ಸ್ಪೆಷಾಲಿಟಿ ಅನ್ನ ಇಲ್ಲೇ KMC ಮಂಗಳೂರಲ್ಲಿ ಕಲ್ತದ್ದು. ನಮ್ಮ ಗುರುಗಳು ಡಾಕ್ಟರ್ ಲಕ್ಷ್ಮಣ್ ಪ್ರಭು ಅಂತ, ಅವರೆಂದ್ರೆ ಕಲ್ತದ್ದು. ನಾನೇ ಫಸ್ಟ್ ಸ್ಟೂಡೆಂಟ್ ಇಲ್ಲಿ. ಅಲ್ಲಿ ಮುಗಿಸಿ ಡಿಗ್ರಿ ಆದ್ಮೇಲೆ ನಾನು ಇಲ್ಲೇ ಕೆಲಸಕ್ಕೆ ಸೇರ್ಕೊಂಡಿದ್ದೆ. ಈಗ KMC ಹತ್ತಿರ 14 ವರ್ಷ ಆಗ್ತಾ.
0: ಒಳ್ಳೆ ವಿಚಾರ. ಈಗ ಡಾಕ್ಟರ್, ನಾವಿವತ್ತು ಕಿಡ್ನಿಯ ಬಗ್ಗೆ ಮಾತಾಡುವಂಥದ್ದು, ಅದರಲ್ಲೂ ಕೂಡ ಯುವಕರಲ್ಲಿ ಕಿಡ್ನಿ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ಕೆಲವರಿಗೆ ಈ ಕಿಡ್ನಿ ಅನ್ನುವಂಥದ್ದು ದೇಹದಲ್ಲಿ ಯಾವ ಭಾಗದಲ್ಲಿ ಇದೆ ಅನ್ನುವಂಥದ್ದು ಇನ್ನೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಇದರ ಬಗ್ಗೆ ಏನು ಹೇಳ್ತೀರಿ? ಈಗ ನಮ್ಮ ದೇಹದ ಒಂದು ರಚನೆಯಲ್ಲಿ ಈ ಕಿಡ್ನಿ ಅನ್ನುವಂಥದ್ದು ಮೇಯ್ನ್ ಆಗಿ ಎಲ್ಲಿರುತ್ತೆ ಅಂತ.
1: ಈಗ ದೇಹದ ರಚನೆಯಲ್ಲಿ ಸಾಮಾನ್ಯವಾಗಿ ಯಾವ ಅಂಗಗಳಿಗೆ ಜಾಸ್ತಿ ಪ್ರೊಟೆಕ್ಷನ್ ಬೇಕೋ ಅದೆಲ್ಲದಕ್ಕೂ ಡಬಲ್ ಡಬಲ್ ಕವರಿಂಗ್ ಸಿಗ್ತದೆ. ಈಗ ಬ್ರೈನ್ ಉಂಟು, ಬ್ರೈನ್ ಅಲ್ಲಿ ಮೂಳೆ ಕವರಿಂಗ್ ಇದೆ, ಕೊಟ್ಟಿದ್ದಾರೆ. ಹಾರ್ಟ್ ಅಲ್ಲಿ ಒಂದೇ ಆರ್ಗನ್, ಅದಕ್ಕೆ ಮತ್ತೆ ರಿಬ್ಸ್ ಅಂತ ಹೇಳಿ ಕವರೇಜ್ ಕೊಟ್ಟಿದೆ. ಮತ್ತೆ ಅದೇ ಪ್ರಕಾರದಲ್ಲಿ ಕಿಡ್ನಿ ಮತ್ತೆ ಲಿವರ್ ಮತ್ತೆ ಸ್ಪ್ಲೀನ್, ಇದು 3 ಅಂಗಗಳು ಉಳಿತದೆ. ಇದು 3ಕ್ಕೂ ಕೂಡ ಕವರೇಜ್ ಉಂಟು. ಎಲ್ಲಿ ಅಂದ್ರೆ ನಮ್ಮ ಶ್ವಾಸಕೋಶದ ಕೆಳಗೆ ಹಿಂದೆ ಬೆನ್ನಿನ ಸುತ್ತಮುತ್ತದಲ್ಲಿ ನಮ್ಮ ಸೆಂಟರ್ ಮೂಳೆ, ಬೆನ್ನು ಮೂಳೆ ಎರಡೂ ಭಾಗದಲ್ಲಿ ಕಿಡ್ನಿಗಳು ಇರ್ತದೆ. ಒಂದು ಬಲ ಕಡೆ, ಒಂದು ಎಡಗಡೆ ಇರ್ತದೆ. ಅದಕ್ಕೆ ಕವರೇಜ್ ಉಂಟು ಅಂತ ರಿಬ್ ಅಂತ ಹೇಳಿದೆ ಅಲ್ಲ, ರಿಬ್ ಕವರೇಜ್ ಅದು ಕೂಡ ಸಿಗ್ತದೆ. 90% ಆಫ್ ದ ಕಿಡ್ನಿ ರಿಬ್ಬಲ್ಲಿ ಕವರ್ ಆಗಿರ್ತದೆ. ಯಾಕೆಂದ್ರೆ ಬೈ ಚಾನ್ಸ್ ಆಕ್ಸಿಡೆಂಟ್ ಆಗಿ ತಲುಪಿದ್ರು ಕೂಡ ಆ ಮೂಳೆ ಅಥವಾ ಮುರಿಯದೆ ನಿಮಗೆ ಕಿಡ್ನಿ ಡ್ಯಾಮೇಜ್ ಆಗೋದಿಲ್ಲ. ಅದು ಪ್ರೊಟೆಕ್ಷನ್ ಕೊಟ್ಟದ ರಚನೆಯಲ್ಲಿ. ಸೊ ಅದರಿಂದ ನಿಮಗೆ ಲಕ್ಷಣಗಳು ಬಂದರೂ ಕೂಡ ಸಾಮಾನ್ಯವಾಗಿ ಸೊಂಟದಲ್ಲಿ ಸೊಂಟ ನೋವು ಅಂತ ಸ್ಟಾರ್ಟ್ ಆಗ್ಬೋದು. ಯಾಕೆಂದ್ರೆ ಕಿಡ್ನಿ ಸಿಚುವೇಶನ್ ಆಗಿರೋದಲ್ಲಿ ಅಂದ್ರೆ ಇರುವ ಜಾಗವೇ ಅಲ್ಲಿ, ಮತ್ತೆ ಮೂತ ಚೀಲ ಕೆಳಗೆ, ಕಿಡ್ನಿ ಮೇಲೆ.
0: ಕಿಡ್ನಿ ಮೇಲೆ. ಓಕೆ. ಈಗ ಕಿಡ್ನಿಯ ಮೇನ್ ಫಂಕ್ಷನ್ಸ್ ಏನಂದ್ರೆ, ಅದರ ಮುಖ್ಯ ಕಾರ್ಯ ಏನು ಅಂತ ಕಿಡ್ನಿಯದ್ದು?
1: ಕಿಡ್ನಿಗೆ ಹಲವಾರು ಕಾರ್ಯಗಳುಂಟು, ಬಟ್ ಕಿಡ್ನಿಯದ ಮೇನ್ ಕಾರ್ಯ ಇರೋದು ಅಂತಾನೆ ದೇಹದಲ್ಲಿ ಇರುವಂತ ಕಲ್ಮಶಗಳನ್ನ ಹೊರಗಾಕುವಂತ. ಅದರಲ್ಲಿ 90% ಕೆಲಸ ಇದರಿಂದ ಬರ್ತದೆ, ಕಿಡ್ನಿಯಿಂದ ಬರ್ತದೆ. 10% 20% ಲಿವರ್ ಇಂದ ಬರ್ತದೆ. ಸೊ ಕಿಡ್ನಿ ಪ್ರಮುಖ ಅಂಗ ಅದ್ರಲ್ಲಿ ಬರ್ಬೇಕಾದ್ರೆ. ಪ್ರತಿದಿನ ನಮ್ಮ ಮೆಟಬಾಲಿಕ್ ವರ್ಕಪ್ ಅಂತ ಹೇಳ್ತೇವೆ, ನಾವು ತಿಂದದ ವಸ್ತುಗಳಿಗೆ ಒಂದಷ್ಟು ವೇಸ್ಟ್ ಪ್ರಾಡಕ್ಟ್ಸ್ ಇರ್ತದೆ, ಒಂದಷ್ಟು ದೇಹಕ್ಕೆ ಸೇರ್ತದೆ, ಅಬ್ಸರ್ವ್ ಆದದ್ದು ಗಟ್ಟಿಯಿಂದ ಕರುಳಿಗೆ ಸೇರುವಂತದ್ದುಂಟು, ಅಲ್ಲಿಂದ ಲಿವರಿಗೆ ಮತ್ತೆ ಮಸಲ್ಸ್ಗೆ ಬ್ರೋನ್ ಎಲ್ಲದ ಹೋಗುದು. ಆದಮೇಲೆ ಫಿಲ್ಟರ್ ಆದದ್ದು ಒಂದಷ್ಟು ಕಲ್ಮಶಗಳು, ಒಂದು ಬ್ಯಾಡ್ ಅದ್ದು ಸೇರಿದ್ದು, ಮತ್ತೊಂದು ಪ್ರೊಸೆಸಿಂಗ್ ಆದ ಮೇಲೆ ತಿಂದ ಆಹಾರ ಪ್ರೊಸೆಸ್ ಆದ ಮೇಲೆ ಬರುವಂತ ಕಲ್ಮಶಗಳು, ಟಾಕ್ಸಿನ್ಸ್ ಇರ್ಬೋದು, ಪ್ರೊಸೆಸಿಂಗ್ ಎಕ್ಸ್ಕ್ರಿಟರಿ ಪ್ರಾಡಕ್ಟ್ಸ್ ಅಂತ ಹೇಳ್ತೇವೆ, ಅದೆಲ್ಲ ಕಿಡ್ನಿ ಹತ್ರವೇ ಹೊರಗೆ ಬರಬೇಕು. ಅದರಲ್ಲಿ ನೀರಲ್ಲಿ ಅಂಶದಲ್ಲಿ ಇದ್ದದೆಲ್ಲ ಕಿಡ್ನಿ ಹತ್ರ ಹೊರಗೆ ಬರ್ತದೆ, ಗಟ್ಟಿ ಅಂಶ ಮಲದ್ವಾರದಲ್ಲಿ ಹೊರಗಡೆ ಬರ್ತದೆ. ಸೊ ಒಂದು ಕ್ಲೀನಿಂಗ್ ದ ಬಾಡಿ, ರಿಮೂವಿಂಗ್ ದ ಟಾಕ್ಸಿನ್ಸ್, ಇದು ಕಿಡ್ನಿ ಕೆಲಸ ಇಂಪಾರ್ಟೆಂಟ್ ಆಗಿ. ಅದಾದ ಮೇಲೆ ಕಿಡ್ನಿಗೆ ಇನ್ನೊಂದು ಎರಡು ಮೂರು ಕೆಲಸ ಉಂಟು. ಒಂದು, ಬಿ ಪಿ ರೆಗ್ಯುಲೇಷನ್ ಸಹ ಟು ಸಮ್ ಎಕ್ಸ್ಟೆಂಟ್ ಕೆಲಸ ಮಾಡ್ತದೆ. ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗಬೇಕು, ಮಗುಳಿಗೆ ಕ್ಯಾಲ್ಸಿಯಂ ಸಿಗಬೇಕು, ಅದಕ್ಕೆ ಬೇಕಾದಂತಹ ಹಾರ್ಮೋನ್ ಕಿಡ್ನಿಯಿಂದ ಬರ್ತದೆ. ಮತ್ತೆ ರಕ್ತ ಉತ್ಪತ್ತಿ ಬೇಕಂತ ಕೆಲವೊಂದು ಹಾರ್ಮೋನ್ಸ್ ಕಿಡ್ನಿಯಿಂದ ಬರ್ತದೆ. ಅದರಲ್ಲಿ ಅದರೊಟ್ಟಿಗೆ ನಮ್ಮ ಆಸಿಡ್ ಬೇಸ್ ಬ್ಯಾಲೆನ್ಸ್ ಅಂತ ಒಂದು ಹೇಳ್ತೇವೆ. ಎಷ್ಟು ದೇಹದಲ್ಲಿ ಆಸಿಡ್ ಇರಬೇಕು, ಎಷ್ಟು ಬೇಸ್ ಅಂತ ಇರಬೇಕು ಮೇಂಟೈನ್ ಆಗ್ಲಿಕ್ಕೆ, ಪಿ ಎಚ್ ಅಂತ ಹೇಳ್ತೇವೆ, ಅದೇ 7.3, ಅದು ಕೂಡ ಕಿಡ್ನಿ ಕೆಲಸ. ಇದು ನಾಲ್ಕೈದು ಕೆಲಸ ಕಿಡ್ನಿಯಿಂದ ಬರ್ತದೆ.
0: ಓಕೆ, ಕಿಡ್ನಿ ಇಷ್ಟೆಲ್ಲ ಕೆಲಸ ಮಾಡ್ಬೇಕು ಅಲ್ವಾ. ಓಕೆ, ನಮ್ಮ ದೇಹದಲ್ಲಿ ಪ್ರತಿ ಅಂಗಗಳು ಕೂಡ ಬೇರೆ ಬೇರೆ ರೀತಿಯ ಕೆಲಸ ಮಾಡುತ್ತೆ, ಅದರಲ್ಲಿ ಕಿಡ್ನಿ ಕೂಡ ತನ್ನದೇ ಆದಂತಹ ಕೆಲಸವನ್ನು ಮಾಡುತ್ತೆ. ಕಿಡ್ನಿ ಕೆಲಸ ಮಾಡೋದನ್ನ ನಿಲ್ಲಿಸಿತು ಅಂತಿದ್ರೆ ನಮ್ಮ ಜೀವನ ಇಲ್ಲ. ಓಕೆ, ಈಗ ಡಾಕ್ಟರ್ ಇನ್ನೊಂದು ವಿಚಾರ ಏನಂದ್ರೆ, ನಾವಿವತ್ತು ಮಾತಾಡುವಂಥದ್ದು ಮೇಯ್ನ್ ಆಗಿ ಯುವಕರಲ್ಲಿ ಕಿಡ್ನಿ ಸಮಸ್ಯೆ ಯಾಕೆ ಬರುತ್ತೆ ಅಂತ ಹೇಳಿ, ಇದಕ್ಕೆ ಬರೋದಕ್ಕೆ ಮುಖ್ಯವಾದಂತಹ ರೀಸನ್ಸ್ಗಳು ಏನು ಅಂತ ಹೇಳಿ.
1: ಕಿಡ್ನಿ ಸಮಸ್ಯೆಗಳಿಗೆ ರೀಸನ್ಗಳು ಹಲವಾರು ಇದ್ರು, ಇಂಪಾರ್ಟೆಂಟ್ ಆಗಿ ಹೇಳ, ಕೆಲವೊಮ್ಮೆ ಒಂದು 10-20% ಅನುವಂಶಿಕ ಅಥವಾ ಕಂಜೆನಿಟಲ್ಸ್ ಇರಬಹುದು, ಅದು ಹೆಂಗ ಇದ್ದದ್ರಿಂದ ಅದು ಕಾಣಿಸಿಗಬಹುದು. ಅದ ಬಿಟ್ಟು ಒಂದು 50-60% ನಮ್ಮ ಜೀವನ ಶೈಲಿಗೆ ಸುತ್ತಮುತ್ತ ಇರುವಂತದ್ದು ಬರ್ಬೋದು. ಜೀವನ ಶೈಲಿಯಿಂದ ಏನಿರ್ಬೋದು, ಜೀವನ ಶೈಲಿಯಲ್ಲಿ ಒಂದು ನಾವು ತಿನ್ನೋ ಆಹಾರದಿಂದ ಇರ್ಬೋದು, ಮತ್ತು ನಾವು ಸುತ್ತಮುತ್ತ ಯೂಸ್ ಮಾಡೋ ಗ್ಯಾಜೆಟ್ಸ್ ಇರ್ಬೋದು, ಮೊಬೈಲ್ಸ್ ಇರ್ಬೋದು, ಹೈಜ್ ಅಂಡ್ ನೆಟ್ವರ್ಕಿಂಗ್ ಏರಿಯಾಸಲ್ಲಿ ಕೆಲಸ ಮಾಡೋದಿರ್ಬೋದು, ಅದರೊಟ್ಟಿಗೆ ನೆಕ್ಸ್ಟ್ ಈ ಎಲ್ಲ ಕಡೆ ಯೂಸ್ ಮಾಡೋದ ಕೆಮಿಕಲ್ಸ್, ವಾಟರ್ ಯೂಸ್ ಇನ್ ಫುಡ್ ಅಂತ ಹೇಳ್ತೇವೆ, ಮತ್ತೆ ಅದು ಕಿಡ್ನಿ ಕ್ಯಾನ್ಸರ್ ಕಾರಣ ಆಗುವಂತ ಕೆಮಿಕಲ್ಸ್ ಇರ್ಬೋದು. ಕಲರಿಂಗ್ಸ್ ಇಸ್ ವೆರಿ ಕಾಮನ್, ಈಗ ಚಿಕ್ಕ ಮಕ್ಕಳಲ್ಲಿ ಕಲರ್ ಡೈ ಕಲರ್ ಮಾಡ್ತಾರೆ, ಕಿಡ್ನಿ ಅದು ಮುಚ್ಚಿಲ್ಲದ ಕ್ಯಾನ್ಸರ್ ಇರ್ಬೋದು. ಅದರೊಟ್ಟಿಗೆ ಕಲ್ಗಳು ಬರ್ತದೆ, ಕಲ್ಗಳು ಒಂದು ಅವರು ನೀರು ಕುಡಿಯೋದು ಕಡಿಮೆ, ಅದರೊಟ್ಟಿಗೆ ಪ್ರೊಸೆಸ್ ಫುಡ್ ತಿನ್ನೋದು, ಡೀಪ್ ಫ್ರೈಡ್ ಫುಡ್ಸ್ ತಿನ್ನೋದು, ಸೊ ಅದರಲ್ಲಿ ಕಲ್ಗಳ ಸಮಸ್ಯೆಗಳಾಗ್ತದೆ. ಅದರೊಟ್ಟಿಗೆ ಅಲ್ಲಿ ಇಲ್ಲಿ ಹೋಗೋದು, ಜಿಮ್ ಅಲ್ಲಿ ಹೋಗೋದುಂಟು, ಎಕ್ಸೆಸ್ ಪ್ರೋಟೀನ್ ವೇ ಪ್ರೋಟೀನ್ ಅಂತ ಒಂದಷ್ಟು ತಗೊಳ್ತಾರೆ ಟು ಬಿಲ್ಡ್ ಬಾಡಿ ಅಂತೇಳಿ, ಅದರಿಂದ ಕಿಡ್ನಿ ಸಮಸ್ಯೆಗಳು ಬರ್ಬೋದು. ಅದು ಬಿಟ್ಟು ಮಸಲ್ ಬಿಲ್ಡ್ ಮಾಡ್ಲಿಕ್ಕೆ ಅಂತ ಕೆಲವು ಸ್ಟೀರಾಯ್ಡ್ ಅಬ್ ಯೂಸ್ ಮಾಡ್ತಾರೆ, ಅದಾಗ್ಬೋದು. ಮತ್ತೆ ಪೇನ್ ಕಿಲ್ಲರ್ ಆನ್ ಕೌಂಟರ್ ಸಿಗ್ತದೆ, ಎಲ್ಲ ಕಡೆ ಹೋಗಿ ಪೇನ್ ಕಿಲ್ಲರ್ ತಗೊಳ್ಳೋದು. ಸೊ ಇದಿಷ್ಟು ಸಾಮಾನ್ಯವಾಗಿ ಯಂಗ್ ಏಜ್ ಗ್ರೂಪ್ ಅಲ್ಲಿ ಕಿಡ್ನಿ ಸಮಸ್ಯೆ ಜಾಸ್ತಿ ಆಗ್ಲಿಕ್ಕೆ ಕಾರಣ.
0: ಓಕೆ, ಆ ಕಾರಣದ ಬಗ್ಗೆ ಇನ್ನಷ್ಟು ವಿವರವಾಗಿ ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿಗೆ ಕಿಡ್ನಿ ಕಾಯಿಲೆ ಬಂದಿದೆ ಅಂತ ಹೇಳಿ ಒಂದು ಆರಂಭಿಕ ಲಕ್ಷಣ ಅಂತ ಇರುತ್ತೆ, ಯಾವುದೊಂದು ಕಾಯಿಲೆಗೆ ಒಂದು ಲಕ್ಷಣ ಅಂತ ಇರುತ್ತೆ, ಇದರಲ್ಲಿ ಇರುವಂತಹ ಆರಂಭಿಕ ಲಕ್ಷಣಗಳು ಏನೆಲ್ಲ ಇರುತ್ತೆ ಅಂತ ಹೇಳಿ.
1: ಕಿಡ್ನಿ ಕಾಯಿಲೆ ಬರುವಾಗ ಅದನ್ನು ಎರಡು ಭಾಗವಾಗಿ ವಿಂಗಡಣೆ ಮಾಡೋಣ. ಒಂದು, ಕಿಡ್ನಿ ಫೇಲ್ ಆದಾಗ ಏನು ಲಕ್ಷಣಗಳು ಬರಬಹುದು, ಅಥವಾ ಕಿಡ್ನಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದೆ ಅದರಿಂದ ಏನೇನು ಬರಬಹುದು. ಸ್ಟಾರ್ಟ್ ಆಗುವಾಗ ಅಂದ್ರೆ ಮೋಸ್ಟ್ ಕಿಡ್ನಿ ಬ್ಲಾಕ್ ಆಗಿದೆಯಾ, ಅಥವಾ ಕಿಡ್ನಿ ಜಸ್ಟ್ ಕೆಲಸ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಆಗ್ತಾ ಉಂಟು, ಏನಾಗ್ಬೋದು. ಬ್ಲಾಕ್ ಆದ್ರೆ ನೋವು ಬರ್ಬೋದು, ಒಂದು ಸೊಂಟದಲ್ಲಿ ನೋವು ಬರ್ಬೋದು, ವಾಮಿಟಿಂಗ್ ಆಗ್ಬೋದು, ಕಿಬ್ಬೊಟ್ಟೆಲಿ ನೋವು ಬಂದಾಗ ಅನ್ಸ್ಬೋದು, ಅಥವಾ ಚಳಿ ಜ್ವರ ಬರ್ಲಿಕ್ಕೆ ಶುರು ಅದ್ರ ಜೊತೆ ಮೂತ್ರದಲ್ಲಿ ಕೆಂಪು ಹೋಗ್ಲಿಕ್ಕೆ ಶುರು ಆಗ್ಬೋದು, ಅಥವಾ ಮೂತ್ರ ಇದ್ದಕ್ಕಿದ್ದಾಗ ಬರೋದೆ ಹೊರಗಡೆ ಬರೋದಿಲ್ಲ ಅಂತ ಆಗ್ಬೋದು. ಮೂತ್ರ ತಯಾರಿದೆ ಹೊರಗೆ ಬರೋದಿಲ್ಲ, ಒಂದು ಇಲ್ಲ ಮೂತ್ರ ತಯಾರೇ ಆಗೋದಿಲ್ಲ, ಅಂದ್ರೆ ಮೂತ್ರ ಬರ್ಲೇ ಇಲ್ಲ, ಬೆಳಗ್ಗೆಯಿಂದ ಕುಡಿದಿದ್ದಾರೆ, ನೀರು ಕುಡಿದಿದ್ದಾರೆ, ಮೂತ್ರ ಬರಲಿಲ್ಲ, ಫುಲ್ ಕೂಡ ಅನಿಸ್ತಾ ಇಲ್ಲ. ಸೊ ಇದು ಕೆಲವು ಲಕ್ಷಣಗಳು. ಅದರೊಟ್ಟಿಗೆ ಕಿಡ್ನಿ ಫೇಲ್ಯೂರ್ ಲೆವೆಲ್ ಅಲ್ಲಿ ಬರುವಂತದ್ರಲ್ಲಿ ಅದು ಆಲ್ಮೋಸ್ಟ್ ಗೊತ್ತೇ ಆಗೋದಿಲ್ಲ, ಯೂರಿನ್ ಬರ್ತಾ ಇರ್ತದೆ, ನೋವಿರೋದಿಲ್ಲ, ಬಟ್ ಶುರು ಆಗೋದೇ ಸ್ಕಿನ್ ಡ್ರೈ ಆಗ್ಲಿಕ್ಕೆ ಶುರು ಆಗ್ಬೋದು, ಹಸು ಆಗೋದಿಲ್ಲ, ಮಧ್ಯದಲ್ಲಿ ಮುಖ ಬೀಳ್ಸ್ಕೊಳ್ಲಿಕ್ಕೆ ಶುರು ಆಗಿರ್ತದೆ, ಮಧ್ಯದಲ್ಲಿ ಉಸಿರಾಟದ ತೊಂದರೆ ಶುರು ಆಗ್ಬೋದು. ಸೊ ಇದು ಸ್ಲೋ ಅಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಶುರು ಆಗಿರ್ತದೆ, ಇದು ಹೆಚ್ಚು ಕಡಿಮೆ ಒಂದು 4-5 ವರ್ಷ ಕಳೆದಿರ್ತದೆ ಗೊತ್ತಾಗಿ, ಇದನ್ನ ನಾವು ಚಿಕ್ಕ ಮಕ್ಕಳಲ್ಲಿ ಕೂಡ ನೋಡ್ತೇವೆ. ಸೊ ಒಂದು 6-8 ವರ್ಷ ಬರೋ ಅಷ್ಟರಲ್ಲಿ ಮಕ್ಕಳು ಆಲ್ಮೋಸ್ಟ್ ಕಿಡ್ನಿ ಫೇಲ್ಯೂರ್ ಅಲ್ಲಿ ಬಂದಿರ್ತದೆ. ಈಗ ನಾನು ಹೇಳುವ ಪದ ಫೇಲ್ಯೂರ್ ಅಂದ್ರೆ ಎರಡೂ ಕಿಡ್ನಿ ಫೇಲ್ಯೂರ್ ಆದ ಮೇಲೆ ಅಷ್ಟೇ ಲೆಕ್ಕ, ಒಂದು ಕಿಡ್ನಿ ಫೇಲ್ಯೂರ್ ಆದ್ರೂ ಕೂಡ ಇನ್ನೊಂದು ಕಿಡ್ನಿ ನಮ್ದು ದೇಹ ಕಾರ್ಯ ನಿರ್ವಹಿಸ್ತದೆ, ಅದು ಬೇಕಾದಷ್ಟು. ಒಬ್ಬ ಮನುಷ್ಯನಿಗೆ 1,000ದಲ್ಲಿ ಒಬ್ಬನಿಗೆ ಒಂದೇ ಕಿಡ್ನಿ ಇರೋದು, ಇನ್ನು ಉಳಿದವರಿಗೆ 2 ಕಿಡ್ನಿ ಇರ್ತದೆ. ಬಟ್ ಈ ಲಕ್ಷಣಗಳಲ್ಲಿ ಫಸ್ಟ್ ಹೇಳಿದಂತ ನೋವು, ಬ್ಲಡ್ ಬರೋದು, ಕಿವಿ ಬರೋದು, ಚಳಿ ಜ್ವರ, ಇದೆಲ್ಲ ಒಂದು ಕಿಡ್ನಿ ಪ್ರಾಬ್ಲಮ್ ಆದ್ರೂ ಬರ್ಬೋದು. ಬಟ್ ಲೇಟ್ ಸ್ಟೇಜಸ್ ಅನ್ನ ಹೇಳಿದೆಲ್ಲ, ಅದೆಲ್ಲ 2 ಕಿಡ್ನಿ ಪ್ರಾಬ್ಲಮ್ ಆದ್ಮೇಲೆ
0: ಸ್ಟಾರ್ಟ್ ಆಗೋದು. ಓಕೆ, ಈಗ ಇದು ಲಕ್ಷಣಗಳಿಂದ ಗೊತ್ತಾಗುತ್ತೆ ಕಿಡ್ನಿ ಸಮಸ್ಯೆ ಇದೆ ಅಂತ. ಲಕ್ಷಣ ಇಲ್ಲದಿದ್ರೂ ಕೂಡ ಸಮಸ್ಯೆಗಳಿರುತ್ತಾ ಅಂತ ಹೇಳಿ.
1: ಹೌದು, ರೋಗ ಲಕ್ಷಣ ಇಲ್ಲ, ಬಟ್ ಅದೇ ಜನಸಾಮಾನ್ಯರಿಗೆ ಐಡೆಂಟಿಫೈ ಮಾಡೋದು ಕಷ್ಟ. ಬಟ್ ಸಮ್ ಸಿಗ್ನಲ್ ಇರ್ತದೆ, ಬಟ್ ಇಗ್ನೋರ್ ಮಾಡೋದು ಜಾಸ್ತಿ ನಾವು. ಮಧ್ಯದಲ್ಲಿ ಮೂತ್ರ ಮಾಡುವಾಗ ನೊರೆ ಹೋಗೋದಂತಾಗ್ಬೋದು, ಮೈಯಲ್ಲಿ ತುರಿಕೆ ಶುರು ಆಗಿರ್ತದೆ, ಮಧ್ಯದಲ್ಲಿ ಸ್ಕಿನ್ ಡ್ರೈ ಆಯ್ತು, ಬೀಳ್ಸ್ಕೊಳ್ಳಿಕ್ಕೆ ಶುರು ಆಯ್ತು, ಕೆಲಸ ಮಾಡ್ಲಿಕ್ಕೆ ನಿರಾಸಕ್ತಿ ಮಧ್ಯದಲ್ಲಿ. ಇದು ಸ್ಪೆಸಿಫಿಕ್ ಕಿಡ್ನಿಗೆ ಅಂತ ಗೊತ್ತಾಗೋದಿಲ್ಲ, ಬಟ್ ಜನರಲೈಸ್ಡ್ ವೀಕ್ನೆಸ್ ಅಂತ ಹೇಳಿ ಶುರು ಮಾಡ್ತಾರೆ. ಯಾರ ನೋಡಿದಾಗ ತೂಕ ಕಡಿಮೆ ಆಗಿದೆ, ಬಿಳಿಸ್ಕೊಂಡಿದ್ದಾನೆ ಅಂದ್ರೆ ದಯವಿಟ್ಟು ಟೆಸ್ಟ್ ಮಾಡಿಸಿ. ಗೊತ್ತಾಗ್ತಲ್ಲ, ಊಟ ತಿನ್ನಿಸಿ ಸೇರೋದಿಲ್ಲ ಮೊದಲಲ್ಲಿ, ಎಲ್ಲದಕ್ಕೂ ಕ್ಯಾನ್ಸರ್ ಇರ್ಬೇಕಂತಿಲ್ಲ.
0: ಹೌದು,
1: ಸೊ ಬೇರೆ ಅದನ್ನು ಹುಡುಕ್ಬೇಕಾಗ್ಬೋದು. ಇದರಿಂದ ಕಾರಣ ಇರ್ಬೋದು. ಮೂತ್ರ ಬರ್ತಾ ಮೂತ್ರ ಬರ್ತಾ ಇರ್ತದೆ. ಎಲ್ಲಾ ಕಿಡ್ನಿ ಫೇಲ್ಯೂರ್ ಪೇಷಂಟ್ ಮೂತ್ರ ತಯಾರಾಗಿ ನಿಲ್ತದೆ ಅಂತಲ್ಲ, ಮೂತ್ರ ನಾರ್ಮಲ್ ಬರ್ತಾ ಇರ್ಬೋದು, ಬಟ್ ಕ್ವಾಲಿಟಿ ಏನ್ ಬರ್ಬೇಕಲ್ಲ ಅದು ಬರೋದಲ್ಲ, ಫಿಲ್ಟ್ರೇಷನ್ ಆಗಿರ್ತದೆ. ಅದರಲ್ಲಿ ಇದ್ದಂತ ಕೆಮಿಕಲ್ಸ್ ನ ತೆಗೆಯೋದಕ್ಕಾಗೋದಿಲ್ಲ, ಹೊಸ ಕೆಮಿಕಲ್ನ ಒಳಗಿನ ನೀರು ನೆಲೆಯಲಿಕ್ಕಂತ ಶಕ್ತಿ ಇರುತ್ತಲ್ಲ ಮೂತ್ರದಲ್ಲಿ. ಕೆಲವೊಮ್ಮೆ ಮಾತ್ರ ನೀರು ಯೂರಿನ್ ಕೂಡ ಬರೋದು ಕಡಿಮೆ ಆಗ್ಬೋದು, ಇಲ್ಲಾಂದ್ರೆ ಯೂರಿನ್ ಬರ್ತಾ ಇರ್ತದೆ ಬಟ್ ಕಿಡ್ನಿ ಕೆಲಸ ಹೋಗುತ್ತೆ.
0: ಓಕೆ ಓಕೆ ಡಾಕ್ಟ್ರಿ, ಇದು ಆರಂಭಿಕ ಲಕ್ಷಣಗಳು, ಲಕ್ಷಣ ಇಲ್ಲದಿದ್ರೂ ಕೂಡ ಕಿಡ್ನಿ ಕಾಯಿಲೆಗಳು ಬರಬಹುದು ಅನ್ನೋದನ್ನು ತಿಳಿಸ್ತಾ ಇದ್ರ. ಓಕೆ, ಈಗ ಯಾವೆಲ್ಲ ಕಾಯಿಲೆಗಳು ಕಿಡ್ನಿ ಕಾಯಿಲೆಗೆ ಹತ್ತಿರ ಇರುತ್ತೆ ಅಂತ? ಈಗ ಕೆಲವೊಂದು ಕಾಯಿಲೆಗಳಿದೆ, ಬಿ ಪಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಈ ಎಲ್ಲ ಕಾಯಿಲೆಗಳು ಕಿಡ್ನಿ ಕಾಯಿಲೆಗೆ ಹತ್ತಿರವಾಗಿರುತ್ತಾ ಹೇಗೆ ಅಂತ ಹೇಳಿ.
1: ಈಗ ತಗೊಂಡೆ ಭಾರತದಲ್ಲಿ ಆಲ್ಮೋಸ್ಟ್ ನಾವು ಬಂದಿರ್ಬೇಕು ಅನ್ಕೊಳ್ತೇನೆ, ನಾವು ವಿಶ್ವದಲ್ಲಿ ಕ್ಯಾಪಿಟಲ್ ಫಾರ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ದೇಶದಲ್ಲಿ ನಮ್ಮ ಜೀವನ ಪದ್ಧತಿಯಿಂದ ಹಿಡಿದು ಎಲ್ಲ ಚೇಂಜ್ ಆಗಿದೆ ಅಂದಿರ್ಬೋದು. ಆಲ್ಮೋಸ್ಟ್ ಪರೀಕ್ಷೆ ಮಾಡಿದ್ರೆ ಒಂದು 100ರಲ್ಲಿ 20% ಜನರಿಗೆ ನಮ್ಮದು ಡಯಾಬಿಟಿಸ್ ಇದೆ. ಡಯಾಬಿಟಿಸ್ ಒಂದು ಶುರುವಾದ ಒಟ್ಟಿಗೆ ಸ್ಟ್ರೆಸ್ ಲೆವೆಲ್ ಉಂಟು ವರ್ಕ್ ಮಾಡಲಿಕ್ಕೆ, ಇದೇ ಶುರುವಾಗುತ್ತದೆ, ಬಿ ಪಿ ಶುರುವಾಗುತ್ತದೆ. ಇದೆರಡು ಮೇಜರ್ ಸೈಲೆಂಟ್ ಕಿಲ್ಲರ್ಸ್ ಅಂತ ಹೇಳ್ತಾರೆ ಫಾರ್ ಕಿಡ್ನಿ ಪ್ರಾಬ್ಲಮ್ಸ್. ಬರಬೇಕಾದ ಒಬ್ಬ ಮನುಷ್ಯ ಡಯಾಬಿಟಿಸ್ ಶುರುವಾದ ಮೇಲೆ ಒಂದು 5-10 ವರ್ಷದಲ್ಲಿ ಕಿಡ್ನಿದು ಪ್ರಾಬ್ಲಮ್ ಶುರು ಆಗ್ತದೆ. ಶುಗರ್ ಕಂಟ್ರೋಲ್ ಮಾಡದಿದ್ದರೆ ಎಕ್ಸೆಸ್ ಶುಗರ್ ಆದದ್ದು ಯೂರಿನ್ ಅಲ್ಲೇ ಹೋಗಬೇಕು, ಕಿಡ್ನಿ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ, ಫಿಲ್ಟ್ರೇಷನ್ ಮಾಡಬೇಕು, ಫಿಲ್ಟ್ರೇಷನ್ ಆದ್ರೆ ವಾಪಸ್ ತಗೊಳ್ಬೇಕು, ಬಟ್ ನಿಮ್ಮ ಲೋಡ್ ಅಷ್ಟು ಉಂಟಂದ್ರೆ ಅದು ಫಿಲ್ಟರ್ ಜಾಸ್ತಿ ಆಗಿದೆ, ಅದು ಹೋಲ್ ಜಾಸ್ತಿ ದೊಡ್ಡದಾಗ್ತದೆ, ಎಳಿಲಿಕ್ಕೆ ಶಕ್ತಿ ಇರೋದೆಲ್ಲ ಮತ್ತೆ ಸದ ಲೋಡ್ ಬಂತು ನಿಮಗೆ. ಅದರೊಟ್ಟಿಗೆ ಬಿ ಪಿ, ಬಿ ಪಿ ಅಂತೂ ಮೋಸ್ಟ್ ಸಿಗ್ನಿಫಿಕೆಂಟ್ ಡ್ಯಾಮೇಜ್ ಕೊಡುವಂಥದ್ದು ಇರ್ತದೆ. ಮೊದಲು ಒತ್ತಡ ಜಾಸ್ತಿ ಆದಾಗ ಕಿಡ್ನಿಗೆ ಹೋಗುವಂತ ರಕ್ತನಾಳಗಳು ಬಹಳ ಚಿಕ್ಕ ಇರ್ತದೆ, ಆ ರಕ್ತನಾಳಗಳ ಭಯಂಕರ ಒತ್ತಡ ಬೀಳ್ತದೆ. ಪ್ರೆಷರ್ ಜಾಸ್ತಿ ಆದಷ್ಟು ಅದು ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತದೆ. ಪುಷ್ ಮಾಡಿದಷ್ಟು ಗ್ಲಾಮರ್ಲಸ್ ಅಂತ ಹೇಳ್ತಾರೆ, ಅದೊಂದು ಅಂಗ ಕಿಡ್ನಿನ ಸಣ್ಣ ಯೂನಿಟ್ ಅದು, ಅದರ ಮೇಲೆ ಪ್ರೆಷರ್ ಬಿದ್ದು ಅದರಲ್ಲಿ ಪ್ರೋಟೀನ್ ಲೀಕ್ ಆಗ್ಲಿಕ್ಕೆ ಶುರು ಆಗ್ತದೆ. ಪ್ರೋಟೀನ್ ಲೀಕ್ ಆಗ್ಬೇಕಂದ್ರೆ ಸ್ವಲ್ಪ ಹೋಲ್ಗಳು ಪದರಗಳು ದೊಡ್ಡದಾಗಬೇಕು, ಅದರ ಮೇಲೆ ಆಯ್ತು. ಅದಾದ ಮೇಲೆ ಒಂದೊಂದು ಸ್ಟೆಪ್ ಅಲ್ಲಿ ಒಂದು ನೆಫ್ರಾನ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1 ಮೀಟರ್ ಅಂಗದಲ್ಲಿ ಪ್ರತಿಯೊಂದು ಲೆವೆಲ್ ಅಲ್ಲೂ ಅದಕ್ಕೆ ಪ್ರೆಷರ್ ಬೀಳ್ತಾ ಹೋಗ್ತದೆ. ಆಮೇಲೆ ಕಿಡ್ನಿ ಏನಾಗ್ತದೆ, ಒಂದು ಫಿಲ್ಟ್ರೇಷನ್ ಕಡಿಮೆ ಮಾಡ್ತದೆ, ಕಿಡ್ನಿ ಸೈಜೇ ಕಡಿಮೆ ಆಗ್ತದೆ, ಆಮೇಲೆ ಕಿಡ್ನಿ ಕೆಲಸ ಕಡಿಮೆ ಆಗ್ಲಿಕ್ಕೆ ಶುರು ಆಗ್ತದೆ. ಇದೆರಡು ಕಾಮನ್ ಆಗಿ, ಇದರೊಟ್ಟಿಗೆ ಚಿಕ್ಕ ಪುಟ್ಟದ್ದು ಬೇರೆದೆಲ್ಲ ಇರ್ಬೋದು. ಥೈರಾಯ್ಡ್ ಸಮಸ್ಯೆ ಇದ್ದವ್ರಿಗೆ ಕಿಡ್ನಿ ಸಮಸ್ಯೆ ಬರ್ಬೋದು, ಕ್ಯಾಲ್ಸಿಯಂ ತೊಂದರೆ ಇದ್ದವ್ರಿಗೆ ಕಿಡ್ನಿ ಸಮಸ್ಯೆ ಬರ್ಬೋದು. ಆಮೇಲೆ ಬೇರೆ ಇದಕ್ಕೆ ಬೇರೆ ಬೇರೆ ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ, ಕ್ಯಾನ್ಸರ್ ಮೆಡಿಸಿನ್ಸ್ ತಗೊಳ್ಳೋರು ಇರ್ತಾರೆ, ಅಥವಾ ರೆಗ್ಯುಲರ್ ಪೇನ್ ಕಿಲ್ಲರ್ಸ್ ತಗೊಳ್ಳೋರು ಇರ್ತಾರೆ. ಸೊ ಇದರಿಂದ ಕೂಡ ಕಿಡ್ನಿ ಸಮಸ್ಯೆಗಳು ಬರ್ಬೋದು.
0: ಓಕೆ ಓಕೆ, ಇಷ್ಟೆಲ್ಲ ಸಮಸ್ಯೆಗಳು ಬರ್ತದೆ ಬೇರೆ ಕಾಯಿಲೆಗಳಿಂದಲೂ ಕೂಡ. ಓಕೆ ಕೇಳುಗರೆ, ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. 6-3-6-4-2-0-4-9-4-9 ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ನಿಮ್ಮ ಪ್ರಶ್ನೆಗಳು, ಅಂದರೆ ಕಿಡ್ನಿ ಸಮಸ್ಯೆಗೆ ಸಂಬಂಧಪಟ್ಟು ಅಥವಾ ಕಿಡ್ನಿ ಸ್ಟೋನ್ಗೆ ಸಂಬಂಧಪಟ್ಟು ಕೂಡ ನಾವು ಮಾತಾಡ್ತಿದ್ದೇವೆ, ಅಂದರೆ ಮೂತ್ರಕೋಶದಲ್ಲಿರುವಂತಹ ಕಲ್ಲಿನ ಬಗ್ಗೆ, ಈ ಬಗ್ಗೆ ಕೂಡ ನೀವು ಪ್ರಶ್ನೆಗಳಿದ್ರೆ ಖಂಡಿತ ಕರೆಯನ್ನು ಮಾಡಿ ಕೇಳ್ಬೋದು. ಡಾಕ್ಟರ್ ಕೆ ಎನ್ ಸನ್ಮಾನ್ ಅವರು ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಡಾಕ್ಟರ್, ಇನ್ನೊಂದು ವಿಚಾರ ಏನಂದ್ರೆ, ಈಗ ನೋಡ್ಬೋದು ಹೆಚ್ಚಾಗಿ ಕೆಲವರು ಸೊಂಟ ನೋವು, ಬೆನ್ನು ನೋವು ಅಂತೆಲ್ಲ ಹೇಳ್ತಾ ಇದ್ದಾರೆ, ಇದು ಕಿಡ್ನಿ ಸಮಸ್ಯೆ ಒಂದು ಲಕ್ಷಣವಾ ಅಂತ ಏನ್ ಹೇಳ್ತೀರಾ?
1: ಸಾಮಾನ್ಯ ಸೊಂಟ ಅಂತವರೆಗೆ ಆಲ್ಮೋಸ್ಟ್ 50% ಅದು ಕಿಡ್ನಿ ಸಮಸ್ಯೆ ಅಂತ ಇರ್ಬೋದು, 50%. ಇನ್ನು 50% ಮೂಳೆಗೆ ಸಂಬಂಧಪಟ್ಟದಿರ್ಬೋದು ಅಥವಾ ಮಸಲ್ ಕ್ಯಾಚ್ ಇರ್ಬೋದು. ಬಟ್ ಆದ್ರೂ ಡೌಟ್ ಇದ್ದಾಗ ಟೆಸ್ಟ್ ಮಾಡಿಸೋದಲ್ಲ ಉತ್ತಮ. ಮಸಲ್ ಕ್ಯಾಚ್ 2 ದಿನ ಮಲಗಿದ್ರೆ ಸರಿ ಆದೀತು, ಬಟ್ ಒಳಗಡೆ ಕಿಡ್ನಿ ಆಲ್ರೆಡಿ ಬ್ಲಾಕ್ ಇದೆ ಅಂತ ಹೇಳಿದ್ರೆ 2 ದಿನಕ್ಕೆ ಅದು ಲೇಟ್ ಆಗ್ಬೋದು. ಮೊದಲು ಬರೀ ನೋವು ಅಂತ ಹೇಳೋದಕ್ಕಿಂತ ನೋವಿನೊಟ್ಟಿಗೆ ಬೇರೆ ಆಗಿಲ್ಲ, ಉಂಟು ನೋವಿನೊಟ್ಟಿಗೆ ವಾಮಿಟಿಂಗ್ ಆಗ್ತಾ ಉಂಟಾ, ಊಟ ಸೇರೋದಿಲ್ಲ, ಮತ್ತೆ ಕಲರ್ ಕೆಂಪು ಆಯ್ತಾ, ಚಳಿ ಜ್ವರ ಅಂತ ಇದೆ ಅಂದ್ರೆ ಸಾಮಾನ್ಯವಾಗಿ 80% ಕಿಡ್ನಿ ಕಾಯಿಲೆ ಅಂತ ಅನಿಸ್ಬೋದು. ಮೊದಲು ಇದೆಲ್ಲ ಇಲ್ಲದೆ ಕಿಡ್ನಿ ಕಾಯಿಲೆ ಇರ್ಬೋದು, ಪೇನ್ ಕಿಲ್ಲರ್ ತಗೊಂಡದ್ದು ಇರ್ಬೋದು, ಅಥವಾ ಮೊನ್ನೆ 1 ವಾರ ಮುಂಚೆ ಪೇಷಂಟ್ಗೆ ಇದಾಗಿದೆ, ಏನದು ಕೆಮ್ಮಿತ್ತು, ವೈರಲ್ ಫೀವರ್ ಆಗಿದೆ, ವೈರಲ್ ಫೀವರ್ ಆದ್ಮೇಲೆ ಸೊಂಟ ನೋವು ಉಂಟು, ಮೂರು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಅದು ಬ್ಲಡ್ ಅಂತ ಹೇಳಲಿಕ್ಕಿಲ್ಲ, ನಾರ್ಮಲ್ ಬ್ಲಡ್ ಅಂತ ಹೇಳಿ, ಒಂದು ಬ್ರೌನ್ ಕಲರ್ ಇವರಿಗೆ ಬರ್ತಾ ಉಂಟು, ಅದು ಕೂಡ ಕಿಡ್ನಿ ಸಮಸ್ಯೆ ಸ್ಟಾರ್ಟ್ ಆಗಿರ್ತದೆ. ಮತ್ತೆ ನೋವು ಯಾವಾಗ ಜಾಸ್ತಿ, ಸಾಮಾನ್ಯವಾಗಿ ರಾತ್ರಿ ಮಲಗಿದ ಮೇಲೆ ಬೆಳಿಗ್ಗೆ 7 ಮೊದಲು ಸ್ಟಾರ್ಟ್ ಆಗುವಂಥದ್ದು ಕಿಡ್ನಿ ಕಲ್ಲಿನ ಸಮಸ್ಯೆಯಿಂದ ಬರುವಂತ. ಮತ್ತೆ ಸಾಮಾನ್ಯವಾಗಿ ಪೇಷಂಟ್ಸ್ ಎಲ್ಲ ಮಲಗಿ ಹೇಳೋದು ಜಾಸ್ತಿ, 1 ಗಂಟೆ 2 ಗಂಟೆ 3 ಅರ್ಲಿ ಮಾರ್ನಿಂಗ್ ಅಲ್ಲಿ, ಇಲ್ಲಿ ಡೌಟೇ ಬೇಡ, ಆಲ್ಮೋಸ್ಟ್ ಅದೇ. ಅದರ ಬದಲಿಗೆ ಬೇರೆ ಕಾರಣಗಳಿಂದ ಇರ್ಬೋದು, ಬಗ್ಗೆ ಕೆಲಸ ಮಾಡುವಾಗ ಸ್ಕೂಟಿಂದ ಇಳಿದದ್ದು ಆ ಥರ ಎಲ್ಲ ಮಾಡಿದ್ರೆ, ಜಿಮ್ ಮಾಡಿ ಬಂದದ್ದು ಆದರೆ ಅದು ಮೋಸ್ಟ್ಲಿ ನಿಮ್ಮ ಮಾಂಸಖಂಡ ಸಮಸ್ಯೆ ಅಂತ ಬರ್ಬೋದು. ಮತ್ತೆ ಕಾಲಲ್ಲಿ ಸೆಳೆತ ಬರ್ಲಿಕ್ಕೆ ಶುರುವಾಗಿದೆ, ಸೊಂಟ ನೋವಿದೆ ಅಂದ್ರೆ ಅದು ಡಿಸ್ಕಿನ್ ಸಮಸ್ಯೆ ಇರ್ತದೆ. ಇದೆರಡು ಬಿಟ್ಟರೆ ಉಳಿದದೆಲ್ಲ ಕಿಡ್ನಿ ಸೇರ್ತದೆ.
0: ಈಗ ಮೂತ್ರದಲ್ಲಿ ರಕ್ತ ಬರುವಂತದ್ದು, ಬ್ಲಡ್ ಬರುವಂತದ್ದು, ಇದು ಯಾವ ಕಾರಣಕ್ಕೆ ಬರುತ್ತೆ ಅಂತ ಹೇಳಿ?
1: ಈಗ ಯೂರಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೊಂದು ಅಂಗಾಂಗ ಕಿಡ್ನಿಯಿಂದ ಸ್ಟಾರ್ಟ್ ಮಾಡ್ತೇವೆ, ಮೂತ್ರಜನನ ತನಕ ಬರ್ಬೋದು. ಇದು ಎಲ್ಲೇ ಬ್ಲೀಡಿಂಗ್ ಆದ್ರೂ ಮೂತ್ರದಲ್ಲಿ ಬ್ಲಡ್ ಬರ್ತದೆ. ಒಂದು ಬ್ಲಡ್ ಅಂತ ಬರುವಾಗ ಕಿಡ್ನಿಯಿಂದ ಬಂದದ್ದಿರ್ಬೋದು, ಕಿಡ್ನಿ ನಮ್ಮ ಹೇಳಿದಾಗ ಒಂದು ಸಾಮಾನ್ಯವಾಗಿ ಟ್ಯೂಮರ್ ಇಂದ ಬರ್ಬೋದು, ರೋಗ ಎರಡನೇ ಸ್ಟೋನ್ ಇಂದ ಬರ್ಬೋದು, ಇನ್ಫೆಕ್ಷನ್ ಇಂದ ಬರ್ಬೋದು. ಅದರೊಟ್ಟಿಗೆ ಕೆಲವೊಮ್ಮೆ ಸ್ಟೆಂಟ್ ಇಟ್ಟಿರ್ತೇವೆ ನಾವು, ಅದರಿಂದ ಬರ್ತದಿರ್ಬೋದು. ಅಥವಾ ಮೂತ್ರ ನಳಿಕೆಯಲ್ಲಿ ಪ್ರಾಬ್ಲಮ್ ಆದದ್ದಿರ್ಬೋದು, ಮೂತ್ರ ಚೀಲದಲ್ಲಿ ಆಗ್ಬೋದು. ಈ ಕಲ್ಲುಗಳನ್ನು ಎಲ್ಲಿ ಬೇಕಾಗಬಹುದು, ಚೀಲದಲ್ಲಿ ಆಗ್ಬೋದು, ಮತ್ತೆ ನಳಿಕೆಯಲ್ಲಿ ಆಗ್ಬೋದು, ಕಿಡ್ನಿಗಳಲ್ಲಿ ಆಗ್ಬೋದು, ಮೂತ್ರಕೋಶದಲ್ಲಿ ಆಗ್ಬೋದು, ಮೂತ್ರಪಿಂಡದಲ್ಲಿ ಆಗ್ಬೋದು, ಎಲ್ಲೆಲ್ಲಿದ್ದಾದ್ರೂ ಆಗ್ಬೋದು. ಅದರೊಟ್ಟಿಗೆ ಕೆಲವು ಬೈ ಬರ್ತ್ ಬಂದ ಪ್ರಾಬ್ಲಮ್ಗಳು ಇರ್ತದೆ, ಬಂದು ಬ್ಲಾಕ್ ಇದ್ದದಿರ್ಬೋದು, ಅಥವಾ ರಕ್ತನಾಳ ಒಂದಕ್ಕೂ ಸೇರಿಕೊಂಡಿರ್ತದೆ, ಏ ಮಾಲ್ ಫಾರ್ಮೇಶನ್ ಅಂತ ಹೇಳಿ, ಅದು ಇದ್ದಕ್ಕಿದ್ದಾಗೆ ಬ್ಲೀಡಿಂಗ್ ಆಗ್ಲಿ ಶುರು ಆಗ್ತದೆ, ಅದಿದ್ದದಿರ್ಬೋದು. ಅಥವಾ ಬಿ ಪಿ ಜಾಸ್ತಿ ಆದಾಗಲಿ ಮತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬೋದು, ವೈರಲ್ ಇನ್ಫೆಕ್ಷನ್ ಇಂದ ಬ್ಲೀಡಿಂಗ್ ಆಗಬಹುದು. ಅಥವಾ ಟ್ರಾಮಾ, ಇವತ್ತು ನೋಡಿರ್ಲಿಕ್ಕಿಲ್ಲ, ಮತ್ತೆ ಒಂದು ತಿಂಗಳ ಮುಂಚೆ ಎಲ್ಲ ಬೈಕ್ ಏನ ತಾಗಿತ ಹ್ಯಾಂಡಲ್ ತಾಗಿತ ಅಂತ ಆಯ್ತು, ಏನ್ ಮಾಲ್ ಫಾರ್ಮೇಶನ್ ಆಗಿದೆ, ಒಂದಿನ ಇದ್ದಕ್ಕಿದ್ದಾಗ ಸಡನ್ ಆಗಿ ಒಂದು ದೊಡ್ಡದಾಗಿ ಬ್ಲಡ್ ಬಂದದ್ದು, ಅದರಿಂದ ಬ್ಲೀಡಿಂಗ್ ಆಗ್ಬೋದು. ಸೊ ಇದರ ಮಧ್ಯದಲ್ಲಿ ಎಲ್ಲಿಂದ ಕೂಡ ಬರುತ್ತೆ. ಇದು ಸಾಮಾನ್ಯ 95% ಅಲ್ಲಿಷ್ಟಲ್ಲಿ ಮುಗಿತದೆ. ಇನ್ನೊಂದು 5-10% ಕಿಡ್ನಿಯ ಅಕ್ಕಪಕ್ಕದ ಅಂಗಾಂಗಗಳು ಅಥವಾ ಮೂತ್ರ ಚೀಲದ ಅಕ್ಕಪಕ್ಕದ ಅಂಗಾಂಗಗಳ ತೊಂದರೆಯಿಂದ ಆದರೂ ಕೂಡ ಇಲ್ಲಿ ಬರ್ಬೋದು. ಮೋಷನ್ ಅಲ್ಲಿ ಟ್ಯೂಮರ್ ಇದ್ದದ್ದು ಒಳಗಡೆ ಬರ್ಬೋದು, ಹೆಂಗಸರ ಅಲ್ಲಿ ಗರ್ಭಾಶಯದ ಟ್ಯೂಮರ್ ಒಳಗಡೆ ಸೇರುವಾಗ ಅಲ್ಲಿಂದ ಬರ್ಬೋದು. ಸೊ ಇದೆಲ್ಲ ಸುತ್ತಮುತ್ತಲಿಂದ ಬರ್ಬೋದು.
0: ಓಕೆ, ಇನ್ನೊಂದು ಈಗ ಹೆಂಗಸರು ಅಂತ ಹೇಳೋದೊಂದು ಪ್ರಶ್ನೆ ನನ್ನಲ್ಲಿ ಮೂಡಿ ಬರ್ತಾ ಇರುವಂತೆ ಏನಂದ್ರೆ, ಈಗ ಈ ಕಿಡ್ನಿ ಸಮಸ್ಯೆಯನ್ನ ವಿಭಾಗ ಮಾಡಿಬಿಟ್ಟರೆ ಮಕ್ಕಳಲ್ಲಿ, ವಯಸ್ಕರಲ್ಲಿ ಅಥವಾ ಏನು ವೃದ್ಧರಲ್ಲಿ ಕಾಣಿಸಿಕೊಳ್ಳುವಂಥದ್ದು, ಅದರ ಜೊತೆಗೆ ಹೆಂಗಸರಲ್ಲಿ ಜಾಸ್ತಿ ಕಾಣಿಸುತ್ತಾ ಗಂಡಸರಲ್ಲಿ ಸಮಸ್ಯೆ ಕಾಣಿಸುತ್ತಾ, ಏನು ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸುತ್ತಿದ್ದಾರೆ?
1: ಕೆಲವೊಂದು ಕಾಯಿಲೆಗಳು ಗಂಡಸರಲ್ಲಿ, ಕೆಲವೊಂದು ಕಾಯಿಲೆ ಹೆಂಗಸರಲ್ಲಿ ಜಾಸ್ತಿ. ಯೂರಿನ್ ಇನ್ಫೆಕ್ಷನ್ ಅಂತ ತಗೊಂಡ್ರೆ ಅದು ಹೆಂಗಸರಲ್ಲಿ ಜಾಸ್ತಿ, ಕಲ್ಲುಗಳು ಅಂತ ತಗೊಂಡ್ರೆ ಅದು ಗಂಡಸರಲ್ಲಿ ಜಾಸ್ತಿ. ಸಾಮಾನ್ಯ ಇದೆಲ್ಲ ರಿಲೇಟೆಡ್ ಒಂದು ನಮ್ಮ ಬಾಡಿ ಫಿಸಿಕ್ಗೆ ಡಿಪೆಂಡೆಂಟ್, ಮತ್ತೆ ನಮ್ಮ ಕೆಲಸ ಮಾಡೋ ಶೈಲಿಗೆ ಡಿಪೆಂಡೆಂಟ್ ಆಗುವಂತ ಕಾಯಿಲೆಗಳ ಮಧ್ಯದಲ್ಲಿ ಅಂದ್ರೆ, ಹೆಂಗಸರಲ್ಲಿ ಮೂತ್ರ ಚೀಲದೊಟ್ಟಿಗೆ ಮೂತ್ರ ಟ್ಯೂಬ್ ನಳಿಕೆ ಅಂತಲ್ಲ, ಅದು 4 cm ಅಂತ ಒಂದೂವರೆ ಇಂಚ್ ಅಷ್ಟೇ ಇರ್ಬೋದು. ಅದು ಆಲ್ಮೋಸ್ಟ್ ಇಂಕ್ ಫಿಲ್ಲರ್ ಎಫೆಕ್ಟ್ ಅಂತ ಹೇಳ್ತೇವೆ. ಇಂಕ್ ಫಿಲ್ಲರ್ ಎಫೆಕ್ಟ್ ಅಂದ್ರೆ ನಾವು ಇಂಕ್ ಫಿಲ್ಲರ್ ಮೊದಲೇ ಇರ್ತಾ ಇತ್ತು, ಒಂದ್ಸಲ ಪ್ರೆಸ್ ಮಾಡಿ ಬಿಟ್ಟರೆ ಇದ್ದ ಹೊರಗೆ ಇಂಕ್ ಒಳಗೆ ಇಟ್ಕೊಳ್ತದೆ ಮೊದಲು. ಸೊ ಸೇಮ್ ಮೆಕ್ಯಾನಿಸಮ್ ಹೆಂಗಸರು ವರ್ಕ್ ಆಗ್ತದೆ, ಅವರ ನಳಿಕೆ ಚಿಕ್ಕದಿದ್ದರಿಂದ ಹೊರಗಿದ್ದಂತ ಬ್ಯಾಕ್ಟೀರಿಯಾ ತಕ್ಕಂತ ಹೊರಗೆ ಶಕ್ತಿ ಹೆಂಗಸರಲ್ಲಿ ಜಾಸ್ತಿ ಮೂತ್ರ ಚೀಲಕ್ಕೆ, ಅದರಿಂದ ಇನ್ಫೆಕ್ಷನ್ಸ್ ಅವರಲ್ಲಿ ಜಾಸ್ತಿ. ಗಂಡಸರ ಮೂತ್ರ ನಳಿಕೆ 16-17 cm ಇರ್ತದೆ, ಅಷ್ಟು ಈಸಿಯಲ್ಲಿ ಕ್ರಿಮಿನಲ್ ಒಳಗಡೆ ಬರೋದು ಕಷ್ಟ. ಬಟ್ ಹಾಗೆ ಹೇಳಿದ ಮೇಲೆ ಹೆಂಗಸರಲ್ಲಿ ಇನ್ಫೆಕ್ಷನ್ ಆದದನ್ನ ಟ್ರೀಟ್ಮೆಂಟ್ ಮಾಡೋದು ಸುಲಭ, ಗಂಡಸಲ್ಲಿ ಅದ್ರ ನಳಿಕೆ ಉದ್ದದಿಂದ ಕ್ಲಿಯರ್ ಮಾಡೋದು ಸ್ವಲ್ಪ ಕಷ್ಟ. ಸೊ 2+ -
0: ಆಯ್ತು.
1: ಕಲ್ಲುಗಳು ಗಂಡಸಲ್ಲಿ ಸ್ವಲ್ಪ ಜಾಸ್ತಿ, ಮೋಸ್ಟ್ಲಿ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇರ್ಬೋದು, ಹೊರಗಡೆ ಕೆಲಸ ಮಾಡೋದಿರ್ಬೋದು, ನೀರು ಕಡಿಮೆ ಕುಡಿಯೋದಿರ್ಬೋದು, ಇದೆಲ್ಲದ ಕಲ್ಲುಗಳು ಅವರಲ್ಲಿ ಜಾಸ್ತಿ. ಇನ್ನು ವಯಸ್ಸು ಪ್ರಕಾರದಲ್ಲಿ ಹೇಳಬೇಕಂದ್ರೆ ಕಿಡ್ನಿ ಸಮಸ್ಯೆ 1 ವರ್ಷ ಅಂತ ಹೇಳೋದು ಬೇಡ, ತಾಯಿ ಗರ್ಭದಿಂದ ಶುರು ಆಗಬಹುದು ಮಗು ಹೊಟ್ಟೆಲ್ಲಿರುವಾಗ, ಮತ್ತೆ ವಯಸ್ಸು 80-90 ತನಕ ಹೊಸದಾಗಿ ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಬಹುದು. ತಾಯಿ ಗರ್ಭದಲ್ಲಿ ಇರುವಾಗಲೇ ಇರುವಂತಹ ಪ್ರಾಬ್ಲಮ್ಸ್ಗಳು ಉಂಟು. ಕಿಡ್ನಿ ಜನ್ಮ ತರ ಬ್ಲಾಕ್ ಇರ್ಬೋದು, 1 ಕಿಡ್ನಿ ಬ್ಲಾಕ್ ಇರ್ಬೋದು, 2 ಕಿಡ್ನಿ ಬ್ಲಾಕ್ ಇರ್ಬೋದು, ಅಥವಾ ಮೂತ್ರ ಚೀಲದಲ್ಲಿ ಸಮಸ್ಯೆ, ಒಂದು ಪದರವೇ ಬೆಳೆಯದೇ ಇರ್ಬೋದು, ಅಥವಾ ಒಂದೊಂದ್ಸಲ ಏನಾಗ್ತದೆ ಕಿಡ್ನಿಯಿಂದ 1 ಟ್ಯೂಬ್ ಕೆಳಗೆ ಬರಬೇಕು, 2 ಟ್ಯೂಬ್ ಬಂದಿರ್ಬೋದು, ಅದು 2 ಸೇರಿರ್ಬೋದು, ಅದು ಸೇರಿದಲ್ಲಿ 1 ಬ್ಲಾಕ್ ಆದದ್ದು ಇನ್ನೊಂದ ಮೇಲೆ ಒತ್ತಡ ಹಾಕಿದ್ದಿರ್ಬೋದು, ಇದಿಷ್ಟು ಪ್ರಾಬ್ಲಮ್ಗಳು ಬೈ ಹುಟ್ಟದಲ್ಲೇ ಬರ್ಬೋದು, ತಾಯಿ ಗರ್ಭದಲ್ಲಿ ಇರುವಾಗಲೇ ಇರ್ಬೋದು. ಅಥವಾ ಕೆಲವೊಮ್ಮೆ 1 ಕಿಡ್ನಿಯೇ ಇರೋದಿಲ್ಲ, ಕೆಲವೊಮ್ಮೆ 2 ಕಿಡ್ನಿ ಕೂಡ ಇರೋದಿಲ್ಲ, ಆದ್ರೂ ಮಗು ಬೆಳಿತದೆ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ಒಂದು 8-9 ತಿಂಗಳು ಕಳೆಯೋ ತನಕ, 6-8 ಕಳೆಯೋ ತನಕ ಮಗುವಿನ ಪ್ರತಿಯೊಂದು ಇದಕ್ಕೆ ಕೆಲವೊಮ್ಮೆ ಶೌರ್ ಹಾಕೋದೆಲ್ಲ ತಾಯಿ, ಸೊ ಅದು ನಡೀತದೆ ಗೊತ್ತಾಗುತ್ತೆ. ಅದಾದ್ಮೇಲೆ ಒಂದು 7-8 ತಿಂಗಳು ಕಳೆಯುವಾಗ ಆಕ್ಚುಲಿ ಮಗುವಿನ ಕಿಡ್ನಿ ಕೆಲಸ ಶುರು ಮಾಡಬೇಕು. ಆಗ ಮಗುವಿನ ಕಿಡ್ನಿ ಕೆಲಸ ಶುರು ಮಾಡದಿದ್ದರೆ ಆಗ ಮಗುವಿನ ಬೆಳವಣಿಗೆ ಅಲ್ಲಿಂದ ಮುಂದೆ ಕುಂಠಿತಾಗ್ಲಿಕ್ಕೆ ಶುರು ಆಗ್ತದೆ. ಆಗ ಮೂತ್ರದಲ್ಲಿ ಸ್ಕ್ಯಾನ್ ಮಾಡಿ ನೋಡೋದು, ಮೂತ್ರದಲ್ಲಿ ಮೂತ್ರ ಬರ್ತಾ ಉಂಟಾ ಇಲ್ವಾ, ಕಿಡ್ನಿ ಜಾಗದಲ್ಲಿ ಉಂಟಾ ಇಲ್ವಾ, ಆಗ ಹುಡುಕ್ಲಿಕ್ಕೆ ಶುರು ಮಾಡ್ತದೆ. ಸೊ ಪ್ರಾಬ್ಲಮ್ ಅಲ್ಲಿಂದ ಇರ್ಬೋದು. ಸೊ ಮೊದಲೇ ಪ್ರೆಗ್ನೆನ್ಸಿಯಲ್ಲಿ ಇರುವಾಗ ಕಂಡದ್ದಾದ್ರೆ ಅಬ್ಸರ್ವೇಷನ್ ಸಾಮಾನ್ಯವಾಗಿ ಒಂದೇ ಒಂದು ಜಾಗ ಅಂದ್ರೆ 2 ಕಿಡ್ನಿ ಪ್ರಾಬ್ಲಮ್ಸ್ ಇದ್ದಿದ್ರೆ ಆಗಷ್ಟೇ ಇಂಟರ್ವೆನ್ಶನ್ ಅಂತ ಮಾಡ್ತೇವೆ, ಇಲ್ಲಾಂದ್ರೆ ಕಾದು ನೋಡೋದು ಮೊದಲು. ಮತ್ತೆ ಮಗು ಹುಟ್ಟಿದ ತಕ್ಷಣ 24-48 ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ನೋಡಿಸ್ಕೊಡೋದು ಮೊದಲು. ಅದಾದ್ಮೇಲೆ ಗಂಡ ಮಕ್ಕಳಲ್ಲಿ ಫೈಮೋಸಿಸ್ ತೊಂದರೆ ಇರ್ಬೋದು, ತೊಗಲು ಮುಂದೆ ತೊಗಲು ಟೈಟ್ ಆಗಿರ್ತದೆ, ಹಿಂದೆ ಬರೋದಿಲ್ಲ. ಸಾಮಾನ್ಯವಾಗಿ 2-3 ವರ್ಷದಲ್ಲಿ ಅದು ಸರಿಯಾಗಬೇಕು ತನ್ನಷ್ಟಕ್ಕೆ ತಾನೆ. ಆಗದಿದ್ದರೆ ಅದು ತುದಿಲಿ ಇನ್ಫೆಕ್ಷನ್ ಆಗೋದು, ಮಕ್ಕಳು ಹೊಳೋದು, ಮೂತ್ರ ಮಾಡುವಾಗ ಬಲೂನ್ ಥರ ಊದ್ಕೊಳ್ಳೋದು ಅದೇ ಇರ್ಬೋದು, ತೊಲ್ಲೆಗಳಾಗ್ತದೆ ಮಕ್ಕಳು. ನ್ಯೂಟ್ರಿಷನ್ ಪ್ರಾಬ್ಲಮ್ಸ್ ಅಲ್ಲಿ ಕಲ್ಲುಗಳು ಜಾಸ್ತಿ. ಆಹಾರ ಪದ್ಧತಿಯಲ್ಲಿ ವಿಟಮಿನ್ ಎ ಎಕ್ಸೆಸ್ ಅಥವಾ ವಿಟಮಿನ್ ಸಿ ಕಡಿಮೆ ಕೊಡೋದಾದ್ರೆ ಅದರಲ್ಲಿ ಕಲ್ಲುಗಳ ಪ್ರಾಬ್ಲಮ್ಗಳು ಇರ್ಬೋದು. ಅಥವಾ ತಂದೆ ತಾಯಿನ ಅನುವಂಶಿಕವಾಗಿ ಕೊಟ್ಟಿರ್ತಾರೆ ಕಲ್ಲುನ ಬಳುವಳಿ, ಅದು ಮಕ್ಕಳಲ್ಲಿ ಕಿಡ್ನಿಲಿದ್ರೆ ಅಲ್ಲಿಂದ ಸ್ಟಾರ್ಟ್ ಆಗ್ಬೋದು ಮಕ್ಕಳಲ್ಲಿ. ಮತ್ತೆ ಹೇಳಿದ್ರೆ ಕಿಡ್ನಿ ಒಂದು ಎರಡು ಕಿಡ್ನಿ ಅಂತದ್ರಿಂದ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ. ಹೇಗೆಂದ್ರೆ ಒಂದೊಂದು ಸೈಡ್ ಒಂದು ಕಿಡ್ನಿ ಇರ್ಬೇಕಂತ ಹೇಳಿದ್ರೆ ಕೆಲವೊಮ್ಮೆ ಏನಾಗ್ಬೋದು ಎರಡು ಕಿಡ್ನಿ ಒಂದೇ ಸೈಡ್ ಅಲ್ಲಿ ಇರ್ಬೋದು, ಇಲ್ಲ ಒಂದು ಕಿಡ್ನಿ ಒಂದು ಜಾಯಿಂಟ್ ಆಗ್ಬೋದು. ಅದೇ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸ್ ಅಂತ ಹೇಳ್ತೇವೆ ನಾವು, ಡೋನಟ್ ಕಿಡ್ನಿ, ಎಸ್ ಶೇಪ್ ಕಿಡ್ನಿ ಅಂತ ಹೇಳ್ತೇವೆ, ಒಂದಕ್ಕೊಂದು ತಿರುಗಿದಾಗೆ ಇರ್ಬೋದು. ಸೊ ಅದ ಪ್ರತಿ ಸಲ ಅದಕ್ಕೆ ಆದಾಗ ಅದು ಮೂತ್ರದ ನಳಿಕೆ ಸುತ್ತ ಸುತ್ತಿಕೊಳ್ತಾ ಹೋಗ್ತದೆ ಬೆಳೀತಾರೆ. ಸೊ ಇದೆಲ್ಲ ಮೂವ್ ಆಗ್ತದೆ, ಅದು ಕೂಡ ಆಚೆ ಆಚೆ ಮೂವ್ ಶುರು ಆಗ್ತದೆ. ಸೊ ಅದರಿಂದ ಪ್ರಾಬ್ಲಮ್ಗಳು ಬರ್ಬೋದು. ಮತ್ತು ಕೆಲವೊಮ್ಮೆ ಮೂತ್ರ ಡೆವಲಪ್ಮೆಂಟ್ ಸರಿಯಾಗಿರೋದಿಲ್ಲ, ಮೇಲೆ ಕಿಡ್ನಿಯಿಂದ ಬಂದ್ರದ ಮೂತ್ರ ಮೂತ್ರ ಚೀಲದಲ್ಲಿ ನಿಲಕೆಗೆ ಬಂದು ಮೂತ್ರ ಚೀಲದಲ್ಲಿ ಇರಬೇಕು, ಅಲ್ಲಿಂದ ಹೊರಗೋಗ್ಬೇಕು. ಕೆಲವು ಮಕ್ಕಳಲ್ಲಿ ಟ್ಯೂಬ್ ಚಿಕ್ಕದಿರ್ತದೆ, ಮೂತ್ರ ಮಾಡುವಾಗ ಒಂದು 50% ಹೊರಗೆ ಬರ್ಬೋದು, 50% ಕಿಡ್ನಿ ವಾಪಸ್ ಹೋಗ್ಬೋದು. ಸೊ ಅದು ರೀಫ್ಲಕ್ಸ್ ಡಿಸೀಸ್ ಅಂತ ಹೇಳ್ತೇವೆ ಅಂತ. ಇದು ಕಾಮನ್, ಇದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎರಡರಲ್ಲೂ ಕಾಮನ್ ಆಗ್ಬೋದು. ಅಥವಾ ಕಿಡ್ನಿ ನಳಿಕೆ ಮೇಲೆ ಬ್ಲಾಕ್ ಆಗ್ಬೋದು, ಅಥವಾ ಕೆಳಗೆ ಬ್ಲಾಕ್ ಆಗೋದು, ಇದು ಕೂಡ ಆಯ್ತು ಮನೆಯಲ್ಲಿ. ಸಾಮಾನ್ಯವಾಗಿ ಇವೆಲ್ಲ ಒಂದು 3-4-5 ವರ್ಷ ಕಳೆಯುವಾಗ ಆಲ್ಮೋಸ್ಟ್ ಇನ್ಫೆಕ್ಷನ್ ಇಲ್ಲದಿದ್ದರೆ ಸೆಟ್ಲ್ ಆಗ್ತದೆ. ಒಂದು ಸ್ಟೇಜ್ ಅಂತ ಡಿವೈಡ್ ಮಾಡ್ತೇವೆ, 1-5 ಸ್ಟೇಜ್, 1-3 ಸ್ಟೇಜ್ ಎಲ್ಲ ಆಲ್ಮೋಸ್ಟ್ ಅಂದಷ್ಟು ಚೆನ್ನಾಗಿ ಬೆಳವಣಿಗೆ ಬಂದಾಗ ಡೆವಲಪ್ ಆಗುವ ನಿಲ್ಬೋದು. ಇನ್ನು ಕೆಲವು ಮಾತ್ರ ಮುಂದುವರಿತದೆ ಹಾಗೆ, ಇದು ಮಕ್ಕಳಲ್ಲಿ ಬರುವಂತದ್ದು. ಇನ್ನು ಮಧ್ಯ ವಯಸ್ಕರಲ್ಲೇ ಮೊದಲು ಹೇಳಿದ ಹಾಗೆ ಅವರೆಲ್ಲ ಕಲ್ಲುಗಳು ಸಹ ಕಾಮನ್, ಇನ್ಫೆಕ್ಷನ್ಸ್ ಬಹಳ ಕಾಮನ್. ಟ್ಯೂಮರ್ಸ್ ಇತ್ತೀಚಿನ ದಿನಗಳಲ್ಲಿ ಕಾಡಲಿಕ್ಕೆ ಸಿಗ್ತಾ ಇದೆ, ಮೊದಲು ಇರಲಿಲ್ಲ ಇದೆಲ್ಲ. ಸಾಮಾನ್ಯವಾಗಿ ನಮಗೆ ನಾವು ಕಲಿಯುವಾಗೆಲ್ಲ ಕಲಿಸಿದ್ರೆ ಕಿಡ್ನಿ ಟ್ಯೂಮರ್ 40-50-60 ವರ್ಷ ಬರಬೇಕಂತ, 20-25 ವರ್ಷ ಕೂಡ ಕಾಣ್ತೇವೆ. ಜೀವನಶೈಲಿ ಇರ್ಬೋದು, ರೆಡಿ ಬಂದದ್ದು ಇತ್ತು, ಇಲ್ಲಿ ನಮ್ಮ ಹೈ ಅಮೌಂಟ್ ಆಫ್ ರೇಡಿಯೇಷನ್ಸ್ ಬರ್ತಲ್ಲ, ರೇಡಿಯೇಷನ್ ಯಾವ ತರ ಇರ್ಬೋದು, ರೇಡಿಯೇಷನ್ ಫೋನ್ ರೇಡಿಯೇಷನ್ ಇಂದ ಇರ್ಬೋದು, ಅಥವಾ ಟವರ್ ರೇಡಿಯೇಷನ್ ಇಂದ ಇರ್ಬೋದು, ಅಥವಾ ನಮ್ಮ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಇಂದ ಸುತ್ತಮುತ್ತ ಇರೋದಿರ್ಬೋದು. ಅದಕ್ಕೆ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಎಲ್ಲ ಗವರ್ಮೆಂಟ್ ಎಲ್ಲಿ ಇಡ್ಬೇಕಂದ್ರೆ ಕಾಡಿನ ಮಧ್ಯದಲ್ಲಿ ಇಡ್ತಾರೆ, ಸೊ ಅದು ಜನವಸತಿ ಇಂದ ದೂರ ಇಡ್ತಾರೆ. ಅಥವಾ ನೀವು ಸುತ್ತಮುತ್ತ ಕೆಲಸ ಮಾಡುವುದಾದ್ರೆ ಇಂಡಸ್ಟ್ರೀಸ್ ಅಂತ, ಪೇಂಟ್ ಇಂಡಸ್ಟ್ರಿ ಉಂಟ, ಮಧ್ಯದಲ್ಲಿ ಕೆಮಿಕಲ್ ಕಾರ್ಬನ್ ಹೊರಗೆ ಜಾಗಗಳು ಉಂಟ, ನಮ್ಮ ಹೆವಿ ವೆಹಿಕಲ್ಸ್ ಉಂಟು, ಈಗ ಅವರು ಇದೆಲ್ಲ ಸಾಗುವಾಗ ಅದು ಕಿಡ್ನಿ ಸಮಸ್ಯೆ ಶುರು ಆಗ್ಬೋದು. ಇದೆಲ್ಲ ಕಿಡ್ನಿ ಕ್ಯಾನ್ಸರ್ಗೆ ಬರುವಂತ ಚಾನ್ಸಸ್ ಉಂಟು. ಅದರೊಟ್ಟಿಗೆ ಯಂಗ್ ಏಜ್ ಅಲ್ಲಿ ಹೇಳಿದಾಗೆ ಹೇಳಿದ ಕ್ಯಾಲಸಿಂಗ್ಸ್, ಪೇನ್ ಕಿಲ್ಲರ್, ಎಕ್ಸ್ಟ್ರಾ ನ್ಯೂಟ್ರಿಷನ್ ತಗೊಳ್ಳೋದು, ಔಟ್ ಸೈಡ್ ನ್ಯೂಟ್ರಿಷನ್ ತಗೊಳ್ಳೋದು, ಇದೆಲ್ಲ ಶುರು ಆದ್ಮೇಲೆ ಒಂದು ಸ್ಟೋನ್ ಕಾಮನ್, ಟ್ಯೂಮರ್ಸ್ ಕಾಮನ್ ಮಧ್ಯವಸ್ಕರಲ್ಲಿ. 40 ದಾಟಿದವರಲ್ಲಿ ಸಾಮಾನ್ಯ ಕಲ್ಲುಗಳೇ ಸಾಮಾನ್ಯ, 40-60 ಸಾಮಾನ್ಯ ಕಲ್ಲುಗಳು ಜಾಸ್ತಿ ಇರ್ತದೆ. ಇನ್ನು 50-60 ದಾಟಿದವರಲ್ಲಿ ಗಂಡಸರದೇ ಪ್ರಾಸ್ಟೇಟ್ ಸಮಸ್ಯೆ ಶುರು ಆಗ್ತದೆ, ಮೂತ್ರ ಮಾಡ್ಲಿಕ್ಕೆ ಕಷ್ಟ ಪಡೋದು, ಮೂತ್ರ ಮಾಡಿದ್ರೆ ಪೂರ್ತಿ ಆಗೋದಿಲ್ಲ, ರಾತ್ರಿ ಪದೇ ಪದೇ ಹೇಳೋದು, ಕೆಂಪಾಗೋದು, ಟ್ಯೂಮರ್ ಸ್ಟಾರ್ಟ್ ಆಗ್ಬೋದು. ಹೆಂಗಸರಲ್ಲದೆ ಮೂತ್ರ ಲೀಕ್ ಆಗ್ಲಿ ಶುರುಬಹುದು, ಯಾಕೆಂದ್ರೆ ಅವ್ರು 40-50 ದಾಟುವಾಗ ಅವ್ರ ಹಾರ್ಮೋನ್ಸ್ ಎಲ್ಲ ಮುಗಿತದೆ, ಅಂಡಾಶದ ಕೆಲಸ ಮುಗಿತದೆ, ಸ್ಕಿನ್ ಡ್ರೈ ಆಗ್ತದೆ. ಸೊ ಮೂತ್ರ ಅವ್ರ ಬಗ್ಗೆ ಹೇಳುವಾಗ ಮೂತ್ರ ಲೀಕ್ ಆಗ್ಬೋದು, ಪದೇ ಪದೇ ಹೋಗ್ಬೇಕಂತ ಅನ್ಸ್ಬೋದು, ಮೂತ್ರ ಮಾಡಕ್ ಹೋಗೋ ಮೊದಲೇ ಲೀಕ್ ಆಗ್ಬೋದು ಮಧ್ಯದಲ್ಲಿ ಅವರಿಗೆ. ಅದರೊಟ್ಟಿಗೆ ಮೂತ್ರ ಚೀಲವೇ ಕೆಲವೊಮ್ಮೆ ಜಾರ್ತದೆ ಕೆಳಗಡೆ, ಅದು ಕೂಡ ಆಗಿರ್ಬೋದು. ಇದು 50-60 ಕಾಣ್ಬೋದು. ಇನ್ನು 60-70 ಎಪ್ಪತ್ತು ಅಂತ ಕಾಣುವಂತದಲ್ಲಿ ಎರಡೇ ಜಾಸ್ತಿ, ಇಲ್ಲ ಟ್ಯೂಮರ್ಸ್ ಉಂಟು, ಇಲ್ಲ ಸ್ಟೋನು. ಇನ್ನು ಅನುವಂಶಕ್ಕೆ ಬಂದಂತ ಬ್ಲಾಕ್ ಗಳೆಲ್ಲ ಆ ವಯಸ್ಸಲ್ಲಿ ಬರೋದು ಕಡಿಮೆ, ಬಟ್ ಕೆಲವೊಮ್ಮೆ 80 ವಯಸ್ಸಲ್ಲೂ ಕೂಡ ನೋಡಿದೆ, ಬಟ್ ಅವು ರೋಗ ರಕ್ಷಣೆ ಕೊಡೋದಿಲ್ಲ.
0: ಓಕೆ, ಒಳ್ಳೆ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ಡಾಕ್ಟರ್. ಇನ್ನೊಂದು ವಿಚಾರ ಏನಂದ್ರೆ, ಈಗ ನಮಗೊಂದು ಪ್ರಶ್ನೆ ಕಳಿಸಿದ್ದಾರೆ, ಸಂದೇಶ ಮಾಡಿದ್ದಾರೆ ಸುರೇಶ್ ಅವರು ಬೋಳೂರು ದುಬೈಯಿಂದ ಕೇಳಿರುವಂತಹ ಪ್ರಶ್ನೆ ಏನಂದ್ರೆ, ಮೆಟಾಫಾರ್ಮಿನ್ ಅನ್ನುವಂಥ ಟ್ಯಾಬ್ಲೆಟ್, ಇದರಿಂದ ಕಿಡ್ನಿ ಡ್ಯಾಮೇಜ್ ಆಗುತ್ತಾ ಸರ್ ಅಂತ ಕೇಳ್ತಾ ಇದ್ದಾರೆ. ಅವರು ತಗೊಳ್ತಾ ಇದ್ದಾರಂತೆ 500 mg ಅದು ಟ್ಯಾಬ್ಲೆಟ್ ಅನ್ನು ದಿನದಲ್ಲಿ 2 ಸಲ ತಗೊಳ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದಾರೆ. ಇದು ಏನು ಕಿಡ್ನಿ ಡ್ಯಾಮೇಜ್ ಆಗುತ್ತಾ ಅಂತೇಳಿ, ಮೆಟಾಫಾರ್ಮಿನ್ ಅನ್ನುವಂಥ
1: ಟ್ಯಾಬ್ಲೆಟ್. ಇದು ಶುಗರ್ ಕೊಡ್ತಾರೆ ಮೊದಲೇ, ಶುಗರ್ ಈ ಸದ್ಯದ ಮಟ್ಟಿಗೆ ಲಾಂಗ್ ಟರ್ಮ್ ಡೇಟಾದಲ್ಲಿ ಎಂತಾದ್ರಿಂದ ಕಿಡ್ನಿಗೆ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇಲ್ಲ. ಬಟ್ ಏನಾಗ್ಬಹುದು ಅಂದ್ರೆ, ಆ ಪೇಷಂಟ್ ತಗೊಳ್ಳಲ್ಲಿ ಕಿಡ್ನಿ ಪ್ರಾಬ್ಲಮ್ ಶುರು ಆದಾಗ ಅದು ಟ್ಯಾಬ್ಲೆಟ್ ಎಫೆಕ್ಟ್ ಇಂದಲ್ಲ, ಒಂದು ವೇಳೆ ನಿಮ್ಮ ಶುಗರ್ ಕಂಟ್ರೋಲ್ ಆಗದಿದ್ದರೆ, ಶುಗರ್ ಎಕ್ಸೆಸ್ ಯೂರಿನ್ ಅಲ್ಲಿ ಬರುವುದಾದ್ರೆ ಅದರಿಂದ ಕಿಡ್ನಿ ಸಮಸ್ಯೆ ಸ್ಟಾರ್ಟ್ ಆಗ್ಬಹುದು. ಈ ಟ್ಯಾಬ್ಲೆಟ್ ಇಂದ ಡೈರೆಕ್ಟ್ ಎಫೆಕ್ಟ್ ಇಲ್ಲ.
0: ಓಕೆ, ಹಾಗಿದ್ರೆ ಟ್ಯಾಬ್ಲೆಟ್ ಇಂದ
2: ಈ ಟ್ಯಾಬ್ಲೆಟ್ ಇಂದ ಎಫೆಕ್ಟ್ ಇಲ್ಲ, ಈ ಟ್ಯಾಬ್ಲೆಟ್ ಇಂದ ಎಫೆಕ್ಟ್ ಇಲ್ಲ. ಬೇಗ ಆದಷ್ಟು ಬೇರೆ ಟ್ಯಾಬ್ಲೆಟ್ಸ್ ಉಂಟು ಕಿಡ್ನಿ ಪ್ರಾಬ್ಲಮ್ ಮಾಡುವಂಥದ್ದು, ಈ ಟ್ಯಾಬ್ಲೆಟ್ ಫಾರ್ಮಿನ್ ಇಂದ ಡೈರೆಕ್ಟ್ ಆಗಿ ಕಿಡ್ನಿ ಕೆಲಸ ಕಡಿಮೆ ಆಗುವಂತ ಅನಿಸಿಲ್ಲ.
0: ಓಕೆ ಓಕೆ, ಅದೇ ಈಗ ಟ್ಯಾಬ್ಲೆಟ್ ಅಂತ ಹೇಳುವಾಗ ಆಗ್ಲೇ ಹೇಳ್ತಾ ಇದ್ರೆ ಡಾಕ್ಟರ್, ನೀವು ಪೇನ್ ಕಿಲ್ಲರ್ ಬಗ್ಗೆ ಹೇಳ್ತಾ ಇದ್ರೆ, ಕೆಲವರಿಗೆ ಒಂದು ಅಭ್ಯಾಸ ಹೆಚ್ಚೆಚ್ಚು ಪೇನ್ ಕಿಲ್ಲರ್ ತಗೊಳ್ಳುವಂತೆ, ಎಂಥದೇ ಆದ್ರೂ ಕೂಡ ಅದಕ್ಕೊಂದು ಪೇನ್ ಕಿಲ್ಲರ್ ತಗೊಂಡ್ರೆ ಸರಿ ಹೋಗ್ತದೆ ಅಂತ. ಇದು ಪೇನ್ ಕಿಲ್ಲರ್ ತಗೊಂಡ್ರೆ ಆ ಸಮಸ್ಯೆನು ಸರಿ ಆಗ್ಬಹುದು, ಆದ್ರೆ ಮತ್ತೆ ಮತ್ತೊಂದು ಸಮಸ್ಯೆ ಉಂಟಾಗಬಹುದು ಅಂತ ಅಲ್ವಾ, ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ?
2: ಈಗ ಆನ್ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಆಫ್ ಪೇನ್ ಕಿಲ್ಲರ್ಸ್ ಇಸ್ ವೆರಿ ಕಾಮನ್ ಮಧ್ಯದಲ್ಲಿ, ಇಲ್ಲ ಮಕ್ಕಳು ಅವರೆಲ್ಲ ಸ್ಟಾಕ್ ಇಟ್ಕೊಳ್ಳೋರು ಇದ್ದಾರೆ ಮಧ್ಯದಲ್ಲಿ, ಏನಾಗ್ತದೆ ಒಂದು ಸ್ಟ್ರೆಸ್ ಲೆವೆಲ್ ಅನ್ನೋದು ಈಗ ಸ್ವಲ್ಪ ಜಾಸ್ತಿ ಮಧ್ಯದಲ್ಲಿ, ಅಂದರೆ ಅದು ಪರ್ಸೀವ್ ಮಾಡಿದ್ದ ಇದ್ದದ್ದ ಗೊತ್ತಿಲ್ಲ, ಬಟ್ ಆದ ತಕ್ಷಣ ಆನ್ ಕೌಂಟರಲ್ಲಿ ತಗೊಳ್ಳುವಂತೈತೆ. ಒಂದಷ್ಟು ಪೇನ್ ಕಿಲ್ಲರ್ಸು ಬ್ಯಾಂಡ್ ಇದೆ ಇಂಡಿಯಾದಲ್ಲಿ, ಸ್ಟಿಲ್ ಸಮ್ ಟೈಮ್ಸ್ ಇಸ್ ಅವೈಲೇಬಲ್ ದ ಕೌಂಟರ್ಸ್, ಅದನ್ನು ತಗೊಳ್ತಾರೆ ಮಧ್ಯದಲ್ಲಿ. ಮತ್ತು ಎಷ್ಟು ಫ್ರೀಕ್ವೆನ್ಸಿಲಿ ತಗೊಳ್ತೀರಿ ಅಂತ ಲೆಕ್ಕ, ಒಬ್ಬ ಮನುಷ್ಯನಿಗೆ ಚಿಕ್ಕ ವಯಸ್ಸಿನವನಿಗೆ ಡೋಸ್ ಬೇರೆ ಉಂಟು, ದೊಡ್ಡ ವರ್ಷದವರಿಗೆ ಡೋಸ್ ಜಾಸ್ತಿ ಉಂಟು. ಒಂದು ಡೋಸ್ ಜಾಸ್ತಿ ಎಕ್ಸೆಸ್ ಆಗಿ ತಗೊಳ್ಳೋದಿರ್ಬೋದು, ಅಥವಾ ಆ ಪೇಷಂಟ್ಗೆ ನೀವು ದಿನಕ್ಕೆ ಎಷ್ಟು ತಗೊಂಡ್ರಿ, ಒಂದು ತಗೊಂಡ್ರ ಎರಡು ತಗೊಂಡ್ರ ಅದೇ ಲೆಕ್ಕ, ಎರಡು ದಿನ ತಗೊಂಡ್ರೆ ಜಾಸ್ತಿ ತಗೊಂಡ್ರ ಅದಕ್ಕೆ. ಈಗ ನಾವು ಕೂಡ ಡಾಕ್ಟರ್ ಆಗಿ ಕೂತ್ ಪೇನ್ ಕಿಲ್ಲರ್ ಕೊಡ್ತೇವೆ, ಕೊಟ್ಟರೂ ಕೂಡ ನಾವು ಪೇನ್ ಕಿಲ್ಲರ್ಸ್ ಎರಡು ದಿನಕ್ಕೆ ಜಾಸ್ತಿ ಕೊಡೋದಿಲ್ಲ ಮಧ್ಯದಲ್ಲಿ. ಮತ್ತೆ ನಮಗೆ ಡೋಸ್ ಫಿಕ್ಸ್ ಉಂಟು, ದಿನಕ್ಕೆ ಎರಡಕ್ಕಿಂತ ಜಾಸ್ತಿ ಇಲ್ಲ, ಎರಡು ದಿನಕ್ಕೆ ಜಾಸ್ತಿ ಇಲ್ಲ. ಸೊ ಇದು ಅವರಲ್ಲಿ ಮಿಸ್ಸಿಂಗ್ ಆಗ್ತದೆ, ಸೊ ಆನ್ ಕೌಂಟರ್ ತಗೊಂಡು ತಿನ್ಬಿಡ್ತಾರೆ ಮಧ್ಯದಲ್ಲಿ. ಹಾಗಂತ ಎಲ್ಲ ಪೇನ್ ಕಿಲ್ಲರ್ಸ್ ಬರೋದಿಲ್ಲ ಅದರಲ್ಲಿ, ಆಲ್ಮೋಸ್ಟ್ ಬಟ್ ರೊಟೀನ್ ಆನ್ ಟೇಬಲ್ ಸಿಗೋ ಪೇನ್ ಕಿಲ್ಲರ್ಸ್ ಅಲ್ಲಿ, ವಿತೌಟ್ ಪ್ರಿಸ್ಕ್ರಿಪ್ಷನ್ ಸಿಗೋ ಪೇನ್ ಕಿಲ್ಲರ್ಸ್ ಅಲ್ಲಿ ಇದು ಜಾಸ್ತಿ. ಇನ್ನ ಬೇರೆ ಪೇನ್ ಕಿಲ್ಲರ್ಸ್ ಉಂಟು, ಅದಕ್ಕೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನಮಗೆ ಸಿಗೋದಿಲ್ಲ, ಅದ್ರಲ್ಲಿ ಕಿಡ್ನಿ ಡ್ಯಾಮೇಜ್ ಇಲ್ಲ, ಬಟ್ ಅದು ಬೈಪಾಸ್ ಆಗ್ತದೆ ಇಲ್ಲಿ ಮಾಡುವಾಗ. ಅದೇ ಮಸ್ಕ್ಯುಲರ್ ಪೇನಿಗೆ ಅಂತ ತಗೊಳ್ಳೋರು ಇರ್ತಾರೆ ಮಧ್ಯದಲ್ಲಿ, ಸ್ಲೀಪಿಂಗ್ ಡಿಸ್ಟರ್ಬೆನ್ಸ್ ತಗೊಳ್ಳೋರು ಇರ್ತಾರೆ ಮಧ್ಯದಲ್ಲಿ. ಇನ್ನು ಕೆಲವು ಚಿಕ್ಕ ಪುಟ್ಟದಕ್ಕೂ, ದೇರ್ ಪೇನ್ ಥ್ರೆಶೋಲ್ಡ್ ಇಸ್ ವೆರಿ ಲೋ, ಚಿಕ್ಕ ಪುಟ್ಟದಕ್ಕೆಲ್ಲೋಗಿ ಪೇನ್ ಕಿಲ್ಲರ್ ತಗೊಳ್ಳೋ ಅಭ್ಯಾಸ ಇರ್ತದೆ,
0: ತಡ್ಕೊಳ್ಳೋ ಶಕ್ತಿ ಇಲ್ಲ ಕೆಲವರು.
2: ಮತ್ತೆ ಇವರು ಕೆಲವರು ಫೆನ್ಸಿನ ಮೇಲೆ ಕೂತಾಗ, ಯಾಕೆಂದ್ರೆ ಒಂದು ಇವರು ಮೊದಲು ಟೆಸ್ಟ್ಗಳಾಗಿರೋದಿಲ್ಲ, ಕಿಡ್ನಿ ಕೆಲಸ ಎಷ್ಟಂತ ಗೊತ್ತಿರೋದಿಲ್ಲ, ಅಥವಾ ಒಂದು ಕಿಡ್ನಿ ಇದೆ ಗೊತ್ತಿರೋದಿಲ್ಲ, ಕಿಡ್ನಿಗಳ ಒಳಗೆ ಬ್ಲಾಕ್ ಉಂಟು ಅಂತ ಗೊತ್ತಿರೋದಿಲ್ಲ. ಇಂಥವರು ತಕ್ಷಣ ಒಂದು ಪೇನ್ ಕಿಲ್ಲರ್ ತಗೊಂಡ್ರೆ ಡ್ಯಾಮೇಜ್ ಸಿಗ್ನಿಫಿಕೆಂಟ್ ಡ್ಯಾಮೇಜ್ ಆಗ್ಬೋದು. ದೋ ಪೇನ್ ಕಿಲ್ಲರ್ ತಗೊಂಡದ್ದು 50% ಅಷ್ಟೇ ರಿಕವರಿ, ಇನ್ನು 50% ಪೇನ್ ಕಿಲ್ಲರ್ ಡ್ಯಾಮೇಜ್ ಅದಾದದ್ದು ರಿಕವರಿ ಆಗೋದಿಲ್ಲ ನಮ್ಮಲ್ಲಿ. ಸೊ ಪೇನ್ ಕಿಲ್ಲರ್ ತಗೊಳ್ಳೋ ಶುಡ್ ಬಿ ವೆರಿ ವೆರಿ ಕೇರ್ಫುಲ್, ವಿತೌಟ್ ಡಾಕ್ಟರ್ಸ್ ಅಡ್ವೈಸ್ ಪೇನ್ ಕಿಲ್ಲರ್ ತಗೊಳ್ಬಾರ್ದು.
0: ಡಾಕ್ಟರ್ನ ಸಲಹೆ ಇಲ್ಲದೆ ಅಥವಾ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಪೇನ್ ಕಿಲ್ಲರ್ ಅನ್ನ ತಗೊಳ್ಳೇಬಾರ್ದು. ಕೆಲವರಿಗೆ ಅಭ್ಯಾಸ ಹೋಗುದು, ಮೆಡಿಕಲ್ಗೆ ಹೋಗುದು, ತರೋದು, ತಿನ್ನೋದು, ಪೇನ್ ಹೋಗುತ್ತೆ ಅಂತ ಹೇಳಿ, ಆದ್ರೆ ಅದರಿಂದ ಆಗುವಂತ ಸಮಸ್ಯೆ ತುಂಬಾನೇ ಇರುತ್ತೆ ಅಲ್ವಾ. ಓಕೆ, ಇನ್ನೊಂದು ವಿಚಾರವೇನಿಲ್ಲಿ ಕೇಳ್ಬೇಕು ಡಾಕ್ಟರ್, ಏನಂದ್ರೆ ನಾವೀಗ ದಿನದಲ್ಲಿ ಇಷ್ಟು ನೀರು ಕುಡಿಬೇಕು, ಇಷ್ಟು ನೀರು ಕುಡಿದ್ರೆ ಒಳ್ಳೇದು ಅನ್ನುವಂಥ ವಿಚಾರವನ್ನ ಕೇಳ್ತಾ ಇರ್ತೇವೆ, ಹೇಳ್ತಾ ಇರ್ತೇವೆ. ನೀರು ಅನ್ನುವಂಥದ್ದು ಅತಿ ಮುಖ್ಯ ದೇಹಕ್ಕೆ ಅಂತ, ಅದರಲ್ಲೂ ಕೂಡ ಕಿಡ್ನಿಗಂತೂ ನೀರು ಬೇಕೇ ಬೇಕು ಅಂತ. ಎಷ್ಟು ದಿನದಲ್ಲಿ ಎಷ್ಟು ಲೀಟರ್ ನೀರು ಕುಡಿಬೇಕು, ಅಥವಾ ನೀರು ಕುಡಿಯದೇ ಇದ್ರೆ ಯಾವ ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗ್ಬೋದು ಅಂತೇಳಿ?
2: ಒಬ್ಬ ಮನುಷ್ಯನಿಗೆ ವಯಸ್ಕರು ಅಂದ್ರೆ ಒಂದು 20 ದಾಟಿದವರು ಅಂತ ಅನ್ಕೊಳ್ಳ, ನಮಗೆ ಅಟ್ಲೀಸ್ಟ್ 1.5-2 liters ಅಷ್ಟು ನೀರು ಒಂದು ದಿವಸಕ್ಕೆ ಬೇಕು. ಅದು ಒಂದು 6-8 glasses ಅಷ್ಟು ಬರ್ತದೆ, ಎಲ್ಲ ಸೇರಿ, ಬರೀ ನೀರು ಅಷ್ಟೇ ಅಲ್ಲ, ನೀರು, ಕಾಫಿ, ಟೀ, ಮಜ್ಜಿಗೆ, ಮೊಸರು, ದ್ರವ ಎಲ್ಲ ಸೇರಿ ಒಂದು ಅಷ್ಟು ಬೇಕು ಮತ್ತೆ. ಇದರ ಲೆಕ್ಕ ಹೇಗೆ ಅಂದ್ರೆ, ನಾವು ಯಾವ ಪ್ರದೇಶದಲ್ಲಿ ಇದ್ದೇವೆ ಅಂತ ಲೆಕ್ಕ. ಈಗ ನಾವು ಕೋಸ್ಟಲ್ ಪಾರ್ಟ್ ಅಲ್ಲಿ ಇದ್ದೇವೆ, ಕೋಸ್ಟಲ್ ಬಗ್ಗೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯ 500 ml ಸ್ವೆಟ್ ಅಲ್ಲಿ ಹೋಗ್ಬೋದಂತ ನಾರ್ಮಲ್ ಮನುಷ್ಯನಿಗೆ. ಸ್ವೆಟ್ ಅಂದ್ರೆ ನಾವು ಬೆವರದಮ್ ಕಾಣಬೇಕಂತಿಲ್ಲ, ಆದ್ರೆ ಸ್ಕಿನ್ ಇಂದ ಆಪರೇಟ್ ಆಗ್ತದೆ ಅಷ್ಟು ಮಧ್ಯದಲ್ಲಿ. ಈಗ ಪ್ರಾಣಿಗಳಲ್ಲಿ ಅಥವಾ ಗಿಡಗಳಲ್ಲಿ ಹಾಗೆ ಆಪರೇಟ್ ಆಗ್ತದೆ, ಹಾಗೆ ನಮ್ ಕೂಡ ಆಪರೇಟ್ ಆಗ್ತದೆ. ಈಗ ಬಾಟಲ್ ನೀವು ಹೊರಗಿಟ್ರೆ ಅದು ಕಾಣಿದ್ರೆ, ಬಟ್ ಆಪರೇಟ್ ಆಗಿರ್ತದೆ ಹಾಗೆ ನಮ್ಮದು ಹೋಗೋದು. ಅದರೊಟ್ಟಿಗೆ ಹ್ಯೂಮಿಡಿಟಿ ಜಾಸ್ತಿ ಇದ್ದ ಮೇಲೆ ನಮಗೆ ಆಲ್ಮೋಸ್ಟ್ 800 ml ತನಕ ಬರೀ ಎವಾಪರೇಷನ್ ಸ್ವೆಟ್ಟಿಂಗ್ ಅಲ್ಲೇ ಹೋಗಿರ್ತದೆ, ಇನ್ನು ಉಳಿಯೋದೇ 1 liter ಪ್ಲಸ್. ಸೊ ಕಿಡ್ನಿಗೆ 1-1.5 liter ಅಷ್ಟು ನೀರು ಬೇಕು ಇದ್ದದ ಕಲ್ಮಶ ಕಂಪ್ಲೀಟ್ ಆಗಿ ಹೊರಗೆ ಹಾಕ್ಲಿಕ್ಕೆ. ಸೊ ಅದು ಕಡಿಮೆ ಆದ ಮೇಲೆ, ಸೊ ಅದು ಡೈಲ್ಯೂಟ್ ಆಗದೆ ಹೊರಗಡೆ ಬರೋದಿಲ್ಲ, ಸೊ ಅದು ಹೊರಗಡೆ ಬರೋದಿಲ್ಲ, ಸೊ ಅದು ಕಿಡ್ನಿ ಸ್ಟಾಕ್, ಸೊ ಅದು ಕಿಡ್ನಿ ಫೇಲ್ ಕೂಡ ಅದು ಕೂಡ ಬರ್ಬೋದು, ಕಾಣ ಬರ್ಬೋದು. ಹಾಗೆ 2-3 ±, ಅಂದ್ರೆ ಹೇಳಲಿಕ್ಕೆ ಅಷ್ಟು ಎಕ್ಸಸ್ ಆಯ್ತದ, 3 liter ಜಾಸ್ತಿ ಅನಾವಶ್ಯಕ, ಅದು ಒಬ್ಬ ಮನುಷ್ಯನಿಗೆ ಅವಶ್ಯಕತೆ ಇಲ್ಲ. ಮತ್ತೆ ಅದಾದ್ಮೇಲೆ ಎಕ್ಸ್ಟ್ರಾ ಆಗ್ತದೆ, ಮತ್ತೆ ಇವ್ರನ್ನ ಜಾಸ್ತಿ ಪಾಸ್ ಮಾಡಬಹುದು ವಿನಃ ಕಲ್ಮಶ ಹೊರಗೆ ಹಾಕುವಷ್ಟು 2 liter ನಿಮ್ಗೆ ಸಿಗ್ತದೆ. ನೀರು ಕಡಿಮೆ ಕುಡಿಯೋದ್ರಿಂದ ಹೇಳಿದೆ, ಕಿಡ್ನಿ ಕಲ್ಮಶ ಹೊರಗಡೆ ಬರದಿದ್ರೆ ಒಳಗಡೆ ಸ್ಟಾಕ್ ಆದಾದ್ಮೇಲೆ ಅದು ಪ್ರಾಬ್ಲಮ್ ಬರಲೇಬೇಕು. ಒಂದು ಸ್ವಲ್ಪ ಉರಿ ಬರ್ಬೋದು, ಯಾಕೆಂದ್ರೆ ಯೂರಿನ್ ಅಲ್ಲಿ ಸಾಮಾನ್ಯವಾಗಿ ಅದು ಆಸಿಡ್ ನಾವು ಹಾಕೋದು, ಅದು ಡೈಲ್ಯೂಟ್ ಆಗ್ಲಿಕ್ಕಾದ್ರೆ ನೀರು ಬೇಕು, ಅದರಿಂದ ಬರೋದಿಲ್ಲ. ಸ್ವಲ್ಪ ನೀವು ನೀರು ಕಡಿಮೆ ಕುಡಿದ್ರೆ ಬರ್ನಿಂಗ್ ಶುರು ಆಗ್ತದೆ ಮಧ್ಯದಲ್ಲಿ. ನೀವು ಊಟ ತಿಂಡಿ ಮಾಡಿದ್ರೆ ಸ್ಪೈಸ್ ಇದ್ದದಿತ್ತು, ನೀರು ಕುಡಿಯಲಿಲ್ಲ, ಅವತ್ತೆ ಉರಿ ಮೂತ್ರ ನಿಮಗೆ ಸ್ಟಾರ್ಟ್ ಆಗಿರ್ತದೆ ಮಧ್ಯದಲ್ಲಿ. ಯೂರಿನ್ ಹಳದಿ ಕಲರ್ಸ್ ಇರ್ಬೋದು, ನೊರೆ ಅಂತ ಅನ್ಸ್ಬೋದು ಮಧ್ಯದಲ್ಲಿ, ಅಥವಾ ಮೂತ್ರವೇ ತಯಾರಾಗದೆ ಇರೋಂಥ ಸಿಚುವೇಶನ್ ಕೂಡ ಇರ್ಬೋದು. ನೀವು ಕುಡಿದದ್ದೇ ಬೆಳಗಿನ ಸಂಜೆ ಸಾಮಾನ್ಯವಾಗಿ ಹೇಳ್ತಾರೆ, ಬೆಳಗಿಂದ ಬರಲಿಲ್ಲ ಮಧ್ಯದಲ್ಲಿ ಅಂತ, ಬೆಳಗಿನ ಕೆಲಸ ಮಾಡಿರ್ತಾರೆ, ಕುಡ್ದದ 500 ml ಇಲ್ಲಿಂದ ಬರ್ತದೆ, ಬರೋದಿಲ್ಲ ಮಧ್ಯದಲ್ಲಿ. ಸೊ ಇದೆಲ್ಲ ಆ್ಯಡ್ ಆಗ್ತಾ
0: ಹೋಗ್ತದೆ. ಓಕೆ, ಈಗ ನಾವು ಕಿಡ್ನಿ ಸ್ಟೋನ್ ಬಗ್ಗೆ ಸಂಬಂಧಪಟ್ಟು ಮಾತಾಡುವ, ಈಗ ಕಿಡ್ನಿ ಸ್ಟೋನ್ ಸ್ಟೋನ್ ಅನ್ನುವಂಥದ್ದು ಈಗ ಹೇಗಿದೆ ಡಾಕ್ಟರ್, ಅಂದರೆ ಹೆಚ್ಚಾಗ್ತಾ ಇದೆಯಾ ದಿನದಿಂದ ದಿನಕ್ಕೆ, ಅಥವಾ ನಾವು ಕಳೆದ ವರ್ಷಕ್ಕೆ ನೋಡಿದ್ರೆ ಈ ವರ್ಷ ಒಂದಿಷ್ಟು ನಾವು ವ್ಯತ್ಯಾಸವನ್ನು ನೋಡಿದ್ರೆ ಹೇಗೆ ಕಿಡ್ನಿ ಸ್ಟೋನ್ ಹೆಚ್ಚಾಗ್ತದೆ?
2: ಕಿಡ್ನಿ ಸ್ಟೋನ್ಗಳು ಸ್ವಲ್ಪ ಜಾಸ್ತಿ, ಮೊದಲಿದಕ್ಕಿಂತ ಜಾಸ್ತಿ. ಒಂದು, ನೀರು ಕುಡಿಯೋದು ಕಡಿಮೆ, ಮತ್ತೆ ಪ್ರೋಸೆಸ್ ಫುಡ್ಸ್ ಜಾಸ್ತಿ. ಆ ಪ್ರೋಸೆಸ್ ಫುಡ್ಸ್ ಅಲ್ಲಿ ಒಂದು ಟೇಸ್ಟ್ನರ್ಸ್ ಉಂಟು, ಮತ್ತೆ ಸಾಲ್ಟ್ ಕಂಟೆಂಟ್ ಜಾಸ್ತಿ ಉಂಟು. ಸೊನೆ ಕ್ಯಾಲ್ಸಿಯಂ ತಿಂದು ಕಲ್ಲಾದದಕ್ಕಿಂತ ಈ ಸೋಡಿಯಂ ಜಾಸ್ತಿ ಅಂಶ, ಉಪ್ಪು ಅಂಶ ಜಾಸ್ತಿ ತಿಂದು ಬಂದದ್ದು
0: ಜಾಸ್ತಿ.
2: ಅದರಿಂದ ಸ್ಟೋನ್ ಫಾರ್ಮೇಶನ್ ಸ್ವಲ್ಪ ಜಾಸ್ತಿ ಉಂಟು ಮಧ್ಯದಲ್ಲಿ. ಇದೆಲ್ಲದಕ್ಕೂ ಆ್ಯಡ್ ಆಗ್ತದೆ ಮಧ್ಯದಲ್ಲಿ ಅಡಿಷ್ನಲ್. ಅದರೊಟ್ಟಿಗೆ ನಾನು ಹೇಳಿದಾಗೆ ಯೂರಿಕ್ ಆಸಿಡ್ ಅಂತ ಉಂಟು. ನಾನ್ ವೆಜಿಟೇರಿಯನ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ, ಜಾಸ್ತಿ ಅಂದರೆ ಈಗ ಕರಿ ಮಾಡಿ ತಿನ್ನೋದಕ್ಕಿಂತ ಫ್ರೈಡ್ ಫುಡ್ ಮಾಡಿ ಡೀಪ್ ಫ್ರೈಡ್ ಮಾಡಿ ತಿನ್ನೋಂಥ ಐಟಮ್ಸ್ ಉಂಟು ಮಧ್ಯದಲ್ಲಿ. ಸೊ ಅದು ಸ್ವಲ್ಪ ಟೆಂಡೆನ್ಸಿ ಜಾಸ್ತಿ ಮಧ್ಯದಲ್ಲಿ. ಮತ್ತೆ ಇದೆಲ್ಲ ತಿನ್ನುವಾಗ ಮತ್ತೆ ಸೈಡಲ್ಲಿ ತಿನ್ನೋಂಥ ಐಟಮ್, ಆಕ್ಸಿಡೆಂಟ್ ಇದ್ದ ವಸ್ತುಗಳು ತಿನ್ನೋದಿರ್ಬೋದು. ಸಾಮಾನ್ಯವಾಗಿ ಮೊದಲೆಲ್ಲ ಆಹಾರ ಪದ್ಧತಿಯಲ್ಲಿ ಮನೆಯಲ್ಲಿ ಊಟ ಮಾಡೋದು ಜಾಸ್ತಿ ಇತ್ತು. ಈಗ ಹೊರಗೇನು ಊಟ ಉಂಟು, ಸೊ ಅದರಲ್ಲಿ ಆಟೋಮೆಟಿಕಲಿ ಥಿಂಗ್ಸ್ ಚೇಂಜಸ್ ಉಂಟು. ಸೊ ಅದರಿಂದ ಕಲ್ಲುಗಳು ಜಾಸ್ತಿ, ಅದರೊಟ್ಟಿಗೆ ನೀರು ಕಡಿಮೆ. ಕಲ್ಲಿನ ಸಮಸ್ಯೆ ಹೇಗೆ ಅಂದ್ರೆ, ಕಲ್ಲು ಬರೋದು ತಡೆಗಟ್ಟಲಿಕ್ಕೆ 100 ಭಾಗ ಆಗದಿದ್ರು ಚಿಕ್ಕ ಪುಟ್ಟ ಕಲ್ಲುಗಳಿದ್ದದನ್ನು ಹೊರಗೆ ಹಾಕ್ಬೋದು. ಅದು ಹೇಗೆ, ನೀರು ಕುಡಿದದ್ದಾದ್ರೆ ಅಲ್ಲಿ ತಿಂದದ್ದು ಆಹಾರ ಸರಿ ಇಲ್ಲ, ಕುಡಿಯೋದು ನೀರು ಕಡಿಮೆ ಅಂದಮೇಲೆ ಸೊ ಅದು ಆಟೋಮೆಟಿಕಲಿ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ ಮಧ್ಯದಲ್ಲಿ.
0: ಓಕೆ, ಇದರಲ್ಲಿ ಈಗ ಕಿಡ್ನಿ ಸ್ಟೋನ್ ಬಂತು ಅಂತ ಹೇಳಿದ್ರೆ, ಈಗ ಕಿಡ್ನಿ ಸಮಸ್ಯೆಯಲ್ಲಿ ಏನೋ ಲಕ್ಷಣಗಳಿದೆ ಅಂತ ಹೇಳಿದ್ರೆ, ಈಗ ಕಿಡ್ನಿ ಸ್ಟೋನ್ ಅಲ್ಲಿ ಯಾವ ರೀತಿಯ ಲಕ್ಷಣಗಳಿರುತ್ತೆ ಅಂತ ಹೇಳಿ?
2: ಕಿಡ್ನಿ ಸ್ಟೋನ್ ಮೇಲೆ ಬರೀ ಕಿಡ್ನಿಯಲ್ಲಿ ಇದ್ದದ್ದಾದ್ರೆ ಮೇಲೆ ಚಿಕ್ಕ ಪುಟ್ಟ ಒಂದು 3-4 ಮಿಲಿಮೀಟರ್ ಆದ್ರೆ ಏನು ಗೊತ್ತೇ ಆಗದೆ ಇರ್ಬೋದು. ಚಿಕ್ಕದಾಗ ಅಲ್ಲೇ ಒಂದು ಹರಳುತ್ತಾರ ಅಲ್ಲೇ ಇರ್ಬೋದು ಮಧ್ಯದಲ್ಲಿ. ಅದು ಯಾವಾಗ ಮೂವ್ಮೆಂಟ್ ಮಾಡ್ಲಿಕ್ಕೆ ಶುರು ಆಗ್ತದಲ್ಲ ಆಗ ಸ್ವಲ್ಪ ನೋವು ಬಂದಾಗ, ಸೊಂಟದ ಸ್ವಲ್ಪ ಎಳೆದಾಗ ಅನ್ಸ್ಬೋದು. ಅದು ಬರೀ ಕಿಡ್ನಿಲೇ ಅಲ್ಗಾಡುವಾಗ ಆಯ್ತು. ಅದು ಕಿಡ್ನಿಯಿಂದ ಕೆಳಗಡೆ ಕನೆಕ್ಷನ್ ಒಂದು ಟ್ಯೂಬ್ ಉಂಟು, ನಳಿಕೆ, ಮೂತ ನಳಿಕೆ, ಅಲ್ಲಿ ಬಂದು ಸಿಕ್ಕಾಕೊಂಡ್ರೆ ನೋವು ಒಳ್ಳೆಯ ನೋವು ಸರಿಗೆ ನೋವು ಬರ್ತದೆ ಮಧ್ಯದಲ್ಲಿ. ಅದು ಮೊದಲು ಹೇಳಿದಾಗೆ ಸೊಂಟದಲ್ಲಿ ನೋವು ಬರ್ಬೋದು, ಕಿಬ್ಬೊಟ್ಟೆಲಿ ನೋವು ಬಂದಾಗ ಅನ್ಸ್ಬೋದು, ವಾಮಿಟಿಂಗ್ ಅಂತ ಅನ್ಸ್ಬೋದು, ಸ್ವೆಟ್ಟಿಂಗ್ ಉಚ್ಚಾಪಟ್ಟೆ ಆಗ್ಬೋದು. ಅಂದವೇಳೆ ಅದು ಕಲ್ಲಿನ ಏನಂತಾರೆ ಅದು ಕಾಂಪೋಸಿಷನ್ ಮೇಲೆ ಹೋಗ್ತದೆ ಮಧ್ಯದಲ್ಲಿ. ಕೆಲವು ಹಳ್ಳು ಯೂರಿಕ್ ಆಸಿಡ್ ಕಲ್ಲುಗಳೇ ಆಗಲಿ ಅಥವಾ ಮಾನೋಹೈಡ್ರೇಟ್ ಕಲ್ಲುಗಳಂತ ಉಂಟು, ಅದು ಆಲ್ಮೋಸ್ಟ್ ಜಾಕ್ಬಿಟ್ಟು ಹಲಸಿನ ಹಣ್ಣಿನ ತರ ಶೇಪ್ ಅಲ್ಲಿ ಇರ್ಬೋದು. ಅದು ಕೆಳಗೆ ಮೂವ್ ಆಗ್ಬೇಕಾದ್ರೆ ಬ್ಲಡ್ ಕೂಡ ಬರ್ಬೋದು, ಅದು ಶೇಪ್ ಸ್ಮೂತ್ ಇರೋದಿಲ್ಲ ಮಧ್ಯದಲ್ಲಿ. ಅಂದ ಕಾಂಟ್ರರಿ ಮಾನೋಹೈಡ್ರೇಟ್ ಸ್ಟೋನ್ಸ್ ಎಲ್ಲ ಬ್ಲಾಕ್ ಸ್ಟೋನ್ಸ್ ಅದೆಲ್ಲ ಸ್ಮೂತ್ ಇರ್ತದೆ, ಅದು ಬ್ಲಡ್ ಬರೋದಿಲ್ಲ, ಬಟ್ ನೋವು ಅಷ್ಟೇ ಇರ್ಬೋದು. ಸೊ ಇದು ಸಿಂಪಲ್ ಅಲ್ಲಿ ಬರೀ ಕಲ್ಲದು. ಕಲ್ಲಿನ ಸಮಸ್ಯೆ ಇಷ್ಟಕ್ಕೆ ಮುಗಿಯೋದಿಲ್ಲ, ಒಂದು ಸಲ ಯೂರಿನ್ ಅಲ್ಲಿ ಬ್ಲಾಕ್ ಆದದ್ದಾದ್ರೆ ಮೇಲೆ ತಯಾರಾದ ಯೂರಿನ್ ಕೆಳಗಡೆ ಬರಲಿಲ್ಲ, ಸೊ ಅದು ಸ್ಟಾಕ್ ಆಯಿತು, ಕಲ್ಮಶ ಹೊರಗೆ ಬರಲಿಲ್ಲ. ಸ್ಟಾಕ್ ಆದಮೇಲೆ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ನೀರು ಹರಿಯುವ ಲೆಕ್ಕದಲ್ಲಿ ಹರಿಯುವ ನೀರು ಹರಿತಾ ಇದ್ದರೆ ಇನ್ಫೆಕ್ಷನ್ ಇಲ್ಲ. ಒಂದು ಸಲ ನಿಂತ ನೀರಿನಲ್ಲಿ ಕ್ರಿಮಿಗಳು ಬೆಳೀತದೆ, ಒಂದ್ಸಲ ನಿಂತ ಮೇಲೆ ಇಲ್ಲಿ ಹೇಗೆ ಮಲೇರಿಯಾ ಬರ್ತಲ್ಲ ಹಾಗೆ ಅಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯಕ್ಕೆ ಶುರು ಆಗ್ತದೆ. ಬ್ಯಾಕ್ಟೀರಿಯಾ ಬೆಳೆದದಾದ್ರೆ ಸೆಪ್ಟಿಸಿಮ್ ಆಗ್ಬೋದು, ಜ್ವರ ಬರ್ಲಿಕ್ಕೆ ಶುರು ಆಗ್ಬೋದು, ಆಮೇಲೆ ಮೂತ್ರ ನಿಲ್ಬೋದು, ಆ ಕಿಡ್ನಿ ಕೆಲಸ ನಿಲ್ಬೋದು ಮಧ್ಯದಲ್ಲಿ. ಅಲ್ಲಿಂದ ಮುಂದಕ್ಕೆ ಏನಾಗ್ಬೋದು, ಆ ಕಿಡ್ನಿಯಲ್ಲೇ ಕೀವು ಆಗ್ಬೋದು, ಕಿಡ್ನಿ ಮಾಂಸವನ್ನ ತಿನ್ನುವಷ್ಟು ಮಟ್ಟಿಗೆ ಕೀವು ಆಗ್ಬೋದು, ಅಥವಾ ಅದು ಒಡೆದುಕೊಂಡು ಸುತ್ತಮುತ್ತ ಕೀವು ಹರಡ್ಬೋದು, ಅದು ಕೀವು ದೇಹಕ್ಕೆಲ್ಲ ಕಡೆ ಪಸರಿಸ್ಬೋದು, ಹಾರ್ಟ್ ಕೆಲಸ ಕಡಿಮೆ ಮಾಡೋಷ್ಟು ಆಗ್ಬೋದು ಮಧ್ಯದಲ್ಲಿ. ಸೊ ಅಥವಾ ಮಲ್ಟಿಪಲ್ ಸೈಟ್ಸ್ ಸೆಪ್ಟಿಸಿಮ್ ಅಂತ ಹೇಳ್ತೇವೆ, ಅಂದ್ರೆ ಬರೀ ಕಿಡ್ನಿ ಕಲ್ಲಾಗಿ ಸೆಪ್ಟಿಕ್ ಆಗಿ ಪೇಷಂಟ್ ಮರಣ ಹೊಂದದ ಚಾನ್ಸ್ ಕೂಡ ಆಗ್ಬೋದು. ಸೊ ಇದೆಲ್ಲ ಒಟ್ಟೊಟ್ಟಿಗೆ ನಡೀತಾ ಇರ್ತದೆ ಮಧ್ಯದಲ್ಲಿ. ಸೊ ಇದು ಎಷ್ಟು ಸಿಗ್ನಿಫಿಕೆಂಟ್, ನಮ್ಮ ರೋಗ ನಿರೋಧಕ ಶಕ್ತಿ ಎಷ್ಟು ಉಂಟು, ಅವ್ರಿಗೆ ಆಲ್ರೆಡಿ ಶುಗರ್ ಉಂಟಾ, ರೋಗ ಶಕ್ತಿ ಇಲ್ವಾ, ಬೇರೆ ಇಮ್ಯೂನ್ ಸಪ್ರೇಷನ್ ತಗೊಳ್ತಾ ಇದ್ದಾರೆ ಪೇಷಂಟ್ಸ್, ಇದೆಲ್ಲ ಡಿಸೈಡ್ ಆಗ್ತದೆ. ವಯಸ್ಸು ಎಷ್ಟು ಪೇಷಂಟ್, ಇದೆಲ್ಲ ನೋಡಿ ಅದರ ರೋಗ ಲಕ್ಷಣಗಳು ಡಿಪೆಂಡ್.
0: ಓಕೆ, ಈಗ ಆ ಒಂದು ಕಿಡ್ನಿ ಸ್ಟೋನ್ ಏನಿದೆ ಅದನ್ನ ಯಾವ ರೀತಿ ಹೊರಗೆ ಹಾಕುವಂಥದ್ದು, ಅಂದ್ರೆ ಅದನ್ನ ಯೂರಿನ್ ಮೂಲಕ ಹೊರಗೆ ಹಾಕ್ಬೋದಾ, ಅಥವಾ ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ಗಳಿದೆಯಾ, ಅಥವಾ ಅದನ್ನು ಹೊರ ಹಾಕೋದಕ್ಕೆ ಎಷ್ಟು ದಿನ ಬೇಕಾಗ್ಬೋದು, ಇದರ ಬಗ್ಗೆ ಕೇಳ್ತೇನೆ. ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
3: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ
3: ಡಾಕ್ಟರ್ಗೆ. ನಮಸ್ಕಾರ.
2: ನಮಸ್ಕಾರ ಹೇಳಿ.
3: ಏನ ಡಾಕ್ಟರ್, ಒಳ್ಳೆಯ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ ಕಿಡ್ನಿಯ ಬಗ್ಗೆ. ನನಗೊಂದು 2 ಪ್ರಶ್ನೆ ಇದೆ ಸರ್ ಡಾಕ್ಟರ್.
2: ಹೇಳಿ.
3: ಅದೇನಂದ್ರೆ, ಈಗ ನಮಗೆ ಒಂದು ಡೌಟ್ ಬರ್ತದೆ, ಏನಾದ್ರೂ ಕಿಡ್ನಿ ಪ್ರಾಬ್ಲಮ್ ಉಂಟಾ ಅಂತ. ಅದಕ್ಕೆ ಚೆಕ್ ಮಾಡ್ಲಿಕ್ಕೆ ಹೋಗುವಾಗ ಯಾವ ರೀತಿಯ ಪರೀಕ್ಷೆ ಸಣ್ಣ ಮಾಡಬಹುದು ಅಂತ, ಸಣ್ಣ ರೀತಿಯಲ್ಲಿ.
2: ಸಣ್ಣ ರೀತಿಯಲ್ಲಿ ಒಂದು ಇದು ಮಾಡಿಸಿ ಬಿಡಿ, ಒಂದು ರಕ್ತ ಪರೀಕ್ಷೆ ಮಾಡಬಹುದು, 2 ಉಂಟು ಅದರಲ್ಲಿ. ಕ್ರಿಯಾಟಿನ್ ಪರೀಕ್ಷೆ ಅಂತ ಒಂದುಂಟು, ಯೂರಿನ್ ಪರೀಕ್ಷೆ ಮಾಡೋದು, ಅದ್ರಲ್ಲಿ ಪ್ರೋಟೀನ್ ಬಂತ ಇಲ್ಲ, ಇದೆರಡಾದ್ರೆ ನಿಮಗೆ ಆಲ್ಮೋಸ್ಟ್ 90% ನಿಮಗೆ ಇದರ ಉತ್ತರ ಸಿಗ್ತದೆ ನಿಮಗೆ. ಅದು ಚಿಕ್ಕ ಪುಟ್ಟ ಯಾವುದೇ ದೂರದ ಊರಲ್ಲಿ ಕೂಡ ಮಾಡ್ಲಿಕ್ಕೆ ಇದೆರಡು ಕೆಲಸ ಆಗ್ತದೆ ಮಧ್ಯದಲ್ಲಿ. ನಿಮಗೆ ಹತ್ತಿರದಲ್ಲಿ ಉಂಟು ಅಲ್ಟ್ರಾಸೌಂಡ್ ಸಿಗ್ತದೆ ಅಂದ್ರೆ ಅದು ಅದೊಂದು ಸೇರಿಸಿಬಿಟ್ರೆ ಅಲ್ಲಿಗೆ ಆಲ್ಮೋಸ್ಟ್ ನಿಮಗೆ 100% ಸಿಕ್ತು ಉತ್ತರ.
3: ಮತ್ತೊಂದು ವಿಷಯ ಡಾಕ್ಟ್ರೆ, ಈ ರಾತ್ರಿ ಹೊತ್ತು ನಮಗೆ ಈಗ ಮಲಗುವಾಗ ಸ್ವಲ್ಪ ನೀರು ಕುಡಿಯುವಂತ ಮನಸ್ಸಾಗ್ತದೆ, ಜಾಸ್ತಿ ಕುಡಿಬಾರ್ದು ಅಂತ ಹೇಳ್ತಾರೆ, ಹೌದಾ ಅಂತ.
2: ಇಲ್ಲ ಇಲ್ಲ, ಅದು ವಯಸ್ಸಿ ತಕ್ಕನಾಗ ಹೇಳೋದು. ಅದು ಹೇಗೆ ಅಂದ್ರೆ, ಒಂದು 50-60 ದಾಟುವಾಗ ನಮ್ಮ ದೇಹದಲ್ಲಿ ಒಂದಷ್ಟು ಕೆಮಿಕಲ್ಸ್ ಸ್ವಲ್ಪ ಚೇಂಜಸ್ ಆಗ್ತದೆ ಮಧ್ಯದಲ್ಲಿ, ಆಗ ಮೂತ್ರ ತಯಾರಾಗೋದೇ ಸ್ವಲ್ಪ ಜಾಸ್ತಿ. ಅವರಲ್ಲಿ ನಾವು ನೀರು ಕೂಡ ಜಾಸ್ತಿ ಕುಡಿದ್ರೆ ಆಲ್ರೆಡಿ ಜಾಸ್ತಿ ತಯಾರಾಗ್ತದೆ, ಅದರೊಟ್ಟಿಗೆ ಇದು ಸೇರುವಾಗ ಪದೇ ಪದೇ ಹೋಗ್ಲಿಕ್ಕೆ ಆಗ್ತದೆ ಅಂತ ಸ್ವಲ್ಪ ಕಡಿಮೆ ಕುಡಿಯಿರಿ ಅಂತ ಹೇಳೋದು. ನಿಲ್ಲಿಸೋದಂತಲ್ಲ, ಕಡಿಮೆ ಕುಡಿದು ಉತ್ತಮ ಅಂತ, ಹಗಲೊತ್ತಲ್ಲಿ ಮಾಡಿ ರಾತ್ರಿ ಕಡಿಮೆ ಮಾಡೋದು ಉತ್ತಮ ಅಂತ ಹಾಗೆ.
3: ಅದು ಚಿಕ್ಕ
0: ಧನ್ಯವಾದಗಳು ವೇಣು ಮೊಹಮ್ಮದ್ ಅವರೇ. ಓಕೆ, ವೇಣೂರಿನಿಂದ ಕಾಲ್ ಮಾಡಿದ್ದಾರೆ, ಕಿಡ್ನಿ ಏನು ಕಿಡ್ನಿಗೆ ಸಂಬಂಧಪಟ್ಟು. ಧನ್ಯವಾದಗಳು, ಪ್ರಶ್ನೆಗೆ ಉತ್ತರ ಸಿಕ್ಕಿತು ಅಂತ ಅನ್ಕೊಳ್ತಾ ಇದ್ವಿ ಡಾಕ್ಟರ್. ಆಗ್ಲೇ ಮಾತಾಡ್ತಿದ್ವಿ ನಾವೀಗ ಕಿಡ್ನಿ ಸ್ಟೋನ್ ಅನ್ನುವಂಥದ್ದನ್ನು ಯಾವ ರೀತಿ ಹೊರಗೆ ಹಾಕ್ಬೋದು, ಅದಕ್ಕೆ ಟ್ರೀಟ್ಮೆಂಟ್ ಹೇಗೆ ಅಂತ ಹೇಳಿ.
2: ಈಗ ಟ್ರೀಟ್ಮೆಂಟ್ ಅದೇ, ಚಿಕ್ಕ ಪುಟ್ಟ ಕಲ್ಲುಗಳು ತನ್ನಷ್ಟಕ್ಕೆ ತಾನೇ ಪಾಸ್ ಆಗ್ಬಹುದು. ಇನ್ನು ಕೆಲವರಿಗೆ ನಾವು ಹೇಳ್ತೇವೆ ನೀರು ಒಂದು 2 ಆಗ ಈಗಷ್ಟೇ ಕಿಡ್ನಿ ಕಲ್ಲುಗಳಾದ ಮೇಲೆ 2-3 ಲೀಟರ್ಷ್ಟು ನೀರು ಕುಡಿಯಿರಿ ಅಂತ ಹೇಳ್ತೇವೆ. ಯಾಕೆಂದ್ರೆ ಇದ್ದದ್ದ ದೇಹಕ್ಕೆ ನಾರ್ಮಲ್ ಕಲ್ಮಶ ಹಾಕ್ಲಿಕ್ಕೆ 2 ಲೀಟರ್ ಬೇಕು, ಇನ್ನೊಂದು ಎಕ್ಸ್ಟ್ರಾ ಲೀಟರ್ ಕಲ್ಲು ಪಾಸ್ ಆಗಲಿಕ್ಕೆ ಅಂತೇಳಿ. ಅದು ಚಿಕ್ಕ ಪುಟ್ಟ ಜೊತೆ ಪಾಸ್ ಆಗ್ತದೆ 2-4 ಸಾಮಾನ್ಯ, ಕೆಲವೊಮ್ಮೆ 5 ಮಿಲಿಮೀಟರ್ ತನಕ ಈಸಿಯಲಿ ಟ್ರೀಟ್ಮೆಂಟ್ ಸಹ ಇಲ್ಲದೆ ಪಾಸ್ ಆಗ್ಬೋದು. ಆಮೇಲೆ ಕೆಲವು ಟೈಮೆ ಕಿಡ್ನಿ ಕಲ್ಲು ಕರಗ್ಲಿಕ್ಕೆ ಅಂತ ಒಂದಷ್ಟು ಮೆಡಿಸಿನ್ಸ್ ಉಂಟು, ಸಿರಪ್ಸ್ ಉಂಟು, ಅದು ಟ್ಯಾಬ್ಲೆಟ್ಸ್ ಉಂಟು, ಅದರಲ್ಲಿ ಸ್ವಲ್ಪ ಕಿಡ್ನಿ ಕಲ್ಲು ಕರಗಿಯಿತು ಅಂದ್ರೆ, ಬಟ್ ಅದೆಲ್ಲ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕು, ಅದಾಗ್ಬೋದು. ಅಥವಾ ಕೆಲವೊಮ್ಮೆ ಬಂದು ಬ್ಲಾಕ್ ಆಗಿರ್ತದೆ, ಟ್ಯಾಬ್ಲೆಟ್ ಕೊಡ್ಬೋದು. ಆ ಟ್ಯಾಬ್ಲೆಟ್ ಕೊಟ್ಟರೆ ಆ ಮೂತ ನಳಿಕೆ ಸ್ವಲ್ಪ ಸಡಿಲ್ ಆಗ್ತದೆ ಮಸಲ್ಸ್, ಆ ಸಡಿಲಿಕ್ಕೆ ಅದು ಮೇಲಿಂದ ಕೆಳಗೆ ಜಲಕ್ಕೆ ಅನುಕೂಲತೆ ಆಗ್ತದೆ. ಇದೆಲ್ಲ 5-6 ಮಿಲಿಮೀಟರ್ ತನಕ ಕಲ್ಲುಗಳನ್ನು 90% ಮೆಡಿಸಿನಲ್ಲಿ ಕ್ಲಿಯರ್ ಮಾಡ್ಬೋದು. ತೀರಾ ಅಪರೂಪದಲ್ಲಿ ಕಂಪ್ಲೀಟ್ ಬ್ಲಾಕ್ ಆಗಿದೆ, ಕೆಳಗೆ ಬರೋದಿಲ್ಲ, ಮೆಡಿಸಿನ್ ಟ್ರೀಟ್ಮೆಂಟ್ ನೋಡಿ ಆಯಿತು ಅಂದರೆ ಅಷ್ಟೇ ಒಳಗಡೆ ಲೇಸರ್ ಹಾಕಿ ಬಾಸ್ಕೆಟ್ ಹಾಕಿ ಕಲ್ಲನ್ನು ಕ್ಲಿಯರ್ ಮಾಡ್ತೇವೆ ಸಾಮಾನ್ಯವಾಗಿ. ಇದು ಚಿಕ್ಕ ಪುಟ್ಟದಾಯಿತು, ಇನ್ನು 1 ಸೆಂಟಿಮೀಟರ್ಯಿಂದ ಹಿಡಿದು 5-6 ಸೆಂಟಿಮೀಟರ್ ತನಕ ಆಗ್ಬೋದು. ಕೆಲವರಿಗಂತೂ ಕಿಡ್ನಿ ತುಂಬ ಕಲ್ಲು ಇರುತ್ತೆ, ಜಾಗ ಇರೋದಿಲ್ಲ ಅಷ್ಟಿರ್ತದೆ ಅವರಿಗೆಲ್ಲ. ಮತ್ತೆ ಕೆಲವೊಮ್ಮೆ ಕೀ ಹೋಲ್ ಬೇಕಾದಿತ್ತು, ಓಪನ್ ಸರ್ಜರಿ ಇಲ್ಲ ಈಗೆಲ್ಲ, ಸಾಮಾನ್ಯವಾಗಿ ಕೀ ಹೋಲ್ ಅದು ಆಗುವುದು 2 ಸೆಂಟಿಮೀಟರ್ ಅಂತಾರೆ. ಅಪ್ ಟು 2 ಸೆಂಟಿಮೀಟರ್ 20 ಮಿಲಿಮೀಟರ್ ತನಕ ಎಂಡೋಸ್ಕೋಪಿಯಲ್ಲಿ ಲೇಸರ್ ಎಲ್ಲ ಹಾಕಿ ಫ್ಲೆಕ್ಸಿಬಲ್ ಸ್ಕೋಪ್ ಅಂತ ಹಾಕಿ, ಈಗ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಭಾಳಷ್ಟು ಉಂಟು. ಸೊ ಲೇಸರ್ ಸರ್ಜರಿ ಆಲ್ಮೋಸ್ಟ್ ಲೈಕ್ ಲೋಡ್ ನೋಡಿದ್ರೆ, ಈಗ ಒಂದು ವರ್ಷದಲ್ಲಿ ನೋಡಿದ್ರೆ 300 ದಿನ ನೋಡ ದಿನ ಒಂದು ಅಂದಾಜು 2-3 ಅಂದ್ರೆ 1000 ಕಿಡ್ನಿ ಸ್ಟೋನ್ ಪೇಷಂಟ್ಸ್ ನೋಡಿದ್ರೆ, ಆ 1000 ಕಿಡ್ನಿ ಸ್ಟೋನ್ 600 ಜನ ಪೇಷಂಟ್ಸ್ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಮುಗಿತದೆ. ಒಂದು 10% ಜನಕ್ಕೆ ಟ್ರೀಟ್ಮೆಂಟ್ ಬೇಕು. ಆ 10% ಅಲ್ಲಿ ಕೂಡ ಒಂದು 10% ಅಂದ್ರೆ ಕಿಡ್ನಿ ಸ್ಟೋನ್ 1% ಜನಕ್ಕೆ ಈ ಹೊಲವಿನ ಉಳಿದ ಎಲ್ಲರಿಗೂ ಲೇಸರ್ ಅಲ್ಲಿ ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಕೆಲಸ ಆಗ್ತದೆ. ಕಲ್ಲಂದ ತಕ್ಷಣ ಸರ್ಜರಿ ಬೇಡ, ಆಲ್ಮೋಸ್ಟ್ ಮೆಡಿಸಿನ್ ಆಗ್ಬೋದು, ಅಪರೂಪದಲ್ಲಿ ಪ್ರೊಸೀಜರ್ ಬೇಕಾಗಿತ್ತು.
0: ಓಕೆ ಓಕೆ, ಲೇಸರ್ ಟ್ರೀಟ್ಮೆಂಟ್ ಅದೆಲ್ಲ
2: ಕೊಡ್ತಾರೆ.
0: ಓಕೆ ಓಕೆ ಓಕೆ. ಕೇಳುಗರೆ, ನಿಮ್ಮಲ್ಲೂ ಕೂಡ ಈ ಬಗೆಗಿನ ಪ್ರಶ್ನೆಗಳಿರ್ಬೋದು.

0: ಆಲ್ಮೋಸ್ಟ್ ಸೇಮ್ ಬ್ರ್ಯಾಂಡ್ ಕಂಪನೀಸ್ ಇರ್ತದೆ. ಇದೆಲ್ಲ ಫ್ಲೇವರ್ಡ್ ಪ್ಲಸ್ ಅದರ ಜೊತೆಗೆ ಎಕ್ಸೆಸ್ ಆಫ್ ಕಾರ್ಬನ್ ಇರ್ತದೆ, ಗ್ಯಾಸ್ ಇರ್ತದೆ, ಅದು ಫೀಲ್ ಮಾಡ್ಲಿಕ್ಕೆ ಅದು ಬಬಲ್ಸ್ ಬರ್ತದಲ್ಲ, ಅದು ಫೀಲ್ಗೆ ಕೊಡುವಂಥದ್ದು ಮತ್ತೆ ಅದರಲ್ಲಿ ಬೈಕಾರ್ಬನೇಟ್ ಇದ್ದದ್ದು ಅದು ಕಿಡ್ನಿ ಮೇಲೆ ಲೋಡ್ ಜಾಸ್ತಿ ಆಗ್ತದೆ. ಬೈಕಾರ್ಬನೇಟ್ ನಮ್ಮ ದೇಹದಲ್ಲಿ ಇದೆ, ಬಾಡಿಯಲ್ಲಿ ಇದೆ, ಅದನ್ನ ಕಿಡ್ನಿ ಹೊರಗಾಗ್ತದೆ. ಮೊದಲು ಇದ್ದದ್ದು ಆಲ್ರೆಡಿ ಕೆಲಸ ಉಂಟು, ನೀವು ನೀರು ಕುಡಿಯೋದು ಬಿಟ್ಟು ಅದ್ರ ಬದಲು ಇದು ಕುಡಿದ್ರೆ ಒಂದು ನೀರಿಲ್ಲ, ಅದ್ರಲ್ಲಿ ಯೋಗ್ಯವನ್ನ ಲೋಡ್ ಆಫ್ ಎಕ್ಸ್ಟ್ರಾ ಆಫ್ ಬೈಕಾರ್ಬನೇಟ್ ಪುಷ್ ಮಧ್ಯದಲ್ಲಿ ಕೂತ್ಕೊಂಡು ಅವ್ರಲ್ಲಿ ಕಲ್ಲುಗಳು ಕೂಡ ಆಗ್ಬೋದು, ಕಿಡ್ನಿ ಕೂಡ ಡ್ಯಾಮೇಜ್ ಆಗುತ್ತೆ. ಪ್ಲಸ್ ಅದೇ ಲಾಟ್ ಆಫ್ ಕೆಮಿಕಲ್ಸ್, ಮೆಟಲ್ಸ್ ಅಂಡ್ ಆಕ್ಸೈಡ್ಸ್ ಬಂದಿದೆ ಅಂತ ಒಂದು ಪೆಸ್ಟಿಸೈಡ್ಸ್ ಇದ್ದದಂತೆಲ್ಲ ರಿಪೋರ್ಟ್ಸ್ ಉಂಟು ಮದ್ದಲ್ಲಿ. ಸೊ ಅದೆಲ್ಲ ಕಿಡ್ನಿಗೆ ಮಾರಕ ಮದ್ದಲ್ಲಿ. ಅದರೊಟ್ಟಿಗೆ ಇನ್ನು ಕಲರ್ಡ್ ಫುಡ್ ಐಟಮ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ಕಲರ್ಡ್ ಫುಡ್, ಈಗೆಲ್ಲ FSA ಎಲ್ಲ ಬ್ಯಾನ್ ಮಾಡ್ತಾ ಇದೆ ಕಲರ್ಡ್ ಫುಡ್ ಯೂಸ್ ಮಾಡಬಾರ್ದು ಅಂತ. ಈ ಕಲರ್ಡ್ ಫುಡ್ ಐಟಮ್ಸ್ ಒಂದು ಲಿವರ್ ಡ್ಯಾಮೇಜ್ ಮಾಡ್ತದೆ, ಮತ್ತೊಂದು ಕಿಡ್ನಿ ಕ್ಯಾನ್ಸರ್ಸ್ಗೆ ಕಾರಣಗಳು. ಇದರ ಕೆಮಿಕಲ್ಸ್ ಮದ್ದಲ್ಲಿ ಕೂರುವಂಥದ್ದು ಅದು. ಸೊ ಮತ್ತೆ ಅದರೊಟ್ಟಿಗೆ ಎಲ್ಲ ಇಷ್ಟಪಟ್ಟ ತಿನ್ನೋದೀಗ ಕೇಳಲಿಕ್ಕೆ ಕಾಂಟ್ರವರ್ಷಿಯಲ್ ಅಂತಾರೆ, ತಂದೂರ್ ಐಟಮ್ಸ್, ಡೀಪ್ ಫ್ರೈಡ್ ಐಟಮ್ಸ್, ಲಿಟ್ರಲಿ ಚಾರ್ಡ್, ಈ ಚಾರ್ಡ್ ಐಟಮ್ಸ್ ತಗೊಳ್ಬಾರ್ದು, ಚಾರ್ಡ್ ಐಟಮ್ಸ್ ತಿನ್ನಬಾರ್ದು. ಅದು ಕಾರ್ಬನ್ ಹೆವಿ ಇರ್ತದೆ, ಕಾರ್ಬನ್ ಈಸ್ ಫಾರ್ ಕ್ಯಾನ್ಸರ್ಸ್, ಕಾರ್ಬನ್ ಇದ್ದದ. ಅದ್ರಲ್ಲಿ ಬೇಯಿಸಿ ತಿನ್ನೋದ ಎಸ್ ತಿನ್ಬೋದು, ಸಾಂಬಾರ್ಲಿ ಬಂದದ ಫೈನ್ ತಿನ್ಬೋದು. ಇಲ್ಲಿ ನೀವು ಡೈರೆಕ್ಟ್ ಎಕ್ಸ್ಪೋಜರ್ ಆಗಿ ಬ್ಲ್ಯಾಕ್ ಆಗಿ ಅದು ಕಂಪ್ಲೀಟ್ ಡ್ರೈ ಆಗಿರ್ತಲ್ಲ, ಅದು ಕ್ಯಾನ್ಸರ್ ಕಾರಕ ಅಂತ ವಸ್ತುಗಳು, ಅದನ್ನ ರೂಢಿ ಮಾಡ್ಕೊಳ್ಬೇಕು. ಮತ್ತೆ ನೀರು ಕುಡಿಬೇಕು, 2-3 ಲೀಟರ್ ನೀರು ಕುಡಿಯಿರಿ, ಎಕ್ಸಸ್ ಇದು ಬೇಡ. ಪೇನ್ ಕಿಲ್ಲರ್ ದಯವಿಟ್ಟು ಬೇಡವೇ ಬೇಡ. ಇನ್ನು ಚಿಕ್ಕ ಪುಟ್ಟ ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲಿ ಉಂಟು ನೋಡ, ಡಯಾಬಿಟಿಸ್ ಶುರು ಆಗಿದೆ. ಡಯಾಬಿಟಿಸ್ ಮೊದಲೆಲ್ಲ 40-50 ವಯಸ್ಸಲ್ಲಿ ಶುರು ಆಗ್ತಾ ಇತ್ತು, ಈಗ ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಹೇಳಿ 20 ವಯಸ್ಸಲ್ಲಿ, 10-15 ವಯಸ್ಸಲ್ಲ ಡಯಾಬಿಟಿಸ್ ಬರೋದು. ಈ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ, ವಿಪಿ ಇದ್ದ ಪೇಷಂಟ್ಸ್, ಅವ್ರ ಕಿಡ್ನಿ ಆರೋಗ್ಯನ ಕಾಡ್ಕೊಳ್ಬೇಕು. ಅವರು ಆಲ್ರೆಡಿ ಅದ ಕಾರಣ ಡಯಾಬಿಟಿಸ್ ಕಾರಣದಲ್ಲಿಯೇ ಅವ್ರಿಗೆ ಕಿಡ್ನಿ ಕೆಲಸ ಕಡಿಮೆ ಆಗೋದಿರ್ತದೆ. ಅದರಲ್ಲಿ ಇವರು ಎಕ್ಸಸ್ ಆಗಿ ಹೋಗಿ ವರ್ಕೌಟ್ಸ್ ಇರ್ಬೋದು, ಜಿಮ್ಮಿಂಗ್ ಇರ್ಬೋದು, ಪೇನ್ ಕಿಲ್ಲರ್ ತಗೊಳ್ಳೋದು, ಎಕ್ಸಸ್ ಪ್ರೋಟೀನ್ ತಗೊಳ್ಳೋದು, ಇದೆಲ್ಲ ಲೋಡ್ ಜಾಸ್ತಿ ಆಗ್ತದೆ. ಮತ್ತೆ ಪೇನ್ ಕಿಲ್ಲರ್ ಆಸ್ ಯೂಶುವಲ್ ಆಸ್ ಐ ಟೋಲ್ಡ್ ಅದು ತಗೊಳ್ತಾರೆ. ಮತ್ತೆ ಶುಗರ್ ಇದೆ ಅಂತ ಬರೀ ಟೆಸ್ಟ್ ಮಾಡಿಸೋದು ಬಿಟ್ಟು ಶುಗರ್ ಕಂಟ್ರೋಲ್ ಇದೆಯಾ ಅಂತ ಕೂಡ ಇಂಪಾರ್ಟೆಂಟ್. ಅದು ಕಂಟ್ರೋಲ್ ಮಾಡಿಕೊಂಡ್ರೆ ಫೈನ್. ಅದು ಬಿಟ್ಟರೆ ನಿಮ್ಮ ಕಂಟ್ರೋಲ್, ನಮ್ಮ ಕಂಟ್ರೋಲ್ ಇಲ್ಲದ ಒಂದೇ ಅದು ಅನುವಂಶಿಕ ಬಂದ ಜೆನೆಟಿಕ್ಸ್. ಇದು ಬಿಟ್ಟರೆ ಉಳಿದದ್ದು ಎಲ್ಲದು ನಮ್ಮ ಕಂಟ್ರೋಲ್ ಇರುವಂತದ್ದೇ. ಟ್ರೀಟ್ಮೆಂಟ್ ಮಾಡ್ಕೊಳ್ಬೋದು. ಕಲ್ಲಂತ ನೆಗ್ಲೆಕ್ಟ್ ಮಾಡೋದು ಬೇಡ. ಕಲ್ಲು ಬ್ಲಾಕ್ ಆದ ಏನೇ ಆಗ್ಲಿ, ಅದು ಚಿಕ್ಕದ ದೊಡ್ಡದ ಸೈಜ್ ಬೇಡ, 2 ವಾರದಲ್ಲಿ ಅದು ಕಲ್ ಕೆಳಗೆ ಇಳಿಬೇಕು. ಬ್ಲಾಕ್ ಆದದ್ದಾದ್ರೆ ಹಾಗಾದ್ರೆ ಕಿಡ್ನಿ ಕೆಲಸ ಕಡಿಮೆ ಆಗಿ ಆಗ್ತದೆ. ಮತ್ತೆ 2 ವಾರಕ್ಕಿಂತ ಜಾಸ್ತಿ ಕಿಡ್ನಿ ಕಲ್ಲ ಬ್ಲಾಕ್ ಅದನ್ನ ಕಾದು ಉಪಯೋಗ ಇಲ್ಲ. ಮತ್ತೆ ಅದ್ರಲ್ಲಿ ಉಗುರಲ್ಲಿ ಹೋದಾಗ ಕೊಡಲಿ ತೆಗೆದುಕೊಂಡಾಗ ಅಂತೇಳಿ ಚಿಕ್ಕಪುಟ್ಟ ಜನ ಅದು ಕ್ಲಿಯರ್ ಮಾಡ್ಕೊಳ್ಳೋದು ಉತ್ತಮ. ಮತ್ತೆ 2 ಕಿಡ್ನಿ ಇದ್ರು ಕೂಡ ಸಾಮಾನ್ಯವಾಗಿ ಜನಗಳು ಇರ್ತಾವಲ್ಲ ಹೇಗೆ ಅಂದ್ರೆ ಕಿಡ್ನಿ ಕಲ್ಲು ಉಂಟು ಡಾಕ್ಟರ್, ಬಟ್ ಮೂತ ಬರ್ತದೆ ನನಗೆ ಅಂತ. ಸಾಮಾನ್ಯ ಮನುಷ್ಯನ 2 ಕಿಡ್ನಿ ಅಲ್ಲ, ಒಂದು ಬ್ಲಾಕ್ ಇನ್ನೊಂದು ಕಿಡ್ನಿ ಕೆಲಸ ಮಾಡ್ತಾ ಇರ್ತದೆ. ಸೊ ಇದು ಕಿಡ್ನಿ ಕೆಲಸ ಹೋದೇ ಗೊತ್ತಾಗೋದಿಲ್ಲ. ಸೊ ಅದರಿಂದ
1: ಇನ್ನೊಂದು ಯುವಕರಲ್ಲಿರುವಂತದ್ದು ಏನಂದ್ರೆ, ಈಗ ಕಿಡ್ನಿ ಸಮಸ್ಯೆ ಬಂತು ಅಥವಾ ಕಿಡ್ನಿ ಸ್ಟೋನ್ ಆಯ್ತು ಅಂತ ಹೇಳಿದ್ರೆ ಕೆಲವರಿಗೆ ಒಂದು ಅಭ್ಯಾಸ ಇದೆ. ಕೆಲವರು ಹೇಳ್ತಾರೆ ಏನಂದ್ರೆ, ಏನು ಮದ್ಯಪಾನ ಅದರಲ್ಲೂ ಕೂಡ ಬಿಯರ್ 2 ಕುಡಿದ್ರೆ ಸರಿಯಾಗುತ್ತೆ ಅಂತ ಹೇಳಿ, 1-2 ಬಿಯರ್ ಕುಡಿದ್ರೆ ಕಿಡ್ನಿ ಸ್ಟೋನ್ ಹೋಗ್ತದೆ ಅಂತ ಕೆಲವರಿಗೆ ಒಂದು ಯುವಕರಲ್ಲಿ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು?
0: ಅದು ಅಂದ್ರೆ ಅದು ಕಾನ್ಸೆಪ್ಟ್ ಅನ್ನ ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ ಮಧ್ಯದಲ್ಲಿ. ಅದೇನಂದ್ರೆ ನೀರು ಜಾಸ್ತಿ, ಯೂರಿನ್ ಜಾಸ್ತಿ ಪಾಸ್ ಮಾಡಿದ್ರೆ ಕಲ್ಲು ಹೋಗ್ಬೇಕಂತ.
1: ಹೌದು,
0: ಅದರಲ್ಲಿ ಸಾಮಾನ್ಯ ಬೇರೆ ಬಿಸಿ ಕುಡಿಯೋದಕ್ಕಿಂತ ಬಿಯರ್ ಕುಡಿದ್ರೆ ಯೂರಿನ್ ಜಾಸ್ತಿ ಪಾಸ್ ಮಾಡ್ತಾರೆ, ಅದನ್ನ ಇಟ್ಕೊಂಡು ನೀವು ಬಿಯರ್ ಕುಡಿ ಬಿಯರ್ ಕುಡಿ ಅಂತ ಹೇಳ್ತಾರೆ ಮೊದಲು. ಬಟ್ ಅದರಲ್ಲಿ ಅದ ಆಫ್ಟರ್ ಎಫೆಕ್ಟ್ಸ್ ಯಾರು ಕೌಂಟೇ ಮಾಡಲಿಲ್ಲ. ಸಿ, ಈಗ ನೀವು 1 ಲೀಟರ್ ಬಿಯರ್ ಕುಡಿದ್ರೆ 1 ಲೀಟರ್ ಯೂರಿನ್ ಪಾಸ್ ಮಾಡಿದ್ರೆ 1 ಲೀಟರ್ ನೀರು ಕುಡಿದ್ರೆ ಅಷ್ಟೇ ಯೂರಿನ್ ಪಾಸ್ ಆಗ್ತದೆ ಒಂದು. ಬಟ್ ನೀರಲ್ಲಿ ಇಲ್ಲದ್ದು ಸೈಡ್ ಎಫೆಕ್ಟ್ ಬಿಯರಲ್ಲಿ ಏನು ಉಂಟು ಅಂತ. ಒಂದು ಆಲ್ರೆಡಿ ಲಿವರ್ಗೆ ಅದು ಪ್ರಾಬ್ಲಮ್ ಉಂಟು, ಅದು ಬಿಡು, ಅದು ಲೇಟ್ ಅಲ್ಲಿ ಅಂತ ಅನ್ಕೊಳ್ಳ. ಕಿಡ್ನಿಗೆ ಪ್ರಾಬ್ಲಮ್ ಉಂಟು, ಹೌದು, ಕಿಡ್ನಿಗೆ ಪ್ರಾಬ್ಲಮ್ ಉಂಟು. ಆ ಬಿಯರಲ್ಲಿ ಯು ಹ್ಯಾವ್ ನಿಮ್ಮ ಫಾಸ್ಫೇಟ್ ಅಂಶ ಜಾಸ್ತಿ ಉಂಟು, ಮತ್ತೆ ದೇಹದಲ್ಲಿ ಇದ್ದದ್ದ ನೀರನ್ನು ಹೊರಗೆ ಹಾಕೋದು, ಅದು ಎಕ್ಸಸ್ ಹೊರಗಿಂದ ತೆಗೆದ ನೀರು ಹಾಕೋದಲ್ಲ. ಸೊ ದೇಹದಲ್ಲಿ ಇದ್ದದ ನೀರನ್ನು ಹೊರಗೆ ಹಾಕಿದ ಮೇಲೆ ದೇಹಕ್ಕೆ ನೀರು ಕಡಿಮೆ ಆಯ್ತಲ್ಲ, ಈ ಕಲ್ಲು ಆಯ್ತು, ಹೊಸ ಕಲ್ಲು ಬರ್ತದೆ ನೆಕ್ಸ್ಟ್. ಸೊ ಇವತ್ತಿಂದ ಆಯ್ತು, ನಾಳೆಗೆ ಇನ್ನೊಂದು ರೆಡಿ ಮಾಡ್ಕೊಂಡಾಗಾಯ್ತು. ಅದರ ಬದಲು ನೀವು ಎಕ್ಸಸ್ ನೀರು ಕುಡಿದದ್ದಾದ್ರೆ, ಸೊ ಅದು ಎಕ್ಸಸ್ ನೀರು ದೇಹದಲ್ಲಿ, ಸೊ ಹೊರಗಿಂದ ಬಂದದ್ದು ಹೊರಗೆ, ಕೆರೆಯಿಂದ ಕೆರೆಗೆ ಚೆಲ್ಲ ಆಯ್ತು. ಇದು ಇದ್ದದ್ದನ್ನು ಖಾಲಿ ಮಾಡಿ ಹೊಸದ್ ಕೊಡೋದ್ರಲ್ಲಿ ಅರ್ಥ ಇಲ್ಲ.
1: ಖಂಡಿತ ಒಳ್ಳೆ ವಿಚಾರಗಳನ್ನ ತಿಳಿಸಿದ್ರೆ. ಕೆಲವರಿಗೆ ಅದೆಷ್ಟು ಹೇಳುವವರು ಇದ್ದಾರೆ ಬಿಯರ್ ಕುಡಿದ್ರೆ ಸರಿ ಆಗುತ್ತೆ ಅಂತ ಹೇಳಿ. ಏನೇ ಇರಲಿ, ಈಗ ನೀವು ಇನ್ನೊಂದು ವಿಚಾರ ಇಲ್ಲಿ ಕೇಳ್ಬೇಕು ಡಾಕ್ಟರ್, ಯಾವುದೇ ಒಂದು ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಅದರದೇ ಆದಂತ ಒಂದು ಪರೀಕ್ಷೆಗಳಿರುತ್ತೆ, ಟ್ರೀಟ್ಮೆಂಟ್ಗಳಿರುತ್ತೆ. ಈ ಪರೀಕ್ಷೆಗೆ ಸಂಬಂಧಪಟ್ಟು ಹೇಳಿದ್ದಾರೆ, ಇದನ್ನ ಯಾವ ರೀತಿಯಲ್ಲೆಲ್ಲ ಟೆಸ್ಟ್ ಮಾಡ್ತಾರೆ ಕಿಡ್ನಿ ಸಮಸ್ಯೆಗೆ ಸಂಬಂಧಪಟ್ಟು?
0: ಕಿಡ್ನಿ ಸಮಸ್ಯೆ ಜನಸಾಮಾನ್ಯರಿಗಾದ್ರೆ ರೆಂಪಲ್ RF ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ ಉಂಟು. ಅದು ಯೂರಿಯಾ ಕ್ರಿಯೇಟ್ ಸಾಕಾದೀತು, ಬಟ್ ನಾವು ಸಸ್ಪೆಕ್ಟ್ ಮಾಡಿದ್ದಾದ್ರೆ ಎಲೆಕ್ಟ್ರೋಲೈಟ್ಸ್ ಅಂತ ಮಾಡ್ತೇವೆ, ಪೊಟ್ಯಾಷಿಯಂ, ಸೋಡಿಯಂ ಬೈಕಾರ್ಬೊನೇಟ್ ಉಂಟ ಅಂತ ನೋಡ್ತೇವೆ. ಇದು ಬೇಸಿಕ್ ವರ್ಕಪ್ ಸಾಕು, ಯೂರಿನಲ್ಲಿ ಪ್ರೋಟೀನ್ ಉಂಟ, ಇಷ್ಟರಲ್ಲಿ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ, ಸ್ಕ್ರೀನಿಂಗ್, ಇನಿಷಿಯಲ್ ಸ್ಕ್ರೀನಿಂಗ್ ಇಷ್ಟು ಸಾಕು. ಅದು ಬಿಟ್ಟು

0: ಅವ್ರಿಗೆ ಆಲ್ರೆಡಿ ಮೊದಲು ಪ್ರಾಬ್ಲಮ್ ಉಂಟಂದ್ರೆ ಅಡ್ವಾನ್ಸ್ ಟೆಸ್ಟಿಂಗ್ಸ್ ಬೇಕು. ಅಡ್ವಾನ್ಸ್ ಟೆಸ್ಟಿಂಗ್ ಅಂದ್ರೆ ಅಲ್ಟ್ರಾಸೌಂಡ್ ಸೇರಿಸಿದ್ರೆ ಆಯ್ತು ಮಧ್ಯದಲ್ಲಿ. ಅದ್ ಬಿಟ್ಟರೆ ಹೈ ಎಂಡ್ ಟೆಸ್ಟ್ ಹೇಳಿದ್ರೆ ಕಿಡ್ನಿ ಫೇಲ್ಯೂರ್ ಪೇಷಂಟ್ಸ್ ವಿನಃ ಜನಸಾಮಾನ್ಯರಿಗೆ ಒಂದು ಬ್ಲಡ್ ಟೆಸ್ಟ್ ಅಲ್ಲಿ ರೀನಲ್ ಫಂಕ್ಷನ್ ಟೆಸ್ಟ್ ಯೂರಿನ್ ಟೆಸ್ಟ್ ಸಾಕಾದೀತು. ಅಷ್ಟಲ್ಲಿ ಆಲ್ಮೋಸ್ಟ್ 90% ನಿಮಗೆ ಗೊತ್ತ ಸಿಗ್ತದೆ ಮಧ್ಯದಲ್ಲಿ. ಅವಶ್ಯಕತೆ ಬಿದ್ದದ ರೋಗ ಲಕ್ಷಣ ಇದ್ದರೆ ಅಲ್ಟ್ರಾಸೌಂಡ್ ವಿನಃ ಇಷ್ಟು ಸಾಕು.
1: ಓಕೆ, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡೋಣ ಯಾರು ಅಂತ ಹೇಳಿ. ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್, ಜಯಪ್ರಕಾಶ್ ಶೇಖರ್ ಮಾತಾಡೋದು.
1: ಜಯಪ್ರಕಾಶ್ ಶೇಖರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಇದ್ದಾರೆ.
2: ಧನ್ಯವಾದ ಡಾಕ್ಟರ್. ನಮಸ್ತೆ.
0: ನಮಸ್ಕಾರ, ಹೇಳಿ.
2: ಮನುಷ್ಯರಿಗೆ ಎರಡು ಕಿಡ್ನಿ ಇರ್ತದೆ ಅಂತೆ. ಒಂದು ಕಿಡ್ನಿಯಲ್ಲೂ ಕೂಡ ಆರೋಗ್ಯವಂತ ಜೀವನ ಸಾಗಿಸಬಹುದು ಅಂತೇಳಿ ಹೇಳ್ತೀರಿ ಡಾಕ್ಟರ್? ಒಂದು ಕಿಡ್ನಿಯಲ್ಲಿ ಕೂಡ ಆದ್ರೂ ಕೂಡ ಕಿಡ್ನಿಯನ್ನು ಕಸಿ ಮಾಡುವ ಬೇರೆ ಕಿಡ್ನಿಯನ್ನು ಜೋಡಿಸುವ ಪ್ರಮೇಯ ಯಾಕೆ ಬರ್ತದೆ ಅಂತೇಳಿ. ಈಗ ಎರಡಿದ್ರೆ ಒಂದಾಳಾದ್ರೂ ಮತ್ತೊಂದರಲ್ಲಿ ಸಾಕಾಗ್ಬೋದಲ್ವಾ, ಯಾಕೆ ಬರ್ತದೆ ಅಂತೇಳಿ ಒಂದು ಪ್ರಶ್ನೆ. ಮತ್ತು ಕಿಡ್ನಿ ದಾನ ಯಾರು ಕೂಡ ಮಾಡಬಹುದಾ ಅಂತ ಹೇಳಿದ್ರೆ ದುಡ್ಡಿಗೆ ಮಾರಾಟ ಮಾಡ್ತಾರೆ ಕಿಡ್ನಿಯನ್ನು, ಈ ರೀತಿ ಎಲ್ಲ ಉಂಟು, ಇದು ಸರಿಯಾ ಅಂತೇಳಿ ನಾನು ಉತ್ತರ ರೇಡಿಯೋದಲ್ಲಿ ಕೇಳ್ತೇನೆ.
1: ಧನ್ಯವಾದಗಳು.
0: ಈಗ ಮೊದಲನೇ ಪ್ರಶ್ನೆ, ಕಿಡ್ನಿ ಫೇಲ್ಯೂರ್ ಆದ್ರೆ ಕಿಡ್ನಿ ಕಸಿ ಮಾಡೋ ಪ್ರಮೇಯ ಯಾಕೆ ಬರ್ತದೆ ಅಂತ. ಸಾಮಾನ್ಯವಾಗಿ ಕಿಡ್ನಿ ಪ್ರಮೇಯ ಅಂತಂದ್ರೆ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಅದು ನಾನು ಮೊದಲು ಹೇಳಿದಾಗ ಅದು ನೆಗ್ಲಿಜೆನ್ಸ್ ಆಗ್ತದೆ ಮೊದಲು. ಈಗ ಕಿಡ್ನಿ ಕಲ್ಲಿತ್ತು ಅಂತ ಅನ್ಕೊಳ್ಳಿ, ಸೊ ಒಂದು ಕಲ್ಲು ಬ್ಲಾಕ್ ಆಗಿದೆ, ನಾವು ಕ್ಲಿಯರ್ ಮಾಡಿಸುವ ಅಥವಾ ಮಾಡಿ ಅಂತ ಹೇಳಿದ್ರೆ ಇಲ್ಲ ಇವ್ರು ಬರ್ತಾ ಉಂಟಂತ ಒಂದು ನೆಗ್ಲೆಕ್ಟ್ ಮಾಡಿ, ಸೊ ಒಂದು ಕಿಡ್ನಿ ಆಲ್ರೆಡಿ ಗಾನ್, ಇನ್ನು ಎರಡನೇ ಕಿಡ್ನಿ ಬಾಕಿ ಇದೆ ಮೊದಲು. ಎರಡನೇ ಕಿಡ್ನಿಯದು ಪ್ರಾಬ್ಲಮ್ ಆಗೋ ತನಕ ನಿಮಗೆ ಗೊತ್ತಾಗಲ್ಲ. ಈಗ ನಾನು ಬ್ಲಡ್ ಟೆಸ್ಟ್ ಹೇಳಿದಲ್ಲ, ಬ್ಲಡ್ ಟೆಸ್ಟ್ ಕೂಡ ಎರಡು ಕಿಡ್ನಿ ಕೆಲಸ ಕಡಿಮೆ ಆಗೋ ತನಕ ನಿಮಗೆ ಒಂದು ಕಿಡ್ನಿ ಕೆಲಸ ಕಡಿಮೆ ಆಗಿದೆ ಗೊತ್ತಾಗೋದಿಲ್ಲ. ಅದು ನಾವು ಮಾಡಿಸೋದು ಅಪರೂಪದಲ್ಲಿ. ಈಗ ಒಂದು ವೇಳೆ ಚಿಕ್ಕ ಮಕ್ಕಳ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅವರು ಸಪರೇಟ್ ಟೆಸ್ಟ್ ಮಾಡ್ತೇವೆ, ಎರಡುಗಡೆ ಕಿಡ್ನಿಯಲ್ಲಿ ಎಷ್ಟು ಕೆಲಸ ಉಂಟು, ಬಲಗಡೆ ಕಿಡ್ನಿಯಲ್ಲಿ ಎಷ್ಟು ಉಂಟು, ಅದು ನಮಗೆ ಸ್ಪೆಸಿಫಿಕಲಿ ಬೇಕಾಗಿ ನಾವು ಆಲ್ರೆಡಿ ಗೊತ್ತಾದ ಸಮಸ್ಯೆ ಉಂಟು ಅವರಿಗೆ ಮಧ್ಯದಲ್ಲಿ, ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ಈ ಮತ್ತೆ ಅದು ಬಿಟ್ಟು ಬೇರೆ ಸಮಸ್ಯೆಗಳು ಉಂಟಲ್ಲ, ಅದೆಲ್ಲ ಒಟ್ಟೊಟ್ಟಿಗೆ ಎರಡು ಕಿಡ್ನಿ ಡ್ಯಾಮೇಜ್ ಮಾಡಿದೆ. ಕಲ್ಲೊಂದು ಬಿಟ್ಟರೆ ಈಗ ಪೇನ್ ಕಿಲ್ಲರ್ ತಗೊಂಡ್ರೆ ಪೇನ್ ಕಿಲ್ಲರ್ ಬರೀ ಒಂದು ಕಿಡ್ನಿ ಹೋಗೋದಿಲ್ಲ, ಅದು ರಕ್ತದಿಂದ ಹೋಗೋದು, ಎರಡು ಕಿಡ್ನಿ ಡ್ಯಾಮೇಜ್ ಮಾಡ್ತದೆ. ಡಯಾಬಿಟಿಸ್ ಉಂಟು, ಅದು ಎರಡು ಕಿಡ್ನಿ ಡ್ಯಾಮೇಜ್. ಇನ್ಫೆಕ್ಷನ್ ಆಯಿತು, ಎರಡು ಕಿಡ್ನಿಯಲ್ಲಿ ಆಗ್ಬೋದು. ಮತ್ತೆ ಪ್ರೆಷರ್ ಉಂಟು, ಅದು ಎರಡು ಕಿಡ್ನಿಯಲ್ಲಿ ಆಗ್ಬೋದು. ಕ್ಯಾಲ್ಸಿಯಂ ಎಕ್ಸ್ರೇ ಆಯಿತು, ಅದು ಎರಡು ಕಿಡ್ನಿಯಲ್ಲಿ ಆಗ್ಬೋದು. ಸೊ ಬಹಳಷ್ಟು ಸಮಸ್ಯೆಗಳು ಒಂದು ದೇಹದಲ್ಲಿ ಅದು ಟೋಟಲ್ ಆಗಿ ರಕ್ತದಲ್ಲಿ ಚಲನೆಯಿಂದ ಬರುವಂಥದ್ದು ಮಧ್ಯದಲ್ಲಿ. ಅದು ಎರಡು ಕಿಡ್ನಿ ಅಟ್ಟೆ ಟೈಮ್ ಕೆಲಸ ಕಡಿಮೆ ಮಾಡುತ್ತದೆ ಮಧ್ಯದಲ್ಲಿ. ಆ ಈ ಶುಗರ್ ಇದೆಲ್ಲ ಒಂದು ಕಿಡ್ನಿ ಫೇಲಿಯರ್ ಆಗಿ ಇನ್ನೊಂದು ಕಿಡ್ನಿ ಕೆಲಸ ಮಾಡೋದಂತ ಪ್ರಮೇಯವೇ ಇಲ್ಲ. ಅದಾಗೋದು ಓನ್ಲಿ ಬ್ಲಾಕ್ ಇದ್ದದ್ದು ಬಿಟ್ಟರೆ ಒಂದು ಕಿಡ್ನಿಗೆ ಅಟ್ಟೆ ಟೈಮಲ್ಲಿ ಎರಡೂ ಕಿಡ್ನಿ ಒಟ್ಟೊಟ್ಟೆ ಕೆಲಸ ಕಡಿಮೆ ಆಗ್ತಾ ಬರ್ತದೆ. ಎರಡು ಕಿಡ್ನಿ ಸೇರಿ 100% ಅಂದ್ರೆ ಎರಡು ಕಿಡ್ನಿ ನೆಕ್ಸ್ಟ್ ಒಂದು 45 ಇರ್ಬೋದು, 40 ಆಗ್ಬೋದು, ಒಂದು 35 30 ಆಗ್ಬೋದು, ಹೀಗೆ ಎಳಿತಾ ಬರ್ಬೋದ. ವಿನಃ ಒಂದು ಕಿಡ್ನಿ 100% ಉಂಟು, ಒಂದು ಕಿಡ್ನಿ 0 ಆಗೋದು, ಬ್ಲಾಕ್ ಬಿಟ್ಟರೆ ಬೇರೆ ಇನ್ನೆಲ್ಲಿ ಇಲ್ಲ. ಸೊ ಆದ್ದರಿಂದ ಸಾಮಾನ್ಯವಾಗಿ ಎಲ್ಲ ಒಟ್ಟೊಟ್ಟಿಗೆ ಇಳಿಯುವಂಥದ್ದು. ಸೊ ಈಗ ಎರಡು ಕಿಡ್ನಿ ಫೇಲ್ ಆದ ಮೇಲೆ ಅಷ್ಟೇ ಅವ್ರಿಗೆ ಕಿಡ್ನಿ ಇದು ಕಸಿ ಮಾಡಬೇಕು, ಟ್ರಾನ್ಸ್ಪ್ಲಾಂಟ್ ಬೇಕನ್ನೋದು ವಿನಃ ಒಂದು ಕಿಡ್ನಿ ಅದು ಅವಶ್ಯಕತೆ ಇಲ್ಲ. ಅವ್ರು ಹೇಳಿದ್ದು ಕರೆಕ್ಟ್ ಉಂಟು, ಒಂದು ಒಬ್ಬ ಮನುಷ್ಯನಿಗೆ ಒಂದು ಕಿಡ್ನಿ ಸಾಕು, ಹೆಲ್ದಿ ಮನುಷ್ಯನಿಗೆ ಒಂದು ಕಿಡ್ನಿ ಸಾಕು, ಹಾಗೆ 1000 ಒಬ್ಬ ಮನುಷ್ಯನಿಗೆ ಇರೋದೇ ಒಂದು ಕಿಡ್ನಿ. ಸೊ ನಾವು ಅದರಿಂದ ನಾವು ಹೇಳ್ತೇವೆ ಒಂದು ಕಿಡ್ನಿಯಿಂದ ಒಬ್ಬನಿಗೆ ಕೊಡ್ಬೋದಾ, ಕೊಡ್ಬೋದು, ಅದರಲ್ಲಿ ಡಿವೈಡ್ ಮಾಡಿರ್ತೇವೆ. ಅದರಲ್ಲಿ ಡಿವೈಡ್ ಮಾಡಿ ಕೊಡುವಾಗ ಆದಷ್ಟು ಮಟ್ಟಿಗೆ ನಾರ್ಮಲ್ ಇದ್ದದ್ದು ಒಳ್ಳೆ ಕಿಡ್ನಿಯನ್ನ ದಾನಿಗೆ ಬಿಟ್ಟು ಸ್ವಲ್ಪ ಕಡಿಮೆ ಇದ್ದದ್ದನ್ನೇ ಡೋನರ್ ರಿಸಿಪಿಯೆಂಟ್ ಕೊಡುದು. ಯಾಕಂದ್ರೆ ನಾರ್ಮಲ್ ಇದ್ದವನ್ನ ಕರೆಕ್ಟಾಗಿ ರೋಗಿ ಮಾಡೋದಕ್ಕಿಂತ ಅವರಲ್ಲಿ ಬಂದದ್ದು ಬೋನಸ್ ಅವ್ರಿಗೆ ಹಾಕಿ ಮಾಡುದು. ಮತ್ತೆ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಸ್ಪೆಸಿಫಿಕೇಶನ್ ಕೇಳಿದಲ್ಲ ಅವರು, ಎರಡನೇದಂತ ಕೇಳಿದ್ದ
1: ಕಿಡ್ನಿ ದಾನದ ಬಗ್ಗೆ,
0: ಕಿಡ್ನಿ ದಾನ ಯಾರು ಮಾಡಬಹುದು ಅಂತ ಕೇಳಿದ್ರು, ಕಿಡ್ನಿ ಯಾವ ವಯಸ್ಸಿನಲ್ಲಿ ಬೇಕಾದ್ರೆ ದಾನ ಮಾಡಬಹುದು. ಮತ್ತೆ ಅವ್ರು ಕೇಳಿದ್ದು ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಕೇಳಿದ್ರು, ಈಗ ಹಣದ್ದು ಅಂತ ಕೇಳಿದ್ರು. ಇಲ್ಲ, ಇಂಡಿಯನ್ ಗವರ್ಮೆಂಟ್ ಅಲ್ಲಿ ಅದು ನಮ್ಮ ಅಂಗಾಂಗದಲ್ಲಿ ಇಲ್ಲ. ಹ್ಯೂಮನ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಕ್ಟ್ ಅಂತ ಉಂಟು ಮೊದಲಲ್ಲಿ, ಅದರಲ್ಲಿ ನಾನು ನನಗೆ ಇಷ್ಟಪಟ್ಟವರಿಗೆ ಕಿಡ್ನಿ ಕೊಡೋಂತ ಪ್ರಾವಿಷನ್ ಇಲ್ಲ ಮಧ್ಯದಲ್ಲಿ. ಮೊದಲೆಲ್ಲ ಇತ್ತು, ಈಗ ಅದು ಪ್ರಾವಿಷನ್ಸ್ ಇಲ್ಲ. ಪ್ರಾವಿಷನ್ಸ್ ಎಲ್ಲ ಚೇಂಜಸ್ ಆಗಿದೆ. ಏನಾಗಿದೆ ಮಧ್ಯದಲ್ಲಿ, ಇದು ಹೀಗೆ ಬೇರೆ ಯಾರ ಪರಿಚಯ ತೋರಿಸಿ ಅವ್ರಿಗೆ ಹಣ ಕೊಟ್ಟು ಅದನ್ನ ಸಂಬಂಧ ಅದನ್ನು ಖುಷಿ ಉಂಟು ಅಂತ ಹೇಳಿ ತೋರಿಸಿ ಮಾಡಿಸೋದು ಇತ್ತು. ಈಗಲ್ಲ, ಈಗ ಸಾಮಾನ್ಯವಾಗಿ 99% ಅಲ್ಲಿ ರಿಲೇಟಿವ್ಸ್ ಅಷ್ಟೇ ಕೊಡ್ಬೋದು. ರಿಲೇಟಿವ್ಸ್ ಅಂದ್ರೆ ತಂದೆ ಮಗಳಿಗೆ ಕೊಡುವುದು, ಅಪ್ಪ ಮಗಳಿಗೆ ಕೊಡೋದು, ಅಣ್ಣ ತಂಗ ಕೊಡೋದು, ಗಂಡ ಹೆಂಡತಿ ಆಕ್ಚುಲಿ ರಿಲೇಟಿವ್ಸ್ ಅಲ್ಲ, ಅದೊಂದು ರಿಲೇಷನ್ ಬಿಲ್ಡ್ ಆದದ್ದು ಬಿಟ್ಟರೆ, ಬಟ್ ಸ್ಟಿಲ್ ಅವರಲ್ಲಿ ನಡೆಸಬಹುದು ಮಧ್ಯದಲ್ಲಿ. ಇದೆಲ್ಲ ಇವರಲ್ಲಿ ಮಾಡ್ಕೊಂಡು ಕೊಟ್ಕೊಂಡು ಹೋಗ್ಬೋದು. ಇದು ಬಿಟ್ಟು ಒಂದೇ ಅಪರೂಪದಲ್ಲಿ ಸ್ವಾಪ್ ಅಂತ ಉಂಟು. ಸ್ವಾಪ್ ಅಂದ್ರೆ ಈಗ ಅದು ಯೂಶಲಿ ಕಿಡ್ನಿ ಕೊಡಬೇಕಾದ್ರೆ ಮ್ಯಾಚ್ ಮಾಡ್ತೇವೆ ಅಂತ, ಇದು ಇವ್ರಿಗೆ ಮ್ಯಾಚ್ ಆಗ್ತದೆ ಮ್ಯಾಚ್ ಆಗೋದು. ಈಗ ಫಾರ್ ಎಕ್ಸಾಂಪಲ್, ಈಗ ನನಗೆ ಕಿಡ್ನಿ ಬೇಕು, ನನ್ನ ತಂಗಿದನ್ನು ಕೊಡ್ಲಿಕ್ಕೆ ರೆಡಿ ಇದ್ದಾಳೆ ಅಂತ ಅನ್ಕೊಳ್ಳೋ ಮಧ್ಯದಲ್ಲಿ, ಬಟ್ ನಮ್ಮಿಬ್ರದ್ದು ಮ್ಯಾಚ್ ಆಗೋದಿಲ್ಲ, ಬಟ್ ಬೇರೆ ಇನ್ನೊಬ್ಬರು ಇದ್ದಾರೆ ಅದೇ ತರ ವೇಟ್ ಮಾಡ್ತಾ ಇದ್ರು, ಅವರೊಬ್ಬರಿಗೂ ಮ್ಯಾಚ್ ಆಗೋದಿಲ್ಲ. ಬಟ್ ಆ ಒಟ್ಟಿಗೆ ನಿಲ್ಲಿಸಿದ್ರೆ ನನ್ನದು ಇನ್ನೊಬ್ಬರಿಗೆ ಮ್ಯಾಚ್ ಆಗ್ತದೆ, ಅವ್ರ ಇನ್ನೊಬ್ಬರಿಗೆ ಮ್ಯಾಚ್ ಆಗ್ತದೆ, ಅದನ್ನ ಸ್ವಾಪ್. ಇಬ್ಬರನ್ನು 4 ಜನ ಒಟ್ಟಿಗೆ ಅಡ್ಮಿಷನ್ ಮಾಡೋದು, ಅವರದ್ದು ಕನ್ಸೆಂಟ್ ತೆಗೆದು ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಪರ್ಮಿಷನ್ ಉಂಟು, ಕಮಿಟಿ ಉಂಟು ಪರ್ಮಿಷನ್ ತಗೊಂಡು, ಒಬ್ಬರ ಕಿಡ್ನಿನ ಇನ್ನೊಬ್ಬರಿಗೆ ಅದನ್ನ ಅವಳಿ ಮಾಡಬಹುದು, ಅದೇ ಮಾಡಿ ಮಾಡಬಹುದು ಒಂದು ಅಡ್ಡವ್ರು. ಅದು ಬಿಟ್ಟರೆ ಏನ ಡಿಸೀಸ್ ಡೋನರ್ ಅಂತ, ಡಿಸೀಸ್ ಡೋನರ್ ಅಂದ್ರೆ ಅಂಗಾಂಗ ದಾನ, ಯಾವ್ದು ಮರಣ ಹೊಂದಿದ ಮೇಲೆ ಅಂಗಾಂಗ ಮರಣ ಅಂದ್ರೆ ಕಂಪ್ಲೀಟ್ ಎಲ್ಲಾ ಆರ್ಗನ್ಸ್ ನಿಂತ ಮೇಲೆ ಕಿಡ್ನಿ ತೆಗಿಲಿಕ್ಕಿಲ್ಲ, ಈಗ ಬೇರೆ ಆಕ್ಸಿಡೆಂಟ್ ಆದವರಲ್ಲೋ ಅಥವಾ ಬ್ರೈನ್ ಡಿಸ್ಫಂಕ್ಷನ್ ಆದವರಲ್ಲೋ ಅಂಗಾಂಗ ದಾನ ಮಾಡಬಹುದು. ಅದು ಫ್ಯಾಮಿಲಿ ಅವರ ಡಿಸಿಷನ್ ತಗೊಳ್ಬಹುದು, ಅಥವಾ ಬದುಕಿರುವಾಗ ಆ ಮನುಷ್ಯ ವಿಲ್ ಮಾಡಿರ್ಬೋದು ಅಂಗಾಂಗ ಡೊನೇಷನ್ ಅಂತ ಮಾಡಿರ್ಬೋದು ಮೊದಲೇ, ಅವರೆಲ್ಲ ಇದ್ರೆ ಅಂಗಾಂಗ ದಾನ ಮಾಡಬಹುದು. ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ, ಹುಟ್ಟಿದ ವಯಸ್ಸಿನಿಂದ ಹಿಡಿದು 60 ವಯಸ್ಸು ತನಕ ಸಾಮಾನ್ಯ ಸ್ಟೇಬಲ್ ಅಂತ ಹೇಳ್ತೇವೆ. 60 ವಯಸ್ಸು ದಾಟಿದ ಮೇಲೂ ತಗೊಳ್ತೇವೆ, ಬಟ್ ಅಂದ್ರೆ ಅದು ಎಕ್ಸ್ಟೆಂಡೆಡ್ ಕ್ರೈಟೀರಿಯಾ ಡೋನರ್ ಅಂತ ಒಂದು ಪದ ಉಪಯೋಗಿಸ್ತೇವೆ. ಅಂದ್ರೆ ಅವರ ಕಿಡ್ನಿ ನಾರ್ಮಲ್ ಮನುಷ್ಯನಿಗಿಂತ ಸ್ವಲ್ಪ ಕಡಿಮೆ ಕೆಲಸ ಮಾಡಬಹುದು, ಅದು ನಮಗೆ ಗೊತ್ತಿದೆ ಅಂತ ಹೇಳ್ಕೊಂಡೇ ಮಾಡ್ಕೊಂಡು
1: ತಗೊಳ್ಳೋಣ. ಹಲೋ ನಮಸ್ತೆ.
3: ಹಲೋ ನಮಸ್ತೆ, ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ್ ಅಂತ ಹೇಳಿ.
1: ಓಕೆ ಓಕೆ, ಮಾತಾಡಿ
3: ಸರ್. ನಮಸ್ತೆ ಸರ್.
0: ನಮಸ್ಕಾರ ಹೇಳಿ.
3: ಇದು ಆಗದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೇನೆ, ತುಂಬಾ ಮಾಹಿತಿ ಕೊಟ್ಟಿದ್ದೀರಿ. ಇದು ಈ ಕಿಡ್ನಿಗೆ ನಮ್ಮ ಎಂತ ಪೇನ್ ಕಿಲ್ಲರ್ ಎಲ್ಲ ತಕೊಂಡ್ರೆ ಎಲ್ಲ ಹೇಳಿದಿರಿ, ಈ ಬಿಪಿ ಇದ್ದು ಮಾತ್ರ ತುಂಬಾ ರೆಗ್ಯುಲರ್ ತಗೊಳ್ತಾರೆ. ಈಗ ಇನ್ನು ಅವರು ಎಂತ ಸಾಯುವುದನ್ನ ತಗೊಳ್ಳೇಬೇಕು ಅಂತ ಹೇಳ್ತಾರೆ ಕೆಲವರಿಗೆ, ಅದರಲ್ಲಿ ಕಿಡ್ನಿಗೆ ಏನಾದ್ರೆ ಎಫೆಕ್ಟ್ ಉಂಟಾ ಅಂತ. ಮತ್ತೊಂದು ಈಗ ಕಿಡ್ನಿಯ ಸ್ವಲ್ಪ ಈ ಬಲಕ್ಕೆ ಎಲ್ಲ ಗಟ್ಟಿ ಆಗ್ಲಿಕ್ಕೆ ಸುರಿಗೆ ಹಣ್ಣು ಎಲ್ಲ ಒಳ್ಳೆ ಯಾವ್ದು ತಿಂದ್ರೆ ಒಳ್ಳೆಯದಂತ ಏನಾದ್ರೂ ಗೊತ್ತಿದ್ರೆ ಹೇಳಿ.
1: ಆರೋಗ್ಯಕ್ಕೆ ಯಾವ್ದು ಒಳ್ಳೆ,
3: ಆರೋಗ್ಯಕ್ಕೆ ಒಳ್ಳೆ ಇದು ಬರ್ಲಿಕ್ಕೆ ಅಂತ. ಫಸ್ಟ್ ಗೆ ನಾವು ಏನಾದ್ರೂ ತಿಂತಾ ಬಂದ್ರೆ ಒಳ್ಳೆಯದು ಅಂತ ಏನಾದ್ರು ಗೊತ್ತಿದ್ರೆ ಹೇಳಿ ಅಂತ ಎರಡು ಪ್ರಶ್ನೆ ರೇಡಿಯೋದಲ್ಲಿ ಕೇಳ್ತೇನೆ.
1: ಧನ್ಯವಾದ. ಧನ್ಯವಾದಗಳು ಕುಸುಮಾಕರಣ್ಣ. ಎರಡು ಪ್ರಶ್ನೆಯನ್ನ ಕೇಳಿದರೆ, ಒಂದು ಬಿಪಿಯ ಟ್ಯಾಬ್ಲೆಟ್ ಗಳನ್ನ ರೆಗ್ಯುಲರ್ ಆಗಿ ತೆಗೆದುಕೊಳ್ಳುವವರು ಇರ್ತಾರೆ, ಅವರಿಗೆ ಕಿಡ್ನಿ ಸಮಸ್ಯೆ ಬರುತ್ತಾ ಅಂತ. ಇನ್ನೊಂದು ಏನಂದ್ರೆ, ಈಗ ಕಿಡ್ನಿಯನ್ನು ಒಂದು ಆರೋಗ್ಯಯುತವಾಗಿ ಇಡಬೇಕು ಅಂತಿದ್ರೆ ಯಾವ ರೀತಿ ಆಹಾರಗಳನ್ನ, ಹಣ್ಣು ಹಂಪಲುಗಳನ್ನ ಅಥವಾ ಯಾವ ರೀತಿ ಆಹಾರಗಳನ್ನ ತಗೊಳ್ಬೇಕು ಅಂತ ಹೇಳಿ.
0: ಸಾಮಾನ್ಯವಾಗಿ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಬಿಪಿ ಟ್ಯಾಬ್ಲೆಟ್ಸ್ ಇಂದ ಕಿಡ್ನಿಗೆ ಪ್ರಾಬ್ಲಮ್ಸ್ ಇಲ್ಲ, ಬಟ್ ಅದೇ ಬಿಪಿ ಟ್ಯಾಬ್ಲೆಟ್ ಒಬ್ಬರಿಗೆ ಆಗ್ತದೆ ಒಬ್ಬರಿಗೆ ಆಗುದಿಲ್ಲ ಅಂತ ಸಜೆಷನ್ಸ್ ಉಂಟು, ಆಗ ಮಾತ್ರ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಬರಬಹುದು. ಅದನ್ನ ನಿಮ್ಮ ಡಾಕ್ಟರ್ಗಳು ನೋಡಿ ಚೇಂಜ್ ಮಾಡ್ತಾರೆ. ಏನಾಗ್ತದೆ, ಬಿಪಿ ಮೆಡಿಸಿನ್ ಕೊಡುವಾಗ ನಾವೇನು ಕೂಡ ರಕ್ತ ಚಲನೆ ಕಿಡ್ನಿಗೆ ಸರಿ ಉಂಟು, ಬಟ್ ಬಿಪಿ ಜಾಸ್ತಿ ಉಂಟು, ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಕೊಟ್ಟಿರ್ತಾರೆ. ಕೆಲವರಲ್ಲಿ ಏನಾಗ್ಬಹುದು, ಒಂದು 100ರಲ್ಲಿ ಒಬ್ಬಿಬ್ಬರಿಗೆ ಕಿಡ್ನಿಗೆ ಬರುವಂತ ರಕ್ತನಾಳ ಸ್ವಲ್ಪ ಚಿಕ್ಕದಿರ್ತದೆ, ಬಟ್ ಇನ್ನೊಂದು ಕಿಡ್ನಿ ಕೆಲಸ ಇರೋದಿಲ್ಲ. ಸೊ ಅವ್ರು ಇರೋದೇ ಒಂದು ಕಿಡ್ನಿ, ಅದ ರಕ್ತನಾಳ ಚಿಕ್ಕದುಂಟು. ನಾವು ಜೀವದಲ್ಲಿ ಬಿಪಿ ಕಡಿಮೆ ಮಾಡ್ಲಿಕ್ಕೆ ಕೊಡುವಾಗ ಏನ್ ಮಾಡ್ತೇವೆ, ಸ್ವಲ್ಪ ರಕ್ತನಾಳದಲ್ಲಿ ಅದು ಪ್ರೆಷರ್ ಕಡಿಮೆ ಆಗ್ಲಿಕ್ಕೆ ಕೊಡೋದು. ಬಟ್ ಇವರಲ್ಲಿ ಏನಾಗ್ತದೆ, ಇರೋದೇ ಒಂದು ಕಿಡ್ನಿ, ರಕ್ತನಾಳ ಚಲನೆ ಕಡಿಮೆ ಉಂಟು, ಬಿಪಿ ಕಡಿಮೆ ಮಾಡ್ಲಿಕ್ಕೆ ಕೊಟ್ಟಾಗ ಅದು ಕಿಡ್ನಿಗೆ ಬೇಕಾದಷ್ಟು ಬ್ಲಡ್ ಕೂಡ ತಲುಪೋದು ಇಲ್ಲದ್ರಿಂದ ಆಗ ಕಿಡ್ನಿಗೆಲ್ಲ ಸ್ವಲ್ಪ ಕಡಿಮೆ ಆಗಬಹುದು. ಅದ ನಿಮ್ಮ ಡಾಕ್ಟರ್ಗಳು ನೋಡಿದ್ರೆ ಡಿಸಿಷನ್ ಮಾಡಿರ್ತಾರೆ, ಒಂದು ಅಲ್ಟ್ರಾಸೌಂಡ್ ಮಾಡಿಸಿರ್ತಾರೆ, ಕಿಡ್ನಿ ಇನ್ನೊಂದು ಉಂಟು ಅಂತ ನೋಡಿರ್ತಾರೆ, ಅದು ನೋಡಿ ಮ್ಯಾನೇಜ್ ಮಾಡಿ ಕೊಡ್ತಾರೆ. ಅದರಿಂದ ಸಾಮಾನ್ಯವಾಗಿ ಇಲ್ಲ, ಬಟ್ ಒಂದೊಂದು ಏನಾಗ್ಬಹುದು, ಇವತ್ತು ಬಿಪಿ ಮಾತ್ರ ನಾನು ತಗೊಳಕ್ ಶುರು ಮಾಡಿದಾನಂತೆ, ಇನ್ನು 10 ವರ್ಷ ತನಕ ನಾನು ಕನ್ಸಲ್ಟ್ ಮಾಡಿ ನಾನೇ ತಗೊಳ್ತಾ ಇರ್ತೇನೆ. ಸೊ ಕಿಡ್ನಿಯಾದ ರಕ್ತನಾಳದ ಬ್ಲಾಕ್ ಇವತ್ತಿಲ್ಲದ್ದು ಒಂದು 5 ವರ್ಷದ ನಂತರ ಬರಬಹುದು ನನಗೆ, ಮೊದಲೆಲ್ಲ ನಾನು ಯಾವತ್ತು ತೋರಿಸಲಿಲ್ಲ ಅಲ್ಲ. ಸೊ ಹಾಗಾದ್ರೆ ಅದೇ ಮಾತ್ರೆ 1 ವರ್ಷ ತಗೊಂಡದ್ದು ಲ್ಯಾಟರ್ ಪ್ರಾಬ್ಲಮ್ ಬರ್ಬೋದಾ, ಬರ್ಬೋದು. ಆದರೆ ರೆಗ್ಯುಲರ್ ಚೆಕಪ್ ಬೇಕು, ಅಟ್ಲೀಸ್ಟ್ ಒಂದು ಅಲ್ಟ್ರಾಸೌಂಡ್ ಒಂದು 2 ವರ್ಷದಲ್ಲಿ 1 ವರ್ಷದಲ್ಲಿ ಒಮ್ಮೆ ಅಲ್ಟ್ರಾಸೌಂಡ್ ಮಾಡಿಸೋದಾಗಲಿ ನಿಮ್ಮ ಡಾಕ್ಟರ್ ನೋಡಿ ಮಾಡಿಸ್ಕೊಳ್ತಾರೆ. ರೆಗ್ಯುಲರ್ ಆಗಿ ಕೊಡೋ ಮೆಡಿಸಿನ್ಸ್ ಅಲ್ಲಿ ತೊಂದರೆ ಇಲ್ಲ. ಬಿಪಿ ಮೆಡಿಸಿನ್ ಪ್ರಾಬ್ಲಮ್ ನಿಲ್ಲಿಸಿದ್ರೆ ಪ್ರಾಬ್ಲಮ್ಸ್ ಗಳಿರ್ಬೋದು, ಅವನ್ನ ತಗೊಳ್ಳೋದ್ರಿಂದ ಅಲ್ಲ. ಇನ್ನ ಹೇಳಿದ್ದವರು ಪಥ್ಯ ಊಟ ಆಹಾರಗಳಲ್ಲಿ ಯಾವ್ದು ಮಾಡಿ ತಿನ್ಬೋದು, ತಿನ್ನೋದು ಬೇಡ ಅಂತ. ತಿನ್ನೋದು ಬೇಡ ಅಂತ ನಾನು ಹೇಳಿದಾಗ ಮೊದಲಾದಾಗ ಡೀಪ್ ಫ್ರೈಡ್ಸ್ ಬೇಡ, ಡ್ರೈ ಫ್ರೂಟ್ಸ್ ಅಂತ ಹೇಳೋದಲ್ಲೇ ಅದರಷ್ಟಲ್ಲೇ ಬೇಡ, ಸಾಲ್ಟ್ ಎಕ್ಸೆಸ್ ಇದ್ದದ ಫ್ರೂಟ್ಸ್ ಬೇಡ, ಡೀಪ್ ಇದು ಚಾರ್ಡ್ ಆದಂತ ಐಟಮ್ಸ್ ಬೇಡ, ಕಪ್ಪಾದ ಐಟಮ್ಸ್ ಬೇಡ, ಇದು ಬೇಡದ್ದು. ಇದು ಒಳ್ಳೇದಾಗುತ್ತದೆ, ತರಕಾರಿಗಳು ಎಲ್ಲದು ಒಳ್ಳೇದೆ, ಹಣ್ಣುಗಳು ಒಳ್ಳೇದೆ. ಅನ್ಲೆಸ್ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಉಂಟಂತ ಬಿಟ್ರೆ ಎಲ್ಲ ಹಣ್ಣುಗಳು, ಹೈಡ್ರೇಷನ್ ನೀರು ಜಾಸ್ತಿ ಇದ್ದಷ್ಟು ಅದು ಒಳ್ಳೇದು. ವಿಟಮಿನ್ ಸಿ ಇದ್ದ ವಸ್ತುಗಳು ಸ್ವಲ್ಪ ದೇಹಕ್ಕೆ ಎಲ್ಲಾ ಕಡೆಯಲ್ಲಿ ಹೀಲಿಂಗ್ ಆಗುವಂತ ಚಾನ್ಸಸ್ ಇರ್ತದೆ. ಸೊ ಅದೆಲ್ಲ ಒಳ್ಳೇದು, ಸೇಳ ಒಳ್ಳೇದು, ಒಳ್ಳೇದು. ಕಿಡ್ನಿ ಫೇಲ್ಯೂರ್ ಬಿಟ್ರೆ ಬೇರೆ ಎಲ್ಲ ಪೇಷೆಂಟ್ ಸೇಳ ತಗೊಳ್ಬೋದು, ಪಾಪ ತಗೊಳ್ಬೋದು, ಆಪಲ್ ತಗೊಳ್ಬೋದು, ಹಣ್ಣು ತರ್ಕೊಳ್ಬೋದು. ಅದು ಬಿಟ್ರೆ ಇನ್ನ ಉಳಿದದ್ದು ಬೇಳೆ ಅನ್ನ ಸಾಂಬಾರು ಅಷ್ಟೇ ಜಾಸ್ತಿ, ಅಷ್ಟು ಡಿಫ್ರೆನ್ಸ್ ಬರ್ಲಿಕ್ಕಿಲ್ಲ ಮೊದಲೇ ಆಲ್ರೆಡಿ. ಬಟ್ ಯೂರಿಕ್ ಆಸಿಡ್ ತೊಂದರೆ ಇದ್ದವರಲ್ಲಿ ಅವರು ಸ್ವಲ್ಪ ನಾನ್ ವೆಜ್ ಕಂಟ್ರೋಲ್ ಮಾಡಬೇಕು, ಕಿಡ್ನಿ ಕೆಲಸ ಇಂಪ್ರೂವ್.
1: ಓಕೆ, ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
4: ನಮಸ್ತೆ ಮೇಡಮ್.
1: ನಮಸ್ತೆ ನಮಸ್ತೆ, ಮಾತಾಡಿ ಮಾತಾಡಿ ಪೂರ್ಣಿಮಾ ಅವರೇ.
4: ನಮಸ್ತೆ ಡಾಕ್ಟರ್.
0: ನಮಸ್ಕಾರ ಹೇಳಿ.
4: ನಿಮಗೆಲ್ಲ ಕಿಡ್ನಿ ಸ್ಟೋನ್ ಆದ್ರೆ ಲೇಸರ್ ಮೂಲಕ ಎಲ್ಲ ತೆಗಿತೀವಿ ಅಂತ ಹೇಳಿದ್ರಲ್ಲ,
0: ಹೌದು,
4: ಅದು ಒಮ್ಮೆ ಬಂದು ತೆಗೆದ ನಂತರ ಅದು ವಾಪಸ್ ಬರುವ ಚಾನ್ಸ್ ಇದೆಯಾ? ಮತ್ತೊಂದು ಅದಕ್ಕೆ ಏನಾದ್ರು ಆಹಾರದಲ್ಲಿ ಇದು ಏನಾದ್ರೂ ಬಿಡ್ಬೇಕು, ಏನಾದ್ರು ತಿನ್ಬಾರ್ದಿಲ್ಲ?
1: ಧನ್ಯವಾದಗಳು.
0: ಈಗ ಕಿಡ್ನಿ ಕಲ್ಲು ಒಮ್ಮೆ ತೆಗೆದ್ರೆ ಮತ್ತೊಮ್ಮೆ ಬರ್ತದೆ ಅಂತ, ಸಾಮಾನ್ಯವಾಗಿ ಒಂಟಿ ಕಲ್ಲು ಬರುದಿಲ್ಲ, ಸೊ ಯಾರು ಕಲ್ಲು ಪದೇ ಪದೇ ಬರೋದ್ರಲ್ಲಿ ಯಾರು ಅನ್ನೋದ್ರಲ್ಲಿ ಪ್ರಶ್ನೆಗೆ ಉತ್ತರ ಅಲ್ಲಿ ಮೊದಲಲ್ಲಿ ಸ್ಟಾರ್ಟಿಂಗ್ ಇಂದವೆ ಒಂದಕ್ಕಿಂತ ಜಾಸ್ತಿ ಕಲ್ಲಿದ್ದವರಲ್ಲಿ, ಎರಡೂ ಸೈಡ್ ಕಿಡ್ನಿಯಲ್ಲಿ ಕಲ್ಲಿದ್ದವರಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದ್ದವರಲ್ಲಿ ಕಲ್ಲು ಪದೇ ಪದೇ ಬರ್ತದೆ ಅಂತ ಹೇಳುದು. ಮತ್ತೆ ಅದು ಬಿಟ್ಟು ಕೆಲವರಿಗೆ 50 ವಯಸ್ಸಲ್ಲಿ ಅವ್ರು ಬಂದದ್ದೇ ಒಂದು ಕಲ್ಲು, ಅವ್ರು ಮತ್ತೆ ಕಲ್ಲು ಬರೋದ ಚಾನ್ಸ್ ತೀರಾ ತೀರಾ ತೀರಾ ಕಡಿಮೆ ಮೊದಲು. ಅದರೊಟ್ಟಿಗೆ ಅನುವಂಶತೆಯಾಗ ಬಂದಿರಬೇಕು, ಫ್ಯಾಮಿಲಿ ಜೆನೆಟಿಕ್ ಡಿಫೆಕ್ಟ್ಸ್ ಉಂಟು ಮೊದಲಲ್ಲಿ, ಅವ್ರಿಗೆ ಕ್ಯಾಲ್ಸಿಯಂ ಲೀಕ್ ಆಗ್ತದೆ, ಅವರಲ್ಲಿ ನೀವು ಒಂದ್ಸಲ ತೆಗ್ಸಿದ್ರೆ ಬರೋದು, ಕೆಲವರು ಅಂತೂ 5-10 ಸಲ ಸರ್ಜರಿ ಮಾಡಿಸ್ಕೊಂಡು ಇರ್ಬೋದು, ಇನ್ನು ಕೆಲವು ಪ್ರಾಬ್ಲಮ್ ಕಿಡ್ನಿಯಲ್ಲಿ ಸ್ಟಾರ್ಟ್ ಆಗ್ತದೆ ಅದರಲ್ಲಿ ಬರ್ಬೋದು. ಯೂರಿಕ್ ಆಸಿಡ್ ಆಕ್ಚುಲಿ ಪ್ರಾಬ್ಲಮ್ ಕಿಡ್ನಿದಲ್ಲ, ಯೂರಿಕ್ ಆಸಿಡ್ ಜಾಸ್ತಿ ಉಂಟು, ಬಟ್ ಅವರಿಗೆ ಕಿಡ್ನಿಲಿ ಕಲ್ಲಾಗ್ತದೆ. ಸೊ ರಕ್ತದಲ್ಲಿ ರಿಪೇರಿ ಮಾಡೋದು ಹೊರತು ಅದು ಕಂಟಿನ್ಯೂಸ್ ಬರ್ತಾ ಇರ್ತದೆ ಮಧ್ಯದಲ್ಲಿ. ನೀರು ಪದೇ ಪದೇ ಕಡಿಮೆ ಕುಡಿಯೋರಲ್ಲಿ ಇವರಲ್ಲಿ ಪದೇ ಪದೇ ಕಲ್ಲುಗಳು ಬರೋ ಚಾನ್ಸಸ್ ಇರ್ಬೋದು, ಕೆಲವು ಮೆಡಿಸಿನ್ಸ್ ಅಲ್ಲಿ ಕಲ್ಲುಗಳು ಬರೋ ಚಾನ್ಸಸ್ ಇರ್ಬೋದು. ಇನ್ನು ಆಹಾರ ಪದ್ಧತಿಯಲ್ಲಿ ಮೊದಲು ಹೇಳಿದಾಗ ನೀರು ಜಾಸ್ತಿ ಕುಡಿಯಿರಿ, ಹೊರಗಡೆ ಐಟಮ್ಸ್ ಫುಡ್ ಬೇಡ, ಮನೆ ಐಟಮ್ಸ್ ತಗೊಳ್ಳಿ, ವಿಟಮಿನ್ ಸಿ ತಗೊಳ್ಳಿ, ಇಷ್ಟು ತಗೊಂಡ್ರೆ ಪದೇ ಪದೇ ಕಲ್ಲು ಬರೋ ಚಾನ್ಸಸ್ ಕಡಿಮೆ ಮಾಡಿ
1: ಕಡಿಮೆ. ಓಕೆ, ಇನ್ನೊಂದು ವಿಚಾರ ಇಲ್ಲಿ ಮುಖ್ಯವಾಗಿ ಕೇಳಬೇಕು ಡಾಕ್ಟರ್, ಏನಂದ್ರೆ ಈಗ ಕ್ಯಾನ್ಸರ್ ಅನ್ನುವಂಥ ರೋಗ ಅಥವಾ ನಾವು ಕನ್ನಡದಲ್ಲಿ ಅದನ್ನು ಅರ್ಬುದ ರೋಗ ಅಂತ ಹೇಳ್ತೇವೆ, ಕಿಡ್ನಿಗೆ ಸಂಬಂಧಪಟ್ಟ ಅರ್ಬುದ ರೋಗಗಳು ಬರುವಂಥ ಚಾನ್ಸಸ್ ಇದೆಯಾ ಹೇಗೆ ಅಂತ ಹೇಳಿ.
0: ಅದೇ ಮೊದಲು ಹೇಳಿದಾಗ ಇವೆಲ್ಲ 40-60 ವಯಸ್ಸಲ್ಲಿ ಸಾಮಾನ್ಯ ಆಯ್ತು, ಗಂಡಸ ಹೆಂಗಸಲ್ಲಿ ಸ್ವಲ್ಪ ಕಾಮನ್ ಎರಡರಲ್ಲೂ ಇಬ್ಬರಲ್ಲೂ ಇರ್ಬೋದು. ಈಗ ಸ್ವಲ್ಪ ಮಟ್ಟಿಗೆ ಅದೇ ಹೇಳಿ ರೇಡಿಯೇಷನ್ ಅದೆಲ್ಲ ಇದಾದ ಮೇಲೆ ಫುಡ್ ಎಫೆಕ್ಟ್ಸ್ ಸ್ವಲ್ಪ ಚಿಕ್ಕ ಮಕ್ಕಳಲ್ಲಿ ಅಂದ್ರೆ 10 ವಯಸ್ಸಲ್ಲಿ ಒಂದು 20-30 ಕೂಡ ಸಿಗಬಹುದು. ಮೊದಲು ಯಾವ ಸ್ಟೇಜ್ ಅಲ್ಲಿ ನೋಡಿದ್ದೇವೆ ಅಂದ್ರೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗ್ತದೆ. ಈಗ ಸಾಮಾನ್ಯವಾಗಿ ರೆಗ್ಯುಲರ್ ಅಲ್ಟ್ರಾಸೌಂಡ್ ಹೆಲ್ತ್ ಚೆಕ್ ಅಂತ ಉಂಟು, ಪ್ರಿಂಟ್ ಹೆಲ್ತ್ ಚೆಕ್ ಅಂತ ಮಾಡಿಸ್ಕೊಳ್ತಾರೆ. ಅದೆಲ್ಲ ಮಾಡೋದ್ರಿಂದ ಈಗ ನಮ್ಮದು ನೋಡಿದ್ರೆ 100 ಪೇಷಂಟ್ ಟ್ಯೂಮರ್ ನೋಡಿದ್ರೆ ಅದರಲ್ಲಿ ಒಂದು 70-80% ಜನ ಇನ್ಸಿಡೆಂಟಲ್ ಡಿಟೆಕ್ಟರ್ ಅಂತ ಹೇಳ್ತಾರೆ, ಅಂದ್ರೆ ಸ್ಕ್ಯಾನಲ್ಲಿ ಸಿಕ್ಕಿದ್ದು, ಅವರಿಗೆ ಲಕ್ಷಣ ಇಲ್ಲ. ಅವರೆಲ್ಲ ಆಲ್ಮೋಸ್ಟ್ ಅವರು 95-100% ಕ್ಯೂರ್ ರೇಟ್ ಅವರಿಗೆ, ಅವರ ಸ್ಟೇಜ್ ಒನ್ ಸ್ಟೇಜ್ ಅಲ್ಲಿ 2 ಅಲ್ಲಿ ಇರೋರು, ಅವರಿಗೆಲ್ಲ 100% ಕ್ಯೂರ್ ಆಗ್ತದೆ. ಸರ್ಜರಿ ಬೇಕು ಟಕ್ ಅಂತ ಸಣ್ಣ ಸರ್ಜರಿ ಮಗಳಿಗೆ ಮುಗಿಸ್ತದೆ. ಸ್ಟೇಜ್ 3 ಸ್ಟೇಜ್ 4 ಅಲ್ಲಿ ಬಂದವರೆಲ್ಲ ಅಷ್ಟೇ ಕ್ಯಾನ್ಸರ್ ರೇಟ್ ಅದು ಕ್ಯೂರ್ ರೇಟ್ ಅಂದ್ರೆ ಗುಣಮುಖ ಅದು ಕಡಿಮೆವೇನ, ಎಲ್ಲದ್ರೆ ಆಲ್ಮೋಸ್ಟ್ ಗುಣಮುಖ ಆಗೋ ಚಾನ್ಸಸ್ ಬಹಳಷ್ಟು ಉಂಟು. ಅಡ್ವಾನ್ಸ್ಮೆಂಟ್ ಉಂಟು. ಮೊದಲೆಲ್ಲ ಕಿಡ್ನಿ ಕ್ಯಾನ್ಸರ್ ಬಂದ ತಕ್ಷಣ ಕಿಡ್ನಿ ತೆಗೆದಿತ್ತು, ಈಗಿಲ್ಲ. ಈಗ ನಾವೆಲ್ಲ ಏನ್ ಮಾಡ್ತೇವೆ ಅಂದ್ರೆ ಕಿಡ್ನಿಯಲ್ಲಿ ಬರೀ ಟ್ಯೂಮರ್ ಅಷ್ಟೇ ತೆಗೆದು ಕಿಡ್ನಿಯನ್ನು ಉಳಿಸ್ತೇವೆ ಮೊದಲೇ. ಸೊ ಈಗ ಅಲ್ಲ ನೆಫ್ರಾನ್ ಸ್ಪೇರಿಂಗ್ ಸರ್ಜರಿ ಅಂತ ಅದೆಲ್ಲ ಅಡ್ವಾನ್ಸ್ ಟೆಕ್ನಿಕ್ಸ್ ಉಂಟು, ಅದೇ ಮಾಡಿಸಿ ಕಿಡ್ನಿಯನ್ನು ಉಳಿಸಬಹುದು. ಬರೀ ಅದಷ್ಟೇ ಟ್ಯೂಮರ್ ಅಷ್ಟನ್ನು ತೆಗೆದು ಆಲ್ಮೋಸ್ಟ್ ಕ್ಲಿಯರೆನ್ಸ್ ಕಂಪ್ಲೀಟ್ ಕ್ಲಿಯರೆನ್ಸ್ ಮಾಡಬಹುದು ಮೊದಲೇ.
1: ಓಕೆ ಓಕೆ, ಒಳ್ಳೆ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ಡಾಕ್ಟರ್. ಕಿಡ್ನಿಗೆ ಸಂಬಂಧಪಟ್ಟು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ಸಮಯ ಕೂಡ ಆಗ್ತಾ ಬರ್ತಾ ಇದೆ, ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ. ಅದಕ್ಕಿಂತ ಮುಂಚೆ, ಕಾರ್ಯಕ್ರಮವನ್ನು ಮುಗಿಸುವುದಕ್ಕಿಂತ ಮುಂಚೆ, ಇದು ನಮ್ಮ ರೇಡಿಯೋ ಸಾರಂಗ್ ಹಾಗೂ KMC ಆಸ್ಪತ್ರೆಯ ಸಹಯೋಗದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಹಲೋ ಡಾಕ್ಟರ್ ಅನ್ನುವಂಥ ಕಾರ್ಯಕ್ರಮ. ಈಗ ನೀವು KMC ಆಸ್ಪತ್ರೆಯ ಒಂದು ವೈದ್ಯರಾಗಿ, ಅಲ್ಲಿನ ಪ್ರೊಫೆಸರ್ ಆಗಿ, ಅಥವಾ ಆ ಒಂದು ಯುರಾಲಜಿ ಡಿಪಾರ್ಟ್ಮೆಂಟ್ನ HOD ಆಗಿ, ಈ ಒಂದು ಯುರಾಲಜಿ ಡಿಪಾರ್ಟ್ಮೆಂಟ್, ನಿಮ್ಮ KMC ಆಸ್ಪತ್ರೆ ಯುರಾಲಜಿ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳುತ್ತಿದ್ರೆ ಏನು ಹೇಳ್ತೀರಾ ಡಾಕ್ಟರ್?
0: ನಮ್ಮ ಡಿಪಾರ್ಟ್ಮೆಂಟಲ್ಲಿ ಫುಲ್ ಫ್ಲೆಶ್ ಡಿಪಾರ್ಟ್ಮೆಂಟ್ ಉಂಟು ಸದ್ಯದಲ್ಲಿ. ನಮಗೆ ಫಮ್ ಟೆಸ್ಟಿಂಗ್ಸ್ ಎಲ್ಲ ಹೇಳುವುದಾದ್ರೆ ಸಿಂಪಲ್ ಅಂತ ಅಲ್ಟ್ರಾಸೌಂಡ್, ಯೂರೋಫ್ಲೋ, ಯೂರೋಡೈನಮಿಕ್ಸ್ ತನಕ ಎಲ್ಲ ಉಂಟು. ಬೇರೆ ಕಡೆ ಇಲ್ಲದ ಕೂಡ ಉಂಟು ಮಧ್ಯದಲ್ಲಿ. ಲೇಸರ್ ಥೆರಪಿ ಉಂಟು ಮಧ್ಯದಲ್ಲಿ, ಅದು ಪ್ರಾಸ್ಟೆಟಿಕ್ ಯೂಸ್ ಮಾಡ್ತೇವೆ, ಟೆಸ್ಟೋನಿಗೆ ಯೂಸ್ ಮಾಡ್ತೇವೆ. ನಾವು 3-4 ಜನ ಕನ್ಸಲ್ಟೆಂಟ್ಸ್ ಇದ್ದೇವೆ. ಈಗ ನಮ್ದು ಟೀಚಿಂಗ್ ಪ್ರೋಗ್ರಾಮ್ ನಡೀತಾ ಉಂಟು, ಅದರ ಮೇಲೆ ಲೇಡಿ ಡಾಕ್ಟರ್ಸ್ ಕೂಡ ಇದ್ದಾರೆ ಮಧ್ಯದಲ್ಲಿ. ಸೊ ಅದು ಹಿಂಜರಿಕೆ ಬೇಡ ಮಧ್ಯದಲ್ಲಿ. ಸೊ ಮತ್ತೆ 24x7 ಸರ್ವಿಸ್ ನಮ್ಮ ಹತ್ರ ಉಂಟು ಮಧ್ಯದಲ್ಲಿ. ಇಂಥ ಟೈಮಲ್ಲಿ ಬಂದ್ರೆ ಡಾಕ್ಟರ್ ಸಿಗೋದಿಲ್ಲ ಅಂತ ಪ್ರಮೇಯ ಇಲ್ಲ. ಎಮರ್ಜೆನ್ಸಿ ಇದ್ದದಾದ್ರೆ ಸರ್ಜರಿ ರಾತ್ರಿ ಆಗಬೇಕಾದ್ರೆ ರಾತ್ರಿ 3-4 ಗಂಟೆ ಕೂಡ ಬಂದ ಅವಶ್ಯಕತೆ ಇದ್ದದಲ್ಲಿ ಮಾಡಿದ್ದೇವೆ ಅಂತ ಮಧ್ಯದಲ್ಲಿ. ಮತ್ತೆ ಇನ್ ಪೇಷಂಟ್ಸ್ ಕೇರ್ ಕೊಡ್ತೇವೆ, ಔಟ್ ಪೇಷಂಟ್ ಔಟ್ ರೀಚಿಂಗ್ ಎಲ್ಲ ಉಂಟು. ಕೆಲವೊಮ್ಮೆ ಇಲ್ಲಿ ಪೇಷಂಟ್ ಬರ್ಲಿಕ್ಕೆ ಆಗೋದಿಲ್ಲ, ಆ ಜಾಗದಲ್ಲಿ ಕೊಟ್ಟರೆ ಹೋಗಿನ 15 ಡೇಸಲ್ಲಿ ಒಂದು ಸೆವೆಂತ್ ಕೊಟ್ಟರೆ ಅದು ಸರ್ವಿಸ್ ಕೊಡ್ತೇವೆ ಮಧ್ಯದಲ್ಲಿ. ಅದರೊಟ್ಟಿಗೆ ನಮ್ದು ಹೆಲ್ತ್ ರಿಲೇಟೆಡ್ ಒಂದು ಕ್ಯಾಂಪ್ಸ್ ಅಂತ ಒಂದು ಕೆಲವು ಮಾಡ್ತೇವೆ. ಈಗ ನಮ್ದು KMC ಅಟ್ಯಾಚ್ಮೆಂಟ್ ಅಲ್ಲಿ ದುರ್ಗಾ ಸಂಜೀವಿನಿಯಲ್ಲಿ ಒಂದಷ್ಟು ಕ್ಲಿನಿಕ್ ಉಂಟು. ಸೊ ಅಲ್ಲಿ ಹೋಗಿ ಬರ್ತೇವಂತೆ. ಇಲ್ಲಿ ಸಾಮಾನ್ಯವಾಗಿ ಯಾವ ಪೇಷಂಟ್ಗೆ ರೆಗ್ಯುಲರ್ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ, ಅಪರೂಪದಲ್ಲಿ ಬಂದ 3 ತಿಂಗಳೊಮ್ಮೆ ಬಂದ ಚೆಕ್ ಅವ್ರನ್ನ ಪೆರಿಫೆರಲ್ ನೋಡ್ತೇವಂತೆ, ರೆಗ್ಯುಲರ್ ಬಂದದನ್ನು ಇಲ್ಲಿ ಕರ್ಸ್ಕೊಂಡು ಟ್ರೀಟ್ಮೆಂಟ್ ಅನ್ನು ಮಾಡ್ತೇವೆ. ಫ್ರಮ್ ಲೇಸರ್ ಇನ್ನೋ ಲ್ಯಾಪ್ರೋಸ್ಕೋಪಿನದು ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡ್ತೇವಂತೆ. ಮತ್ತೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಉಂಟು, ಚಿಕಿತ್ಸೆ ಉಂಟು, ಯೂರಿನ್ ಲೀಕಿನ ಟ್ರೀಟ್ಮೆಂಟ್ಸ್ ಉಂಟು, ಇದೆಲ್ಲದಕ್ಕೂ ಓವರ್ಆಲ್ ಚಿಕಿತ್ಸೆ ಮಾತ್ರ ಲಭ್ಯ ಉಂಟು ಮಾತ್ರದಲ್ಲಿ.
1: ಓಕೆ ಓಕೆ ಡಾಕ್ಟರ್, ತುಂಬಾ ಖುಷಿ ಆಯ್ತು ನಿಮ್ಮ ಮಾತುಗಳನ್ನ ಕೇಳಿ.
0: ಈಗ ಒಂದು ಲಾಸ್ಟ್ಲಿ, ಈಗ 27ನೇ ತಾರೀಕು ಕೊನೆ ಭಾನುವಾರ KMC ಅವರ ಹತ್ರ ವರ್ಲ್ಡ್ ಹಾರ್ಟ್ ಡೇ ಪ್ರಯುಕ್ತದಲ್ಲಿ ಒಂದು ವಾಕಥಾನ್ ಉಂಟು. ಅದು ಬೆಳಿಗ್ಗೆ ಶುರು ಆಗ್ತದೆ, ಅದನ್ನ ಸರ್ಕ್ಯುಲೇಟ್ ಮಾಡ್ತೇವೆ ಎಲ್ಲ ಮೀಡಿಯಾದಲ್ಲಿ. ಅದರಲ್ಲಿ ಆದಷ್ಟು ಜನ ಪಾರ್ಟಿಸಿಪೇಟ್ ಮಾಡಿ ಉಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳ್ತೇವೆ.
1: ಈ ತಿಂಗಳ ಕೊನೆಯ ಭಾನುವಾರ. ಓಕೆ ಓಕೆ ಡಾಕ್ಟರ್, ಈಗ ಕೊನೆಯದಾಗಿ, ಈಗ ಇವತ್ತು ನಾವು ಕಿಡ್ನಿಗೆ ಸಂಬಂಧಪಟ್ಟು ಮಾತಾಡ್ತಿದ್ವಿ, ಅದರಲ್ಲೂ ಕೂಡ ಯುವಕರಲ್ಲಿ ಕಿಡ್ನಿ ಸಮಸ್ಯೆ ಹೆಚ್ಚಾಗ್ತಿದೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಎಷ್ಟು ಮಾತಾಡ್ತಿದ್ವಿ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಒಂದು ಸಂದೇಶವನ್ನು ನೀಡುತ್ತಿದ್ರೆ ಅಥವಾ ಒಂದು ಆರೋಗ್ಯದ ಸಲಹೆಯನ್ನು ನೀಡುತ್ತಿದ್ರೆ ಏನು ಹೇಳ್ತೀರಾ ಡಾಕ್ಟರ್?
0: ಮೊಬೈಲ್ ಯೂಸ್ ಅನ್ನ ಕಡಿಮೆ ಮಾಡಿ, ಕಂಠಾಶೆ ಮೊಬೈಲ್ ಯೂಸ್ ಅನ್ನ ಕಡಿಮೆ ಮಾಡಿ. ಬೈ ಚಾನ್ಸ್ ಅದು ಯೂಸ್ ಮಾಡೋ ಪ್ರಮೇಯ ಉಂಟು, ಅವಶ್ಯಕ ಉಂಟು ಅಂತಂದ್ರೆ ಅದು ಪರ್ಸೆಂಟೇಜ್ ಉಂಟಲ್ಲ, ಅದು ಎಲ್ಲ ಕಡೆ ಟ್ರಯಲ್ ಎಲ್ಲ ಕಡೆ ಉಂಟು. ಒಂದು 15% ಮೊಬೈಲ್ ಚಾರ್ಜ್ ಕಡಿಮೆ ಹೋಗುತ್ತೆ ನಿಮ್ದು ಅಂದ ತಕ್ಷಣ ದಯವಿಟ್ಟು ಚಾರ್ಜ್ ಮಾಡಿ ಮೊದಲೇ. ಮೊಮೆಂಟ್ ಅದು ಕಡಿಮೆ ಆದ ತಕ್ಷಣ ರೇಡಿಯೇಷನ್ ಎಕ್ಸ್ಪೋಸರ್ ಹೆವಿ ಆಗ್ತದೆ ಮೊದಲೇ. ಪ್ಲಸ್ ಇನ್ನು ಸಿಗ್ನಲ್ ರೆಗ್ಯುಲರ್ ಸಿಗದಿರೋ ಜಾಗದಲ್ಲಿ ಫೋನ್ ಸ್ವಿಚ್ ಆಫ್ ಮಾಡಿ ಮತ್ತೆ ಯೂಸ್ ಮಾಡೋದು ಉತ್ತಮ. ಟವರ್ ಕ್ಯಾಚ್ ಮಾಡ್ಲಿಕ್ಕೆ ಅಂತ ಹೈ ಎನರ್ಜಿನ ಮೊಬೈಲ್ ಯೂಸ್ ಮಾಡ್ತದೆ, ಅದು ನಿಮಗೆ ಕ್ಯಾನ್ಸರ್ಸ್ ಬರ್ಲಿಕ್ಕೆಲ್ಲ ಕಾರಣ ಆಗ್ತದೆ. ಮೊದಲಲ್ಲಿ ಹೊರಗಡೆ ಫುಡ್ಸ್ ಬೇಡ, ಕಾರ್ಬೋನೇಟೆಡ್ ವಾಟರ್ಸ್ ಬೇಡ, ಡೀಪ್ ಫ್ರೈಡ್ ಐಟಮ್ಸ್ ಬೇಡ, ನಾನ್ ವೆಜ್ ಬೇಕಾ ತಿನ್ಲಿಕ್ಕೆ ಆಯ್ತು ಮನೇಲಿ ತಿನ್ಬೋದು, ಕರಿ ಮಾಡಿದ ಐಟಮ್ಸ್ ತಿನ್ಬೋದು ಮಧ್ಯದಲ್ಲಿ, ಮತ್ತೆ ತಂದೂರಿ ಐಟಮ್ಸ್ ಮತ್ತೆ ಡೀಪ್ ಬ್ಲಾಕ್ ಆದ ಚಾರ್ಡ್ ಐಟಮ್ಸ್ ತಿನ್ನೋದು ಬೇಡ, ಆನ್ ಕೌಂಟರ್ ಮೆಡಿಸಿನ್ಸ್ ಬೇಡ. ಇಷ್ಟಿದ್ರೆ ನಿಮ್ಮ ಆರೋಗ್ಯ, ನೀರು 2 ಲೀಟರ್ ಕುಡಿದ್ರೆ ಅಷ್ಟು ಸಾಕು.
1: ಸಾಕು. ಓಕೆ ಓಕೆ ಡಾಕ್ಟರ್, ತುಂಬ ಚೆನ್ನಾಗಿ ಮಾಹಿತಿಯನ್ನು ನೀಡಿದ್ದೀರಾ. ಇಷ್ಟು ಹೊತ್ತು ಇಲ್ಲಿವರೆಗೆ ಬಂದು ಕಿಡ್ನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನೀಡಿದ ನಿಮಗೆ ತುಂಬ ಹೃದಯ ಧನ್ಯವಾದಗಳನ್ನು ರೇಡಿಯೋ ಸಾರಂಗಡಿಯಿಂದ ಅರ್ಪಿಸ್ತಾ ಇದ್ದೆ.
0: ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೆ ಯುವಕರಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇರುವಂತಹ ಮೂತ್ರಪಿಂಡದ ಸಮಸ್ಯೆಗಳು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಡಾಕ್ಟರ್ ಕೆ ಎನ್ ಸನ್ಮಾನ್ ಅವರು ನಮ್ಮ ಜೊತೆ ಮಾಹಿತಿಯನ್ನು ನೀಡಿದರು. KMC ಆಸ್ಪತ್ರೆ ಜ್ಯೋತಿ, ಇಲ್ಲಿಯ ಪ್ರೊಫೆಸರ್ ಹಾಗೂ HOD ಯುರಾಲಜಿ ಡಿಪಾರ್ಟ್ಮೆಂಟ್ನ HOD ಆಗಿರುವಂತಹ ಕೆ ಎನ್ ಸನ್ಮಾನ್ ಅವರು ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀಡಿದ್ದಾರೆ. ನಿಮಗೂ ಕೂಡ ಇದು ಒಂದಿಷ್ಟು ಉಪಯೋಗ ಆಗಿರಬಹುದು ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದು ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ KMC ಆಸ್ಪತ್ರೆಯ ಸಹಯೋಗದಲ್ಲಿ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಶ್ರೀ ದುರ್ಗಾ ಸೇವಾ ಸಮಿತಿ ತಲಪಾಡಿ ಹಾಗೂ ನಮ್ಮ ಟಿವಿ ಇದರ ಒಟ್ಟು ಆಶ್ರಯದಲ್ಲಿ ಸೋನಡೊಂಜಿ ಯಕ್ಷಮಿನದನ ಹೆಸರಾಂತ ಕಲಾವಿದರ ಕೂಡುವಿಕೆಯಲ್ಲಿ 7 ದಿನದ ತುಳು ತಾಳಮದ್ದಳೆ ಕೂಟ. ಈ ಕಾರ್ಯಕ್ರಮದ ಮೊದಲ ದಿನ ನಡೆದ ಯಕ್ಷಗಾನ ಪ್ರಸಂಗ ಬಾಮುಲ್ಲಾ ಬಾಮಕುಮಾರೆ, ಪ್ರಸಂಗ ರಚನೆ ಸದಾಶಿವ ಆಳ್ವ ತಲಪಾಡಿ, ಭಾಗವತರು ಸತೀಶ್ ಶೆಟ್ಟಿ ಬೋಂದೇಲ್, ದೇವಿಪ್ರಸಾದ್ ಆಳ್ವ ತಲಪಾಡಿ, ಚೆಂಡೆ ಹಾಗೂ ಮದ್ದಳೆ ಪ್ರಶಾಂತ್ ಶೆಟ್ಟಿ ವಗೆನಾಡು, ಸುದಾಸ್ ಕಾವೂರು, ಚಕ್ರತಾಳ ಕೇಶವ್ ಆಚಾರ್ಯ ಕಿನ್ಯ, ಪಾತ್ರವರ್ಗ ಮೈಸಗ ಸಂಜಯ್ ಕುಮಾರ್ ಗೋಣಿಬೀಡು, ಪಾರ್ವತಿ ಅಂಬಾ ಪ್ರಸಾದ್ ಪಾತಾಳ, ಈಶ್ವರ ಪುಷ್ಪರಾಜ್ ಕುಕ್ಕಾಜೆ, ಗೊಬ್ಬುದ ಜೋಕುಲು ಕಡಬ ದಿನೇಶ್ ರೈ, ಪ್ರಜ್ವಲ್ ಗುರುವಾಯನಕೆರೆ, ಬ್ರಾಹ್ಮಣ ಮಾನಿ ಅಶ್ವಥ್ ವಂಜನಾಡಿ, ಮಯ್ಯಗ ರಾಮಚಂದ್ರ ಮುಕ್ಕ, ಬಾಮಕುಮಾರೆ ಸುನಿಲ್ ಕುಮಾರ್ ಪಲ್ಲಮಜಲು. ಈಗ ಬಾಮುಲ್ಲಾ ಬಾಮಕುಮಾರೆ ಈ ಯಕ್ಷಗಾನ ತಾಳಮದ್ದಳೆಯ 4ನೇ ಕಂತು.
1: ಒಳ್ಳಿದ ವೈಪನೆ ನೆತ್ತಿಗೆ ನೆತ್ತಿಯನ್ನೆ, ಕುಜಲಿಗೆ ಕುಜಲೆನ್ನೆ, ಪಾಡದೆಂಕು ತರೆನು ಬರ್ಚಿದೆ, ಆ ಪೊರ್ಲು ಆಯ್ತು ದಿಕ್ಕು ಪುರ್ಪನೆ ದೇದೆ, ನಿನ್ನ ಪೊರ್ಲು ತೋಡು ಬನ್ಪಿನ ಆಸೆ ಎಂಕಲೆಗೆ ಅಂಚಾದ ಎರಮನೆಗೆ ಪೋಯ ಪಡ ಬಾಲೆ ತೀಯನ ಬಾರಿ ಪೊರ್ಲು ಏನ ಐತಮಂತ ಎಂಕುಲು ಅತ್ತ
2: ಬಗೆ ಬಗೆಟು ಬಾಮಿತಿದು ಮೆಗುದಿನೇ

ಉರ್ಪತೆಟ್ಟುಯ ಭೋಗದೈ ಸಿರಿಯ

ಮೂಡಾಯಿಡು ಉದಿಯ ಬೆಂದ ನಂಚಿತ್ತು ನನ್ನ ಹೆಸರು ಪಡ್ಡೈ ಕಂತಿಯೇ ಬುಲ್ದು ತಾಮರೆ ಪೂತ ಉರುಟು ಮೈಸಯನೆ ತರಿಟು ಸಿಂಗಾರ ಆಯಿನ ಯಾನು ಈ ಮೈಸಯನ ಏಳದ ಗುಂಡಗು ಬತ್ತದು ಪೊಗ್ಗೆ ಪುರ್ಲ ಕಂಠದ ಸಯರಳಾತಲು ಮೈಸಗೆ ಎನ್ನ ಕಾರ್ಯನು ಯಾನು ಬೆನೋಡು ಯಾನು ಭಕ್ತಿನ ಕಾರ್ಯದಾನೇನು ತ್ವಜಪಾದು ಕೊರುಡು ಪನ್ಪಿನ ಚಿತ್ತನ ಇಸೆಯಡೆ ಯಾನು ಬಲ್ದು ತಾಮರದ ಒರಟು ಈ ಜಾಗಿಗೆ ಬತ್ತನೇ ಜತ್ತು ದಿಪ್ಪು ನಂಚಿತ್ತನ ಮೈಸಗೆ ಅಲ್ಲ ಪೊರ್ಲುನು ತುಯೇ ಯಾನು ನಾಗೆ ಜಡೆದರ್ತನ ಎಂಚೆಪ್ಪು ಅಂಚಿತ್ತನ ಪೊರ್ಲ ಕಂಠದ ಕುಜಲ್ ಪೊರ್ಲು ಪೂ ಅರಳದಿಪ್ಪುನಗ ಐತ ಕುಸುಮನು ಪರಿಯರ ಬರ್ಪು ನಂಚಿತ್ತನ ಆ ತುಂಬಿಲು ಎಂಚ ಮುದ್ದೆ ಮುದ್ದೆ ಬತ್ತದು ಕುಲ್ಲುವನ ಅಂಚೆನೆ ಅಲ್ಲ ತರ ಕುಜಲ್ದ ಪೊರ್ಲು ತೋಜೊಂದುಂಡು ಕಾಮದೇವಿಯರ್ನ ಬಿರು ಎಂಚ ಬಗ್ಗದುಂಡು ಆ ರೀತಿದ ಪುರ್ಬು ಪಾತೆರುನ ಒಂಜಿ ಗಿಳಿ ತನ್ನ ಕೊಕ್ಕು ಅವು ಕೆಂಪೇರದಿಪ್ಪು ಅಂಚಿತ್ತನ ಗಿಳಿತ ಕೊಕ್ಕುದ ಲೆಕ್ಕಪ್ಪನ ಅಲ್ಲ ಮೂಂಕು ಆ ಬಗ್ಗದ ಮೂಂಕು ಒಂಜಿ ಪರ್ನ ಮಣೋಲಿನ ನೀಟ ಮೂರುಣ ಎಂಚೆ ಪಂಚಲ್ನ ಬಿಮ್ಮ ತೋಜೊಂದು ಇಂಚಿತ್ತನೊಂಜಿ ಪುರ್ಲ ಕಂಠದ ಪೊಣ್ಣು ಈ ಸಿರಿಲೋಪಡು ಉಲ್ಲಲಂದೆ ಗೊತ್ತಿತ್ತುಂಡಲ ತುಯಿನಿ ನೀ ಮಲೆನ ಮೆನ್ಪೋಡು ಎನ್ನ ಕಾರ್ಯ ಸಾಧನೆ ಮಲ್ಪೋಡು ಐ ಕಾದು ಬೊಳ್ಳಿನ ಗಿಂಡೆಡು ನೀರುದೆತ್ತೆ ಬಂಗಾರಿನ ಗಿಂಡೆಡು ಪೇರುದೆತ್ತೆ ಒಂಜಿ ಕೈಟು ಬೊಳ್ಳಿನ ಗಿಂಡೆಡು ನೀರುದೆತ್ತದು ಎಡತ ಕೆನ್ನೆಗೆ ಪಾಡಿಯೇ ದರ್ಭದ ಕಡ್ಡಿನ ಪತ್ತಿಯೇ ಈಸಿಯೇ ಬಲತ್ತ ಕೆನ್ನೆಗೆ ಬಂಗಾರಿನ ಗಿಂಡೆಡಿತ್ತಿನ ಪೇರು ಮೈತೆ ಎಡತ ಕೈಟು ದರ್ಭದ ಕಡ್ಡಿ ಪತ್ತಿಯೇ ಈಸಿಯೇ ತೂಕ ಎಚ್ಚರಿಗೆ ಹಾಪುಂಡ ತೂಕ ದಾನೆ ಹಾಪುಡುದು

0: ಯಾರು ಜೀವನಡು ತಪ್ಪು ಮಲ್ತೆ ಒಂಜಿ ನಂದನಗು ಭಕ್ತಿನಂಚಿನ ಬೆರೆಣನ ಮಾಡಿಕೊಂಡಿನ ಪಾತಿರ ಈ ಸಲ ದೇವೇರನ ಪೂ ಪೂಜನ ಕರಿಯರ ಬೋಡಾದು ಪೂ ಕೊಯ್ಯರ ಭಕ್ತಿ ನಾಯಿ ಆ ಪುರ್ತುಡು ಅಹಂಕಾರೋಡಿ ಅನ್ನೊಂದಿ ಪಾತಿರ ಪಂಡೆ ಬಾಯಿಗೆ ಭಕ್ತಿ ಲಕ್ಕ ಇನ್ ಕರೀತ ಈಶ್ವರ ದೇವೇರೇನೆ ಒಯ್ನ ಪಣತೆ ಒಯ್ನ ಬುಡ್ತೆ ಅಂದ್ರೆ ಏನ್ ಕೀರ್ತೆ ಅರ್ಥ ಅವಂದಿಜ್ಜಿ ನೆನಪು ಬರೊಂದಿಜ್ಜಿ ಅಪ್ಪಂಡ ಯಾನ ಪಂಡಿನ ಪಾತಿರ ಬೆರಣಮಾಣಿಗೆ ಪಂಡಿನ ಪಾತಿರ ಈಶ್ವರ ದೇವೇರಿಗೆ ಪಂಡಿನ ಪಾತಿರ ಐಕು ಬೋಡಾದೆ ಎನ್ನ ಸುರ್ಕು ಈರ್ಪಿರ ಬೋಡಾದು ಅಥವಾ ಎಂಕ ಸರಿಯಾಗಿ ಮರ್ದಿನ ಮಲ್ಪಿರ ಬೋಡಾದೆ ದೇವೇರಿ ಎನ್ನ ಕಣ್ಣೆ ದುಡ್ಡು ಮತ್ತು ಉಂಟುವೇರ ಖಂಡಿತ ಸತ್ಯನೆ ಎಂದು ನೆಟ್ಟು ದಾದ ಸಂಶಯ ಎಲ್ಲ ಇಜ್ಜಿ ಅಂಡ ಕಂಡೆ ದುಡುಕ್ತಿದ್ರ ದೇವೇರಿಡ ಆರಡನೇ ನಟ್ಟು ನಡತ್ತಂದು ಎಂಟು ಬೇಕೆ ಸಾಧಿ ಇಜ್ಜಿ ಓ ದೇವೇರೆ ಓ ಈಶ್ವರ ದೇವೇರೆ ಎನ್ನ ಕಣ್ಣೆ ದುಡಿ ಇರನೆ ಅದು ತೂವೊಂದಿಲ್ಲ ಎನ್ನ ಅದಿಟ್ಟು ಇರಲ್ಲರು ಸ್ವಾಮಿ ಇರು ಹೆಂಚ ಬೈದರೆ ಯಾರು ತಿರಿಯೇ ನಿದ್ರೆ ಜಾರದಿತ್ತಿನ ಏನದೇ ಮೆಂತಿನಾರು ಈರೆಂದೇ ತೋಜುಡು ಕಣ್ಣು ಬುಲಾದೆ ತೂನಗೆ ಇರಿನ ಸುದ್ರೂಪ ಎನ್ನ ಕಣ್ಣೆ ದುಡು ತೋಜೊಂದುಂಟು ಸ್ವಾಮಿ ಇನ್ನ ನಿಲೆನೆ ಯಾರು ಅರ್ಥ ಮಲ್ತೋನಂದೇ ಪೋಯೆ ದೇವರೇ ಇನ್ನ ಯೋಗ್ಯತೆನೆ ಯಾರು ತಿರಿಯಂದೇ ಪೋಯೆ ಎಲುದಾಂತಿನ ನಾಲಾಯ್ಡು ಬಾಯಿಗೆ ಬತ್ತಿಲಕ್ಕ ಯಾರು ಪಂಡೆ ಮುಡ್ಚಾನ್ನ ಪಾತ್ರಡು ಇರ ನಿನ್ ಕರಿತೆ ದೇವರೇ ಇನ್ ಕರಿತೆ ಮಲ್ತಿನ ತಪ್ಪಾಡು ನಿತ್ಯಕ್ಕೆ ಗೊತ್ತಾವೊಂದುಂಡು ಯಾರು ಮಲ್ತಿನ ತಪ್ಪು ಸ್ವಾಮಿ ಇನ್ನ ಪಾದಗೆ ಯಾರು ಅಪಚಾರ ಮಲ್ತೆ ಅಪಚಾರ ಮಲ್ತೆ ಉಪ್ಪು ತಿಂದಿನ ನೀರು ಪರೋಡಿಗೆ ತಪ್ಪು ಮಲ್ತಿನ ಆಯ್ಕೆ ಸರಿ ಆಯ್ನ ಶಿಕ್ಷೆಯನ್ನು ಅನುಭವಿಸಾವಡಿ ಆಯ್ಕೆ ಪ್ರತ್ಯಕ್ಷ ಸಾಕ್ಷಿ ಈರಾದುಲ್ಲರು ಈರೆಗೆ ಯಾರು ಮಲ್ತಿನ ಅಪರಾಧ ಈರೆಗೆ ಮಲ್ತಿನ ದಿನ ತಪ್ಪು ಯಾನು ಕಣ್ಣೆ ದೊಡ್ಡ ಈರೆ ಉಪ್ಪನಗೆ ಇರ ಕಾರು ಪತ್ತದೆ ಯಾರು ನಟ್ಟು ನುಡು ತತ್ತದ ಬೀಜ ಸಾದಿ ಇಂಕು ತೋಜುತ್ತಿದ್ದೇನೆ ತೋಜುತ್ತಿಚ್ಚಿ ಆಯ್ಕೆ ಓಡಾದೆ ದೇ ಎನ್ನ ಕಣ್ಣ ನೀರಿಡೆ ಇನ್ನ ಪಾದನ ದೆಕ್ಕೊಂದುಲ್ಲೇ ಎನ್ನ ಮಲ್ತಿನ ತಪ್ಪಾಡದಂದು ಯಾರು ಪುಡ್ಡಿಯಾಡೊಂದುಲ್ಲೇ ಎನ್ನ ಮಲ್ತಿನ ತಪ್ಪುಗೆ ಮಾಪು ಕೊರಡು ದೇವೇರೆ ಮಾಪು ಕೊರಡು ಏನ ಉದ್ಧಾರ ಮಲ್ಪುಡು ಈರೇ ಗತಿ ಈರೇ ಮತಿ ಈರೇ ಸ್ವಾಮಿ
1: ಮೈಸಾಗ ಓಡ್ಯಾನೈ.

0: ಮೈ ಸಗತು ಜುಜಳಿ ದಾರಗೆ ಮೈ ಸಗತು ಜುಜಳಿ
1: ಅಚ್ಚರಿ ಆಗೋದುಂಡು ಬಾಲಿನ ಐತ ಸಿಂಗಾರ ಮಂತದೆ ಮದಕ್ಕೆ ಕಡೆ ಪಡೆದು ಕೊಡ್ತಿನ ಕುಲಿ ಎಂಕುಲು ಉಳೈ ಪೋತಿನಂತಿನ ಮೈಸಗೆ ದಾದ ಒಂದು ಆಶ್ಚರ್ಯ ಏಳೆ ರಾತ್ರಿ ಎಲ್ಲ ಎಡ್ಮಪಗೆ ಇಲ್ಲ ಆಂಡ್ ಬಾಕಿ ಪಾಡದೆ ಉಂಡು ದೇಜ್ಜರು ದಾದ ಆಂಡ್ ಉಳಿಗೆ ದಾದ ಆಂಡ್ ದಾದ ಆಂಡ್ ಎಂಕುಲೆ ಎಂಕುಲು ಪಾತೇರ್ ನತ್ತು ಉಳೈತ್ತಿನ ಮೈಸಗೆ ಲೆಪ್ಪುಡ ಆಂಡ ಅಲ್ಲಿ ಲೆಪ್ಪುಡ ಆತಂಡು ಮೈಸಗೆ ಒಲ್ಪ ಉಲ್ಲಯ್ಯ ಬಾಕಿಲ್ ದೊಪ್ಪಿಯ ಬಾಕಿಲ್ ದೊಪ್ಪಿಯ ಬಾಕಿಲ್ ದೊಪ್ಪಿಯ ದಾದ ಒಂದು ಆಶ್ಚರ್ಯದ ಒಂದುಂಡತ್ತ ಬಾಕಿಲ ದಪ್ಪು ನಂಚಿನ ಪುಟ್ಟುಗು ಪಿದೇ ಬರ್ಪಿ ನೀರನ್ನು ತೂನಗ ಪುಂಚಡಿತ್ತಿನ ಜೋಡು ಮರಿಕುಲು ಪಿದೇ ಬತ್ತಿಲ ಕಾಡ್ ಓಹೋ ಮೊಲಿನ ತೂಪಿನಂಚಿನ ಪುರ್ತುಗು ಅನಿಟಿತ್ತಿನಂಚಿನ ಕುಂಕುಮ ಮಾಜಿದ ಪೋತುಂಡು ತಿಗಲೆ ತಂಗದಂಡು ಬಂಜಿ ಬಟ್ಟಲಾತಂಡು ತರೆತ್ತ ಹೂ ಬಾಡದೆ ಪೋತುಂಡು ದಾಣೆಯ ದಾಣೆಯನ್ನು

ಒಂದು ನಿಕ್ಕೆ ಕೊಡ್ ನಂಚಿನ ಸಲಿಗೆ ಹೆಚ್ಚಾದ ಬೋಂಡು, ನಿನ್ನ ಮಿತ್ತಿ ನಂಚಿನ ಮೋಕೆ ಹೆಚ್ಚಾದ ಬೋಣೆಂಕ್ರಿಗೆ ಐಕ್ಯ ಪ್ರತಿಫಲವಾದ ಕೊರಿಯ ಮಾಣೆ ಕೆಟಿಯನ ಜಾತಿ ದೂರಾದ ಬೋಯನ ನೀತಿನ ತತ್ತನ ನಮ್ಮ ಏನೆ ಪಂಪಿನ ಯೋಚನೆ ಮನ್ಪಂದೆ ಈ ಕಜ್ಜೆಗೆ ಕೈಪಾಡಿ ಅತ್ತ ನಿಕ್ಕ ಮನಸಾಲ ಬತ್ತಂಡ ಎಂಕುಳು ದಾದಮಂತ ಈತ ಪುರ್ಲುಡು ತೂಯಿನಕ್ಕೆ ಎಂಕನೇಗ ಕೋರ್ ನಂಚಿನ ಒಂದು ಶಿಕ್ಷೆನ ಒಂದು ಈ ಪನ್ ದಾಯಿಗಿಂಚಿನ ಕೆಲಸ ಮಂತ ಪಣಬೇಗ

0: ನಿಕ್ಲಿಕೇನಂದುಲ್ಲರೆ ರೇಡಿಯೋ ಸಾರಂಗ್ 107.8 ಎಫ್ಎಂ ಇನಿತ ತುಳು ಕಾರ್ಯಕ್ರಮಗೂ ನಿಕ್ಲೆಯ ಮಾತೆರೆಗ್ಲ ಮೋಕಿದಿಂಜಿ ಸೊಲ್ಮೆಲು. ಇನಿತ ಈ ಕಾರ್ಯಕ್ರಮಡ್ ಇಂಚಿಪ್ಪ ಕುಡ್ಲದ ರಥಬೀದಿ ಕಾಲೇಜಿನ ನಡತಿನ ಪ್ರತಿಭಾ ಕಾರ್ಯಕ್ರಮ. ಈ ಲೇಸಿಡ್ ತುಳು ರಂಗಭೂಮಿ ಅಂಚನೆ ಸಿನಿಮಾದ ಹಾಸ್ಯ ಕಲಾವಿದರಾಯಿನ ಅರವಿಂದ್ ಬೋಳಾರ್ ಅರ್ನ ಪಾತ್ರನ ಕೇನೊಂದು ಬರ್ಕ
1: ತುಳುನಾಡು ಬಿಟ್ಟು ತುಳುವೇ ಪಾತ್ರಡು ಬಂದ್ಬಿಡ ಅಂಡ್ ಶಾಲೆಡೆ ಕನ್ನಡನೇ ಪಾತ್ರಡು ಐಕಂದೆ ಕ್ರಮ ಉಂಡು ಅಂಡ ಹೆಂಗೆ ತುಳು ಒಂಜಿ ನಾಟ ಕಲಾವಿದೆ ಆಯ್ನ ಹಿಡ್ದು ತುಳು ಪಾತ್ರ ಅವಕಾಶ ಕೊಡ್ತೇವೆ. ನಿಜವಾದ ತುಳುಟು ಪಾತ್ರ ಬಲ್ಲಿ ತಪ್ಪು ಹೆಂಗೊತ್ತುಂಡು. ಇನ್ನಿತ ದಿನ ಈ ಒಂದು ಶಾಲಾ ಕಾಲೇಜ್ದ ಒಂದು ಕಾರ್ಯಕ್ರಮಕ್ಕೆ ಯಾನು ಬರಡುಂದ ಅಂಡ ಯಾನು ಬಾರಿ ಮಲ್ಲ ಭಾಗ್ಯವತಿ ಅಂತ ಎನ್ನುವೆ. ನಿಜವಾದ ಯಾನು ಶಾಲೆಗೆ ಪೋಂದು ಪುನಗ ಈ ನೆತ್ತ ವೇದಿಕೆದ ಒಂಜಿ ಗೌರವ ಹೆಂಚಿನ ಉಂಡುಂದವೆ ಅಂತ ತೆರೆದಿಜ್ಜ ಅಂಡ ನಮ್ಮ ಪೋಪ ಕಾರ್ಯಕ್ರಮ ಭಾಗವಹಿಸುವ ಅಂಡ ಆ ವೇದಿಕೆಡು ಕುಲ್ಲೋಡುಂದ ಅಂಡ ಆಯ್ಗ ಏತ್ ಜನಕುಲ ಯಾನು ಮೆಚ್ಚಿದು ಪೋಡು ಅವು ಅಗತ್ಯ. ಯಾನು ಇನಿತ ಈ ಪ್ರತಿಭಾ ಕಾರ್ಯಕ್ರಮ ಬೈದೆ ಈ ಪ್ರತಿಭೆ ನಿಕಳ ಉಂಡ ಇಜ್ಜ ಅಂದ ಅವು ನಿಕಳಿಗೆ ಅವಕಾಶ ತಿಕ್ಕಂಡ ಮಾತ್ರ ಸಾಧ್ಯ. ಆ ಅವಕಾಶ ನಮ್ಮ ಸರಕಾರಿ ಕಾಲೇಜ್ ಅರ್ಷಿಟ್ಟದ ಈ ಕಾಲೇಜಿನ ಮಲ್ತು ಕೊಡ್ತುಂದು. ಯಾನ್ ನೀನ್ ದಾಯ ಬಂದ್ಬೇನು ಬಂಡ ಪ್ರತಿಯೊರಿಯಡು ಈ ಪ್ರತಿಭೆ ಉಪ್ಪುಂಡು ಅಂಡ ಇಲ್ಲಿ ಪಿದೈ ಬರಡು ನಾನು ಒಂದು ವೇದಿಕೆ ಪಡುತ್ತೆ ಆ ವೇದಿಕೆ ನೀ ಈ ಕಾಲೇಜ್ ಮಲ್ತು ಕೊಡ್ತುಂಡು. ನೆಟ್ ಏರ್ಲ ಪಿರ ಉಂತೇರ್ನೇ ಬಂಡ ಪ್ರತಿ ಒಂಜಿ ಮನುಷ್ಯಡ ಪ್ರತಿಭೆ ಉಪ್ಪುಂಡು ಖಂಡಿತವಾದಲ ಉಂಡು. ನೆಕ್ ಯಾನೇ ಕಾರಣ ದಯಕಂಡ ಯಾನ ನಿಕ್ಲ ಎದುರುಡಿತ ಉಂತದೆ ನೆಕ್ ಎನ್ನಡ ಪ್ರತಿಭೆ ಇತ್ತಿನೇನು ಪಿದೈ ಹೋಯ್ತಿನಕ್ಲೆ ಕಾಲೇಜ್ ಇದೆ ಒಂದು ಮಾಸ್ಟರ್ ನಕ್ಲಿ ಯಾನು ಈ ಪ್ರತಿ ಒಂದು ವೇದಿಕೆ ಈ ವಿಷಯ ಪನ್ಪೇದೆ ದಯಕಂಡ ಭಕ್ತಿ ಸಾಧಿ ಮರಪೆರೆ ಬಲ್ಲಿಗೆ ನಮ್ಮ ಓಡೆ ಮುಟ್ಟುತಾಂದತ್ತೆ ಓಡೆ ಮುಟ್ಟಿನ ಪ್ರಶ್ನೆ ಬೊಕ್ಕ ಅಣ್ಣ ಪಿದಾಡ್ದಿನ ಒಲ್ಪಾಂಡವ್ ನೆನಪೋಡು ಅಂಚಾದ ಯಾನ ನಿಟ್ಲೇಕನೆ ಶಾಲೆ ಕಲ್ತೊಂದು ಪುನಃ ಪೊರ್ತು ಮೂಜನ ಕ್ಲಾಸ ನಾಲ್ಕ ಕ್ಲಾಸ ಆತೆ ಆತೆ ತೊಳೆ ಹೆಚ್ಚಿನ ಅಂಶ ಆ ಪೊರ್ತುಡು ಒಂದು ರೋಷನ್ ಇಲ್ಲದ ಮಾಸ್ಟರ್ ಬತ್ಕೇಂಡ್ರೆ ಎಲ್ಲ ನಮ್ಮ ಜೋಕುಲ ಮಾತಿರಿನ ಕಾರ್ಯಕ್ರಮ ಉಂಟು ನೀವೆಂತ ಮಾಡ್ತೀರಿ ಬೇಕಾದ್ರೆ ನಿಮಗೆ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಡ್ಯಾನ್ಸ್ ಮಾಡ್ಬೋದು ಅಲ್ಲದಿದ್ರೆ ಸ್ಪರ್ಧೆಯಲ್ಲಿ ಬೇರೆ ಬೇರೆ ಸ್ಪರ್ಧೆ ಇದೆ ಅದರಲ್ಲಿ ಭಾಗವಹಿಸ್ಬೋದು ಅನ್ಬಂಡೇದು ಅಪ್ಪಗೆ ಎಂಕಲ್ನ ಎಂಕಲ್ ಎಂಕಲ್ನ ಆತಿದೆ ಯಾರು ಹೆಂಚಿನ ಮಲ್ಪಡವು ನಂಕ ಅಗತ್ಯ ಹೆಚ್ಚು ನಮ್ಮ ಪಿರಾವದ ಬೆಂಚಿನ ಕುಳ್ಳುಗಾಂಚಿ ಅಕ್ಲ ಹೆಂಚಿನ ಮಲ್ಪಿರೈನ್ ಕುಳ್ಳು ತೂಕಾನ್ ನಮ್ಮ ಪಿರಾವದ ಬೆಂಚ್ ಬಂಡ ಭಾರಿ ಇಷ್ಟವಾಯ್ನ ಬೆಂಚ್ ಲೇಬಂಡ ಮಾಸ್ಟರ್ ಅಕ್ಲೆ ಅಂಚ ತೂಪು ಜೇರಿ ಅಕ್ಲ ಇಂಚ ಮಾತ್ರ ತೂಕು ಐಟ ಎದುರುದಾಯನ್ನ ತಿಕ್ಕದು ಬರ್ನು ಬಿರೋದಾಯನ್ನ ತಿಕ್ಕದು ಬರು ಜೇರಿ ಲೇಬಂಡ ಬಿರೋದಾಯನ್ ಲೆಕ್ಕ ಪಾಡ್ನ ಲಾವದು ಲೇಬಂಡ ಅವ್ಕೆ ಏನು ನಾವು ಜಾತಿ ಆಗ್ತಂದು ಬಿಡ್ದು ಬಿಡ್ತು ಅಂಚಾತ ಯಾನ ಆ ಜಾತಿ ಹಿಡಿತಿನ ಅವ್ಲು ಪುನಗ ಆ ಮಾಸ್ಟರ್ ಎತ್ತಿಕೊಂಡ್ರೆ ಏ ಅರವಿಂದ ನಾಳ್ದು ಕಾರ್ಯಕ್ರಮಕ್ಕೆ ಎಂತ ಮಾಡ್ತೀಯ ನಾನೇ ಏನು ಮಾಡಿದಿಲ್ಲ ಮನೆ ಡೈರೆಕ್ಟ್ ಬಂದೈತೆ ಏನೆಲ್ಲ ಮಾಡುದಿಲ್ಲ ಇಲ್ಲ ಸರ್ ನಾನು ಗೊತ್ತಿಲ್ಲ ಅಂಚ ಮಾತಿರ್ಲ ಅವ್ರಿ ಆ ಸ್ಪರ್ಧೆ ಕಾರ್ಯಕ್ರಮಕ್ಕೂ ಭಾಗವಹಿಸಿದಾಗ ಅವ್ರಿ ಬಂಡಿರಿ ಆ ಡ್ಯಾನ್ಸ್ ಮಲ್ಪೆ ಪ್ರಾರ್ಥನೆ ಬನ್ಪೆ ಅವು ಬನ್ಪೆ ಒಂದು ಬನ್ಪೆ ಅಂತ ಒಕ್ಕ ಕಡೆ ಕಾಣಕ ಫೋನಾಗ ಏನಿರಿ ಅರವಿಂದ ಇಲ್ಲಿ ಬಾರ ನಾಳ್ದು ಕಾರ್ಯಕ್ರಮಕ್ಕೆ ನೀನ್ ಎಂತ ಮಾಡ್ತಿ ಇವಾಗ ಹೇಳು ನನ್ನ ತೊಬ್ಬನ ಹತ್ರ ಹೇಳು ಬಂಡೆ ನಾನು ಏನು ಮಾಡುದಿಲ್ಲ ಮತ್ ನೀನೆಂತ ಮಾಡ್ತಿ ನಾನು ಕೂತ್ಕೊಂಡು ನೋಡ್ತೇನೆ ಬಂಡೆ ಏ ಮಾಸ್ಟ್ರಿ ಬೆಚ್ಚ ಮಾಸ್ಟರ್ ಫೋನ ಬಂಡೇರಿ ಅಲ್ಲ ನಾನು ಕಡೆಯಲ್ಲಿ ನಿನ್ನ ಕಡೆ ಒಂದು ಮಾತು ಕೇಳುದು ನಾಳ್ದು ಎಂತ ಮಾಡ್ತೀನಿ ನಾನು ಏನು ಮಾಡುದಿಲ್ಲ ಅಪಗಾರ ಬಂಡೇರಿ ಎಂತ ಹುಚ್ಚ ಮಾರಯ್ಯ ಹೆಂಗ ಅಪ್ಪ ಕಣೆ ಬಿರುದು ದಿಕ್ಕದನ್ನು ಮರಲಿ ಪಂಚಾದಿ ಹಾಂಡ ಆರು ಪಂಡದು ಪೋಯರಿ ಅಂಡ ಕಾರ್ಯಕ್ರಮದ ಹೆಂಗ ಒಂದು ಮನಸ್ಸು ಬರ್ತಂದೆ ಬಂಡ ಒವ್ವೊಂದು ಮಲ್ಪೋಡು ಅಂಡ ನಮ್ಮ ಮನಸ್ಸೈಕ್ ಪೂರಕವಾದಿತ್ತನ್ನು ಮಾತ್ರ ಮಲ್ಪೆರ ಸಾಧ್ಯ ನಮ್ಮ ಏರ ಒತ್ತಾಯಕ್ಕೆ ಮಲ್ತಂಡ ಮತ್ತೆ ಆಪ್ನ ಪೋಪುನತ್ತಾವ ನಮ್ಮ ಮನಸ್ಸಲ್ಲಿ ನಂಕೊಂದು ದೇಯ ಬೋಡು ದ್ವೇ ಮಲ್ಪೋಡು ದ್ವೇ ಮಲ್ತ ನಮ್ಮಿತ್ತು ಬರುವ ನಿಖಿಲ್ನ ಕಲ್ಪನ ಕೊಂಜಿ ದೇಯನೇ ಬೋಡು ಯಾನ್ ಇಂಚನೆ ಆವುಡು ಅವು ಖಂಡಿತವಾದ ಲಾಪೇ ದಯಬಂಡ ಆಯ್ ಮಲ್ತಿನ ಶ್ರಮಕ್ಕೂ ಆಯ್ಕೆ ಸರಿಯಾದ ಪ್ರತಿಫಲ ತಿಕ್ಕೊಂಡು ಮುಂದೆ ಯಾನ್ ನಿಕ್ಲೆ ಕೊಂಚ ಪಾತ್ರ ಬಂದ್ಬಿಡು ಆನಿದ ದಿನ ಕಾರ್ಯಕ್ರಮಡು ಆರೆಂಡ ಎಂಚ ಬಂತೇರ ಒಂಜಿ ಮರಲನ ಪಾತ್ರ ಯಾನಿ ಮರಲನ ಪಾತ್ರನೇ ಬಂತೆ ಮರಲನ ಪಾತ್ರ ಗಂಚಿನ ಮಾತ ಬೋಡ ಮರಲೆ ಎಂಚ ಒಪ್ಪಿರಿ ನಿಕ್ಲೆ ಗೊತ್ತಲ್ಲ ನಿಕ್ಲೆ ಗೊತ್ತು ಬಂದದೆ ಅಂದ್ರೆ ನಿಖಿಲ್ ಮರಲ ಅಂತ ನಾವು ನಿಖಿಲ್ ಸೀದ ಹಂಚಿ ಹೋಗ್ಬಾರ ಕೋಡಿ ಅಂಡ ಯಾನ ಅವೇ ಪಾತ್ರ ಮರಲನ ಮಲ್ತೆ

ನೆಕ್ಕ ಕಾರಣ ಈಕೆ ಎಂದ್ಬಂಡ ತಾಯಿಗನಿಗೆಂಡ ಪ್ರತಿಭೆ ಏರಡ ಉಂಡ ಅವು ಖಂಡಿತವಾದ ಪಿದೆ ಬತ್ತನ ಆಯ್ಕೆ ಪೋಯಿನಲ್ಪ ಬತ್ತಿನಲ್ಪ ಸ್ಥಾನಮಾನ ಖಂಡಿತ ತಿಕ್ಕೊಂಡು ಆಯ್ಕೆ ಹೊಡೆದೆ ಎನ್ನಿಕಲು ಒಂಜಿ ಬನ್ಪೆ ಒಂಜಿ ನಿಕಲ ಮನಸ್ಸು ಎನ್ನೊಂಜಿ ಆಶೆ ತಾಯಿಗೆ ನಿಗೆಂಡ ಕೆಂಕಲೆಗೆ ಬರವು ದೇವರ ಕೊಡ್ತು ಜೇರು ಎನ್ನ ಆಜನ ಕ್ಲಾಸ್ ಕಲ್ತೀನಿ ಆಂಡಲ ಮಾತಾ ಕಾಲೇಜ್ ಎನ್ನ ಲೆಪ್ಪುವೇರು ಮಂಗಳೂರು ವಿಶ್ವವಿದ್ಯಾನಿಲಯಡೆ ಎನ್ನ ಲೆತ್ತದೆ ವೇದಿಕೆ ಕುಲ್ಲಾದೇರು ಅಪ್ಪಗೆ ಏನೇ ಏತ್ತು ಮಲ್ಲ ಭಾಗ್ಯವಂತೆ ಏನು ಮನಸ್ಸು ಎನ್ನು ನೀತೆ ದಾಯಕನಿಗೆಂಡ ಉಪ್ಪು ನಾತ ದಿನ ಆ ಸ್ಥಾನಮಾನ ಏರು ಕೊಡ್ತೇರ ನಿಕ್ಲೆಲ್ಲ ಕಂತಿರ ಅಕ್ಕಳು ಅಕ್ಕಲ ಎದುರು ಯಾನ ಯಾಪಲ ಒಂಜಿ ಧನ್ಯತಾ ಭಾವಡುಪ್ಪುಡು ದಾಯಕನಿಗೆಂಡ ಸ್ಥಾನಮಾನ ಬರ್ಪುಂಡು ಆಯ್ನ ದೀವನ್ನೇಟ ಅವು ಒರಿ ಉಂಡು ಅವು ಯಾಪ ನಮ್ಮ ಆಯ್ನ ಕ್ಯಾರ್ಮಲ್ ಪಂದ ಪೋಪನ ಅವು ತನ್ನಾತಿಗೆ ನಮ್ಮ ಕೈ ಜಾರದು ಪೋಪುಂಡು ಅವು ಒಂಜಿ ವಿಷಯದಾದಂದಿಕೆಂಡ ನಮ್ಮ ಪ್ರತಿಭಾವಡು ಕಲ್ತಿನ ವಿದ್ಯಾವಡು ಅವು ಶಾರದೆ ಶಾರದೆ ಹೊರಬತ್ತು ಕುಲ್ಯರಿಂದಾಂಡ ಆರು ನಮ್ಮ ಆಯ್ನ ಏತ್ತು ಗೌರವಡು ಭಕ್ತಿಗೆ ಆಯ್ನ ತೂಪನ ಆತ್ಮೇಟ ನಮ್ಮ ಒಟ್ಟು ಗುಪ್ಪುಂಡು ಲಕ್ಷ್ಮಿ ಅಂಚತ್ತು ಲಕ್ಷ್ಮಿ ಅಂಚಂದಕೆಂಡ ಬರ್ಪುಣು ಪೋಪುಂಡು ಬರ್ಪುಣು ಪೋಪುಂಡು ಆಯ್ಕೆ ಬೇತೇನೆ ಒಂಜು ಪುದರ್ಲ ಕೊಡ್ತೇರಿ ನಿಮ್ಮ ದಗ್ಗರ ತೆರೆದಿನ ಅಕ್ಕಲೇ ಅಂಡ್ ಆ ಪುದರ್ ನಾನು ಈ ವೇದಿಕೆ ಬಂದ್ಬೋಯಿ ಅಂಡ ಲಕ್ಷ್ಮಿ ಅಂಚ ಅಂದ ಅಂಡ ಶಾರದ ಎಂಚಂದಕೆಂಡ ನಮ್ಮ ಭಯ ಭಕ್ತಿಡು ಆಯ್ನ ಯಾಪ ನಮ್ಮ ನೆಟ್ಟು ದೀವನವನ್ನ ತರೆಟ್ಟು ಆತ್ ನೇಟ ನಮ್ಮಕ್ಕು ಎಂಚಿನ ಬೋಡು ಆಯ್ನ ಮಾತ ಅವು ಕಂತು ಕೊರ್ಪುಂಡು ಶಾರದೆ ಅವೇ ಆಯ್ಕೆ ಒಂಚೂರು ಮನಸ್ಸಿಗೆ ನಮ್ಮ ಬೇಜಾರು ಕೊರಿಯ ಅಂದ ಶಾರದೆ ಕುಲ್ಲುನಿ ಹೋಯ್ಟಂದಕೆಂಡ ಕಲ್ಲುದ ಪಾದೆಡಿ ಲಕ್ಷ್ಮಿ ಕುಲ್ಲುನಿ ತಾವರಿಡಿ ತಾವರೆ ಪರತ ಪೋಪುಂಡು ಅಂಡ ಶಾರದೆ ಕುಲ್ಲು ನೆಂಚಿನಂದಕೆಂಡ ಪಾದೆಡಂದಾಂಡ ಆಯ್ಕೆ ಮನಸ್ಸುಗೊರ ಬೇಜಾರಾಂಡ ಅವು ಜತ್ತು ಪೋಂಡ ನಿಕ್ಲಾಡೆ ಅರ ಕಾರಬುದೆಲು ಊರ್ನಲ ಅವು ಪೀರ ಬರ್ಪುಚ್ಚಿ ಆಯ್ಕೆ ಬಡದೆ ಶಾರದೆ ವಿದ್ಯಾ ಕಲ್ಪನಂಚಿನ ವಿದ್ಯಾ ಕೇಂದ್ರ ಒಂದು ನೇನು ನಮ್ಮ ಯಾಪಕುಲ ಮರಪೆರಬಳ್ಳಿ ಹಳೆ ವಿದ್ಯಾರ್ಥಿ ಆದಪ್ಪಡು ಹತ್ತಂದಾಂಡ ಹೊಸ ನಮ್ಮ ವಿದ್ಯಾರ್ಥಿಲ ಆದಪ್ಪಡು ಯಾಪಲ ಗುರು ಹಿರಿಯರು ಮಾತಾಪಿತ ಗುರು ದೈವ ಅಂತ ಬರ್ಪೇರಿ ಗುರುಕುಲಿನ ಆಶೀರ್ವಾದ ಹೆಂಗ್ ಕಾಣಿ ತಿಕ್ಕಿನೇ ಇರ್ದಾವರ ಆರೆ ಇತ್ತೆ ಒಲ್ಪೊಳ್ಳಿರ ಹೆಂಗ್ ತೆರಿಯಂದು ವಿಶ್ವನಾಥ ಮಾಸ್ಟರ್ ಹೆಂಗ್ ಖಂಡಿತವಾದ ನೆನಪುಂಡು ಆರೆ ಆನಿಯನ್ನ ಹೆಂಕ್ ನೆರಂದೆ ಕುಲ್ಲುದು ವೇರಂದಾತುಂಡ ಯಾನ್ ಈ ವೇದಿಕೆ ಬರಿಯರೆಜ್ಜಾಂಡ ತೋಜು ಆ ನೇರನ್ನ ಒಂಗಿ ನೆರಡೆ ಕಾಲಿ ಮರ್ಲಿ ಎಂದು ಬಂದ್ಕೊಂಡೇನು ಅವೇನೆ ಯಾನು ಮಲ್ತು ತೋಚಬಾದು ಇನ್ನು ನಿಖಿಲ ಎದುರುಡು ಉಂತದೆ ಪಂಚಾದು ಗುರುಕುಲ್ನ ಆಶೀರ್ವಾದ ಯಾಪಲ ನಿಖಿಲ ಬೆರಿ ಎತ್ತಿನಿಂದಾಂಡ ನಿಖಿಲೆ ಓಲು ಪೋಂಡಲ ಪ್ರತಿ ಒಂದು ಕೆಲಸವು ನಿಖಿಲೆ ಜಯತಿಕೊಂಡು ಮುಖಂತರ ಖಂಡಿತ ಕುಡೊಂಜು ಬನ್ಪಯಾನೆ ನಿಖಿಲ ಪ್ರತಿಭೆ ಅವು ಒಂದು ವಿದ್ಯಾಕಲ್ಪರ ಮಾತ ಆಂಡ ಸುರೂಕ ಅದಿಯರು ಬೋಡುಂದಿಕೆಂಡ ನಮ್ಮ ಮನೆಯೇ ಮೊದಲ ಪಾಠ ಶಾಲೆ ಮುಂದೆ ಯಾನು ಪನೋಡುಂದಿಜ್ಜಿ ಏರ್ಲ ಪಂಡ ಬೇಜಾರ್ಲ ಮಲ್ಪರ ಬಳ್ಳಿದ ಎಂದಿಗೆಂಡ ವೇದಿಕೆಯಲ್ಲಿ ಎತ್ತಿಬಕ್ಕ ನಮ್ಮ ಎಡ್ಡೆರಟ್ಟು ಪಾತ್ರೆ ಪಾತ್ರೆ ಪಾತ್ರೆ ಚಿಂದಾಂಡ ಆಗೇನು ಬರ್ತೀನಿ ಮನೆ ಸೀದ ಬೋಯ್ಯೇ ಅದಂಡ ಕರ್ಮೋ ಬೈದ ಅಂಚತ್ ಪಾತ್ರೆ ಹೊಡಿ ಯಾನಿಂದು ಮಾತಾಪಿತ ಗುರು ದೈವ ಅಂದ ಪನ್ಪೆಂದು ಬಂಡ ಜೋಕುಲು ಸುರೂಟು ಅಪ್ಪೆಮ್ಮಗ ಎಡ್ಡೆ ಮಗೆಯಾದ ಪುಟ್ಟೋಡು ಐಡ್ದು ಬೊಕ್ಕ ಊರುಗು ಜೋ ಊರುಗ ಎಡ್ಡೆಂತಿ ನಕ್ಲಾವಳು ಐಡ್ದು ಬೊಕ್ಕ ರಾಜ್ಯಗ ಐಡ್ದು ಬೊಕ್ಕ ದೇಶವು ದಯ ಪನ್ಪೆಂದ್ ಬಂಡ ಏತೋ ಇಲ್ಲಲ್ಲಿ ನಮ್ಮ ಪೋಯಿನಲ್ಪ ಪೂರ ಕೆಲಸ ಮಲ್ಪುವ ಅಂಡ ಇಲ್ಲಲ್ಲೊಂಜಿ ಇದೆ ಒಂಜಿ ಕೊಡ್ಕೊಂಡು ನೀರು ಕಾಣದೆ ಇರಲ್ಲ ಕುಲ್ಯಾರ ಹೆಂಗೆ ಓದೇ ಅವೇ ಆಣ ಜೋಕಲ್ ಬಂಡನಿಗೆ ಎಂದ ಮಯ ಒಂಜಿ ಅಂಗಡಿ ಹೋದಲ್ಲ ಒಂದು ಕಾಪು ಎಂಜಿನ ಬಂಡ್ಪೀರು ಇಂದ ಸ್ಟೋರ್ಗೆ ಹೋದಲ್ಲ ಒಂಜಿ ಅರಿಬದ ಸ್ಟೋರ್ಗೆ ಯಾವಿ ಯಾಕೆಂಡ ಅಲ್ತಕಂತಿನ ಅರಿತು ಉಂಪಿ ಅರಿಕನೇ ರಾಯ್ತ ಅರಿಚಿ ಗೋಡಿ ಮುಟ್ಟ ಅವಸ್ಥೆ ಅವೇ ಇಲ್ಲದ ಅಲ್ಲ ಫ್ರೆಂಡ್ಸ್ ನಕ್ಲ ಇರಲ್ಲ ಇಲ್ಲಡ ಶಾ ಬರಡಿಗೆ ಪೊಂಡು ಜೋಕಲ್ನ ಅಕ್ಕಲು ಭಾರಿ ಆನಿ ಕ್ಲೀನ್ ಮತ ಅವು ದಾಯಕಂದಿಕೆಂಡ ಎಂಕ್ಲ ಫ್ರೆಂಡ್ಸ್ ನಕ್ಲು ಮತ ಬರ್ಪೇರಿ ಇರು ಇರು ಇಂಚು ಗಲಿ ಗಲಿಗೆ ಬರೋಚಿ ಅಕ್ಲು ಮತ ಬರ್ತೀರ ಓಟೆ ಮುಟ್ಟ ಅವಸ್ಥೆಯ ಇಲ್ಲ ಅಲ್ಲ ಕಂತು ಬಾಡ್ನಿ ಪೂರ ಅಪ್ಪಮ್ಮ ನಕಲು ಆನಿದ ದಿನ ಮಾತ್ರ ಇಂಚು ಮತ ಬರೋಚು ಅದು ಮತ ಫ್ರೆಂಡ್ಸ್ ಮಗ ಕಿರಿ ಎಡ್ಡಾಪ್ ಜಾವು ಅವ್ಯ ಅಂಚಪ್ಪೇರು ಅಂಚಪ್ಪರ ಬಳ್ಳಿ ನಮ್ಮ ಫ್ರೆಂಡ್ಸ್ ನಕ್ಲು ಎಂಚ ನಮ್ಮ ಅಪ್ಪಮ್ಮಗ ಜೋಕುಲ ಅಕ್ಕಲು ಬೈದಿ ನಕಲ್ಲ ಎಂಕಲ್ ಅಪ್ಪಮ್ಮಗ ಅಕ್ಕಲು ಜೋಕುಲೆ ಅಕ್ಕಲೇ ಅವೇ ಮೋಕೆಪ್ಪುಂಡು ಆಯ್ಕೆ ಬಡದೆ ಪ್ರೀತಿಡು ನಮ್ಮ ಅಪ್ಪಮ್ಮನ ಕಡೆಮುಟ್ಟ ತೂಪಿನಂಚಿನ ಭಾಗ್ಯ ದೇವರ ನಿಕ್ಲೇ ಕೊರಡು ಮನುಷ್ಯಗ ಖುಷಿ ಬೋಡಿಗೆ ಖುಷಿ ಇತ್ತನ ಮಾತ್ರ ಆರೋಗ್ಯಡುಪ್ಪೇ ಅಂಚಾದೆ ಆ ತೆಲಿಪಾವನ ಅಂಚಿನ ಕಾಯಕನು ದೇವರು ಹೆಂಗೆ ಕೊಡ್ತೇರಿ ಅಂಚಾದ ನಿಕ್ಲೆ ತೆಲಿಪಾಯರ ಪ್ರಯತ್ನ ಬೈದೆ ನೆಟ್ಟು ಏತು ಸರಿ ಏತು ತಪ್ಪು ಇಂಕ ತಿರಿಯಂದು ಈ ವೇದಿಕೆಗೆ ಲೆತ್ತದು ಎಂಡ ನಟ್ಟು ಪಾತ್ರೆ
ಪಂತೇರಿ ಭಾರಿ ಖುಷಿಟ್ಟು ಯಾನ ವಿದ್ಯಾರ್ಥಿಗಳ ಇತೆ ಪನ್ಪೆ ಹೆಚ್ಚದಲ್ಲದಪ್ಪ ನಾನು ಪಾತ್ರ ಹೋಗಿದ ಕಲ್ಪನ ಮಾತ್ರ ನಮ್ಮ ಉಪ್ಪಿನ ಜಾಗಕ್ಕೆ ಗೌರವ ಕೊರಲೆ, ನಮ್ಮ ಗುರು ಹಿರಿಯರಿಗೆ ಗೌರವ ಕೊರಲೆ, ಅವೇ ನಮ್ಮನ್ನು ಕಾಪಾಡು ಪನ್ಪೆ. ಈ ವೇದಿಕೆಗಳು ಎತ್ತದು ಎಂಗ್ರೆಡ್ ಅವಕಾಶ ಪಾತ್ರ ಅವಕಾಶ ಕೊರನಂಚಿನ ಈ ವಿದ್ಯಾ ಸಂಸ್ಥೆಗೆ ಯಾನ ಯಾಪಲ ಋಣಿಯಾದ ಬಣ್ಣದೆ ಎನ್ನ ರೆಡ್ಡು ಪಾತ್ರ ಮುಗಿಪೋಯ.

ಈತನೇಟ ಇಂಚಿಪ್ಪ ರಥಬೀದಿ ಕಾಲೇಜಿನ ನಡತಿನ ಪ್ರತಿಭಾ ಕಾರ್ಯಕ್ರಮಡ್ ಪಾತೇರ್ನ ತುಳು ರಂಗಭೂಮಿ ಅಂಚನೆ ಸಿನಿಮಾ ಹಾಸ್ಯ ಕಲಾವಿದರಾಯಿನ ಅರವಿಂದ್ ಬೋಳಾರ್ ಅರ್ನ ಪಾತೆರನ್ನು ಕೇನೊಂದು ಬತ್ತರು. ಇಡಗು ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

0: ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನಂದ್ರೆ ನನ್ನ ದುಂಬಗ ಕೆಲವೊಂಚಿ ತುಳು ಪದಕುಲೇನಿಕೆ ಏನಂದು ಬರ್ಕಾ.

0: ಈತನೇಟ ಕೆಲವಂಚಿ ತುಳುತ ಪದಕುಲೆನ್ನು ಕೇನಂದು ಬತ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತೆರೆಗ್ಲ ಸೊಲ್ಮೆಲು ಕೇನಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕ.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ HS ವೆಂಕಟೇಶ ಮೂರ್ತಿ ಇವರ ರಚನೆಯ ಮೃತ್ಯುಂಜಯ ದೊಡ್ಡವಾಡ, ಇವರ ಸಂಗೀತ ನಿರ್ದೇಶನದ MD ಪಲ್ಲವಿ ಇವರು ಹಾಡಿರುವ ಕಂಡರಾಗದೆ

ಮುಂದಿನ ಹಾಡು ಬಿ ಎ ಸನಾದಿ ಇವರ ರಚನೆಯ, ಸುನಿತಾ ಚಂದ್ರಕುಮಾರ್ ಇವರ ಸಂಗೀತ ನಿರ್ದೇಶನದ, ಸುಪ್ರಿಯಾ ಆಚಾರ್ಯ ಇವರು ಹಾಡಿರುವ ಇಳೆಗೆ ಮಳೆಯ.

ಮುಂದಿನ ಗೀತೆ ಋಷಿ ಇವರ ರಚನೆಯ, ಮಧುರ ಇವರ ಸಂಗೀತ ನಿರ್ದೇಶನದ, ಸಿ ಅಶ್ವಥ್ ಅವರು ಹಾಡಿರುವ ಒಳಿತು ಮಾಡು ಮನುಸಾ.

ಮುಂದಿನ ಹಾಡು ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಇವರ ರಚನೆಯ, ಮೈಸೂರು ಅನಂತಸ್ವಾಮಿ ಇವರ ಸಂಗೀತ ನಿರ್ದೇಶನದ ಸುಲೋಚನ ಇವರು ಹಾಡಿರುವ ಎಲ್ಲಿ ಜಾರಿತೋ ಮನವು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಜನಪದ ಗಮ್ಮತ್ತು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಆಹಾರ ಪೌಷ್ಟಿಕಾಂಶ ಭದ್ರತೆ ಬಲಪಡಿಸಲು ಸಮಗ್ರ ವಿಧಾನ ಅಳವಡಿಸಿಕೊಳ್ಳುವಂತೆ ರೈತರಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ರಾಜಕುಮಾರ ರಹೀಂ ಆಗಾ ಖಾನ್ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತುಕತೆ. ಕಾಂಗೋದಲ್ಲಿ ಅಗ್ನಿ ಅವಘಡ, ಕನಿಷ್ಠ 26 ವಿದ್ಯಾರ್ಥಿಗಳು ಸಾವು, 12 ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯ. ಮಹಿಳಾ ಏಷ್ಯಾ ಕಪ್, ಬಾಂಗ್ಲಾದೇಶದ ವಿರುದ್ಧ ಗೆದ್ದು ಫೈನಲ್ಗೆ ಲಗ್ಗೆಟ್ಟ ಭಾರತ. ವಾರ್ತೆಗಳ ವಿವರ: ಒಣಭೂಮಿಯನ್ನು ಕೃಷಿಯನ್ನು ಪರಿವರ್ತಿಸಲು ಮತ್ತು ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆಯನ್ನು ಬಲಪಡಿಸಿ ರೈತರ ಜೀವನೋಪಾಯವನ್ನು ಸುಧಾರಿಸಲು ವಿಜ್ಞಾನ ನೀತಿ ಮತ್ತು ಮಾರುಕಟ್ಟೆ ಬೆಂಬಲವನ್ನು ಒಳಗೊಂಡ ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುವಂತೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಒಣಭೂಮಿ ಪ್ರದೇಶ 2026 ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಸೂಕ್ತ ವೈಜ್ಞಾನಿಕ ಕ್ರಮ, ನೀತಿ ಮತ್ತು ಮಾರುಕಟ್ಟೆ ಬೆಂಬಲದೊಂದಿಗೆ ಒಣಭೂಮಿ ಪ್ರದೇಶಗಳು ಭಾರತಕ್ಕೆ ಹಾಗೂ ಇದೇ ರೀತಿಯ ಸವಾಲುಗಳನ್ನು ಎದುರಿಸುತ್ತಿರುವಂತಹ ಇತರ ಪ್ರದೇಶಗಳಿಗೆ ಬಲದ ಮೂಲವಾಗಬಲ್ಲವು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃಷಿ ವ್ಯವಸ್ಥೆ ಪರಿವರ್ತಿಸುವ ಪ್ರಯತ್ನಗಳಲ್ಲಿ ಆಹಾರ ಭದ್ರತೆ, ಪೌಷ್ಟಿಕಾಂಶ ಭದ್ರತೆ ಮತ್ತು ರೈತರ ಸಮೃದ್ಧಿಯು ಕೇಂದ್ರ ಬಿಂದುವಾಗಿರಬೇಕು. ಯಶಸ್ಸಿನ ಅಂತಿಮ ಮಾನದಂಡವು ಕೇವಲ ಉತ್ಪಾದನೆಯ ಹೆಚ್ಚಳವಾಗಿರಬಾರದು, ಬದಲಿಗೆ ಕೃಷಿ ಸಮುದಾಯಗಳ ಜೀವನೋಪಾಯದ ಸುಧಾರಣೆ ಮತ್ತು ಸಮೃದ್ಧಿಯೂ ಆಗಿರಬೇಕು ಎಂದು ಸಚಿವರು ಹೇಳಿದ್ದಾರೆ. ಸಮಾವೇಶದಲ್ಲಿ 25 ಹೆಚ್ಚು ದೇಶಗಳ 800 ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ಹಾಗೂ ದಿಯುಗೆ 2 ದಿನಗಳ ಕಾಲ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಉಪರಾಷ್ಟಪತಿಯವರು ಸಿಲ್ಸ್ವಾಸಾದ ಡಾ ಎಪಿಜೆ ಅಬ್ದುಲ್ ಕಲಾಂ ಸರ್ಕಾರಿ ಕಾಲೇಜಿನಲ್ಲಿ ನಡೆಯಲಿರುವಂತಹ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಲಿದ್ದಾರೆ. ಅವರು ಸಿಲ್ಸ್ವಾಸಾದ ಸ್ವಾಮಿ ವಿವೇಕಾನಂದ ವಿದ್ಯಾಮಂದಿರ ಮತ್ತು ನಮೋ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಮತ್ತು ದಮನ್ನಲ್ಲಿ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡಂತಹ ನಮೋ ಆಸ್ಪತ್ರೆಗೂ ಕೂಡ ಭೇಟಿ ನೀಡಲಿದ್ದಾರೆ. ಜೊತೆಗೆ ದಮನ್ ನೈಟ್ ಮಾರ್ಕೆಟ್, ರಾಮಸೇತು ಸೀಫ್ರಂಟ್ ಮತ್ತು ನಮೋಪತ್ ಸೀಫ್ರಂಟ್ ಸೇರಿದಂತೆ ಪ್ರಮುಖ ಪ್ರವಾಸೋದ್ಯಮ ಮತ್ತು ಜಲತೀರ ಅಭಿವೃದ್ಧಿ ಸ್ಥಳಗಳಿಗೂ ಅವರು ಭೇಟಿ ನೀಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ರಾಜಕುಮಾರ ರಹೀಂ ಆಗಾ ಖಾನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಾಮಾಜಿಕ ಅಭಿವೃದ್ಧಿ, ನೀರಾವರಿ, ಸಹಕಾರ ಸಂಘಗಳು, ನೈಸರ್ಗಿಕ ಕೃಷಿ ಮತ್ತು ಸೌರಶಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸುವ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಮಾನವ ಅಭಿವೃದ್ಧಿಯ ಬಗೆಗಿನ ಸಮಾನ ಬದ್ಧತೆಯಿಂದಾಗಿ ಆಗಾ ಖಾನ್ ಡೆವಲಪ್ಮೆಂಟ್ ನೆಟ್ವರ್ಕ್ನೊಂದಿಗೆ ಭಾರತ ಹೊಂದಿರುವಂತಹ ಬಾಂಧವ್ಯವನ್ನು ಅತ್ಯಂತ ಗೌರವಯುತವಾಗಿ ಕಾಣುತ್ತದೆ. ಸುಸ್ಥಿರ ಅಭಿವೃದ್ಧಿ ಮತ್ತು ಮಾನವ ಕುಲದ ಒಳಿತಿಗಾಗಿ ಈ ಪಾಲುದಾರಿಕೆಗಳನ್ನು ಮತ್ತಷ್ಟು ಮುನ್ನಡೆಸುವ ತಮ್ಮ ಸಮಾನ ಬದ್ಧತೆಯನ್ನು ಸಚಿವ ಅಮಿತ್ ಶಾ ಪುನರುಚ್ಚರಿಸಿದರು. ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವವು ವಿಶ್ವದ ಅತ್ಯುತ್ತಮ ಆಡಳಿತ ವ್ಯವಸ್ಥೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಪಾದಿಸಿದ್ದಾರೆ. ನವದೆಹಲಿಯ ಸಂಸತ್ ಭವನದ ಜಿಎಂಸಿ ಬಾಲಯೋಗಿ ಸಭಾಂಗಣದಲ್ಲಿ ನಡೆದಂತಹ 27ನೆಯ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ 2025-26 ಪ್ರಶಸ್ತಿ ಪ್ರದಾನ ಸಮಾರಂಭದ ನಂತರ ಅವರು ಜವಾಹರ ನವೋದಯ ವಿದ್ಯಾಲಯಗಳ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ನಾಗರಿಕರು ತಮ್ಮ ಚುನಾಯಿತ ಪ್ರತಿನಿಧಿಗಳ ಮೂಲಕ ಸ್ವತಃ ಆಡಳಿತ ನಡೆಸುವ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಭಾರತಕ್ಕೆ ಅತ್ಯಂತ ಸೂಕ್ತವಾಗಿದೆ. ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಸರಿಯಾದ ದಿಕ್ಕಿನಲ್ಲಿ ರೂಪಿಸುವ ಜವಾಹರ ನವೋದಯ ವಿದ್ಯಾಲಯಗಳ ಕಾರ್ಯವನ್ನು ಅವರು ಶ್ಲಾಘಿಸಿದರು. ಮಣಿಪುರದ ಪಿಎಂ ಶ್ರೀ ಜವಾಹರ ನವೋದಯ ವಿದ್ಯಾಲಯ 27ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ 2025-26 ರಾಷ್ಟೀಯ ವಿಜೇತ ಶಾಲೆಯಾಗಿ ಹೊರಹೊಮ್ಮಿತು. 18ನೇ ಬ್ರಿಕ್ಸ್ ಶೃಂಗಸಭೆ ನಾಳೆಯಿಂದ ನವದೆಹಲಿಯ ಭಾರತ ಮಂಟಪದಲ್ಲಿ ಆರಂಭವಾಗಲಿದೆ. 2 ದಿನಗಳ ಈ ಶೃಂಗಸಭೆಯಲ್ಲಿ 11 ಪ್ರಮುಖ ಉದಯೋನ್ಮುಖ ಮತ್ತು ಅಭಿವೃದ್ಧಿಶೀಲ ರಾಷ್ಟಗಳು ಭಾಗಿಯಾಗಲಿವೆ. ಬ್ರಿಕ್ಸ್ ಪಾಲುದಾರ ರಾಷ್ಟಗಳು ಕೂಡ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿವೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಸೇರಿದಂತೆ ಹಲವು ರಾಷ್ಟಗಳ ನಾಯಕರು ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅಲಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಸಮಾವೇಶದ ಮೊದಲ ಅಧಿವೇಶನ ಸಮಗ್ರ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯ ಬಲವರ್ಧನೆ ವಿಷಯದ ಕುರಿತು ನಡೆಯಲಿದೆ. ಭಾನುವಾರ ಪಾಲುದಾರ ರಾಷ್ಟಗಳ ನಾಯಕರೊಂದಿಗೆ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಕುರಿತು ಚರ್ಚೆ ನಡೆಯಲಿದೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ವ್ಯಾಪಕ ಭದ್ರತಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದ್ದು ಸುಮಾರು 15,000 ಪೊಲೀಸ್ ಸಿಬ್ಬಂದಿ ಮತ್ತು ಅರೆ ಸೇನಾ ಪಡೆಗಳ 200 ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಗಣ್ಯರ ಸಂಚಾರ ಮಾರ್ಗಗಳಲ್ಲಿ ವಿಶೇಷ ನಿಗಾ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಜೂನ್ 2026 UGC NET ಇಂಗ್ಲಿಷ್ ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಮರು ಪರೀಕ್ಷೆಯ ತಾತ್ಕಾಲಿಕ ಉತ್ತರ ಕೀಗಳನ್ನು ಬಿಡುಗಡೆ ಮಾಡಿದೆ. ಅಭ್ಯರ್ಥಿಗಳು ಈ ತಿಂಗಳ 13ರವರೆಗೆ ಅಧಿಕೃತ ಯುಜಿಸಿ ಎನ್ಇಟಿ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಉತ್ತರ ಕೀಗಳ ಕುರಿತು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಯುಜಿಸಿ ಎನ್ಇಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವಾರು ದೋಷಗಳ ಬಗ್ಗೆ ದೂರುಗಳು ಬಂದ ನಂತರ ಎನ್ಟಿಎ ಮರುಪರೀಕ್ಷೆಯನ್ನು ಘೋಷಣೆ ಮಾಡಿತ್ತು. ಇಂಗ್ಲಿಷ್ ಮತ್ತು ವಾಣಿಜ್ಯ ವಿಷಯಗಳ ಪರೀಕ್ಷೆ ಇದೇ 9ರಂದು ಮತ್ತು ಸಮಾಜಶಾಸ್ತ್ರ ವಿಷಯದ ಪರೀಕ್ಷೆ ಇದೇ 10ರಂದು ನಡೆಯಿತು. ಜಮ್ಮು ಕಾಶ್ಮೀರದಲ್ಲಿ ಅಂತಾರಾಷ್ಟೀಯ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭ ಜರುಗಿತು. ಸಮಾರಂಭದಲ್ಲಿ ಮಾತನಾಡಿದ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್, ಅಗತ್ಯ ಮೂಲಸೌಕರ್ಯ ನಿರ್ಮಿಸುವ ಮೂಲಕ 20 ಲಕ್ಷ ವೃತ್ತಿಪರರನ್ನು ರೂಪಿಸಲು ಸರ್ಕಾರ ಪ್ರಯತ್ನ ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಚಿತ್ರೋದ್ಯಮದಲ್ಲಿನ ಸೃಜನಶೀಲ ಆರ್ಥಿಕತೆ ಸುಧಾರಣೆಗಳು ನಿರ್ಮಾಪಕರನ್ನು ಕೃತಿಚೌರ್ಯದಿಂದ ರಕ್ಷಿಸಲು ಸಹಕಾರಿಯಾಗುತ್ತಿವೆ. 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿತ್ರ ನಿರ್ಮಾಪಕರಿಗೆ ಕಾಶ್ಮೀರದಲ್ಲಿ ಚಿತ್ರೀಕರಣ ನಡೆಸುವಂತೆ ನೀಡಿದ್ದ ಕರೆಯ ಹಿನ್ನೆಲೆಯಲ್ಲಿ ಈ ಉತ್ಸವ ಆಯೋಜನೆ ಮಾಡಲಾಗಿದೆ ಎಂದರು. ಈ ಉತ್ಸವವು ಯುವ ಜನರಿಗೆ ಸೇರಿದ್ದಾಗಿದ್ದು ಯುವ ಪ್ರತಿಭೆಗಳಿಗೆ ತಮ್ಮ ಸೃಜನಶೀಲತೆಯನ್ನು ಪ್ರದರ್ಶಿಸಲು ಉತ್ತಮ ವೇದಿಕೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ತ್ವರಿತಗತಿಯ ಹಣಕಾಸು ನಾವೀನ್ಯತೆಗೆ ಸಮಾನವಾಗಿ ಬಲಿಷ್ಠ ಸುರಕ್ಷತಾ ಕ್ರಮಗಳು ಅಗತ್ಯ ಎಂದು ಸೆಬಿ ಅಧ್ಯಕ್ಷ ತುಹಿನ್ ಕಾಂತಾ ಪಾಂಡೆ ಪ್ರತಿಪಾದಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಜಾಗತಿಕ ಫಿನ್ಟೆಕ್ ಉತ್ಸವದಲ್ಲಿ ಮಾತನಾಡಿದ ಅವರು, ಹಣಕಾಸು ಮಾರುಕಟ್ಟೆಗಳ ಸುಸ್ಥಿರ ಬೆಳವಣಿಗೆಗೆ ನಾವೀನ್ಯತೆ, ವಿಶ್ವಾಸ ಮತ್ತು ಸ್ಥಿತಿಸ್ಥಾಪಕತ್ವ ಜೊತೆಯಾಗಿ ಸಾಗಬೇಕು. ಡಿಜಿಟಲ್ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ ಪಾವತಿ ಹಾಗೂ ಬಲಿಷ್ಠ ವಹಿವಾಟು ವ್ಯವಸ್ಥೆಗಳಿಂದ ಭಾರತದ ಷೇರುಪೇಟೆ ವೇಗವಾಗಿ ವಿಸ್ತರಿಸಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ದಿಮತ್ತೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ ಬಳಕೆಯಲ್ಲಿ ಅಪಾಯಗಳು ಹೆಚ್ಚದಂತೆ ನಿಯಂತ್ರಣ ಮತ್ತು ಸುರಕ್ಷತಾ ವ್ಯವಸ್ಥೆ ಬಲಪಡಿಸಬೇಕು. ಕ್ವಾಂಟಮ್ ತಂತ್ರಜ್ಞಾನಕ್ಕೆ ಸುರಕ್ಷಿತ ವ್ಯವಸ್ಥೆಗಳತ್ತ ಹಂತ ಹಂತವಾಗಿ ಪರಿವರ್ತನೆ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಾಂಗೋದ ಬುಕಾವು ನಗರದಲ್ಲಿ ಪಕ್ಕದಲ್ಲಿದ್ದಂತಹ 2 ಶಾಲೆಗಳಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಕನಿಷ್ಠ 26 ವಿದ್ಯಾರ್ಥಿಗಳು ಮೃತಪಟ್ಟಿದ್ದು 12 ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ದಕ್ಷಿಣ ಕಿವು ಪ್ರಾಂತ್ಯದ ಸರ್ಕಾರದ ಪ್ರಕಾರ ಅಗ್ನಿ ಅವಘಡದಲ್ಲಿ 19 ಬಾಲಕಿಯರು ಮತ್ತು 7 ಬಾಲಕರು ಮೃತಪಟ್ಟಿದ್ದಾರೆ. ಕೆಲವರ ಸ್ಥಿತಿ ಚಿಂತಾಜನಕವಾಗಿದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದು. ಮೊದಲು ಒಂದು ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡು ನಂತರ ಪಕ್ಕದ

0: ನಿರಂತರ ಒತ್ತಡ ಹೇರಿದ ಪರಿಣಾಮ ಬಾಂಗ್ಲಾದೇಶ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 109 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಭಾರತದ ಪರ ದೀಪ್ತಿ ಶರ್ಮಾ 3 ವಿಕೆಟ್ ಮತ್ತು ನಂದಿನಿ ಶರ್ಮಾ 2 ವಿಕೆಟ್ ಪಡೆದರೆ ಶ್ರೀಚರಣಿ ಮತ್ತು ಪ್ರೇಮಾ ರಾವತ್ ತಲಾ 1 ವಿಕೆಟ್ ಪಡೆದರು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 149 ರನ್ ಕಲೆಹಾಕಿತು. ಶಫಾಲಿ ಶರ್ಮಾ 64 ರನ್ ಗಳಿಸಿ ತಂಡದ ಇನ್ನಿಂಗ್ಸ್ಗೆ ಭದ್ರ ಬುನಾದಿ ಹಾಕಿಕೊಟ್ಟರು. ಅಲ್ಲದೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಅವರು ಭಾಜನರಾದರು. ಇಂದು ನಡೆಯಲಿರುವ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನ ಮತ್ತು ಶ್ರೀಲಂಕಾ ತಂಡ ದುಬೈನಲ್ಲಿ ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಈ ಪಂದ್ಯದ ವಿಜೇತರು ಭಾನುವಾರ ನಡೆಯಲಿರುವ ಫೈನಲ್ನಲ್ಲಿ ಭಾರತವನ್ನು ಎದುರಿಸಲಿದ್ದಾರೆ. ದಕ್ಷಿಣ ಕೊರಿಯಾದ ಚಾಂಗ್ವಾನ್ನಲ್ಲಿ ನಡೆದಂತಹ ವಿಶ್ವ ಪ್ಯಾರಾಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 1 ಚಿನ್ನ, 2 ಬೆಳ್ಳಿ ಮತ್ತು 1 ಕಂಚು ಪದಕ ಸೇರಿದಂತೆ 4 ಪದಕಗಳನ್ನು ಗೆದ್ದು ಉತ್ತಮ ಆರಂಭವನ್ನು ಕಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಹಾರ ಪೌಷ್ಟಿಕಾಂಶ ಭದ್ರತೆ ಬಲಪಡಿಸಲು ಸಮಗ್ರ ವಿಧಾನ ಅಳವಡಿಸಿಕೊಳ್ಳುವಂತೆ ರೈತರಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ರಾಜಕುಮಾರ ರಹೀಂ ಆಗಾ ಖಾನ್ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತುಕತೆ. ಕಾಂಗೋದಲ್ಲಿ ಅಗ್ನಿ ಅವಘಡ, ಕನಿಷ್ಠ 26 ವಿದ್ಯಾರ್ಥಿಗಳು ಸಾವು, 12 ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯ. ಮಹಿಳಾ ಏಷ್ಯಾಕಪ್, ಬಾಂಗ್ಲಾದೇಶದ ವಿರುದ್ಧ ಗೆದ್ದು ಫೈನಲ್ಗೆ ಲಕ್ಕೆ ಇಟ್ಟ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗೊನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ತ್ವರಿತ ಮತ್ತು ಸುಲಭವಾದ ರೆಸಿಪಿಯನ್ನು ಕೇಳ್ತಾ ಬರೋಣ. ಮೊದಲನೇದಾಗಿ, ತುಂಬ ಆರೋಗ್ಯಕರ ಮತ್ತು ತಯಾರಿಸಲು 10 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವ ಒಂದು ರೆಸಿಪಿ. ಅದುವೇ ಫ್ರೂಟ್ ಮತ್ತು ನಟ್ಸ್ ಓಟ್ಸ್. ಈ ಒಂದು ರೆಸಿಪಿಯ ಬಗ್ಗೆ ಕೇಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ತ್ವರಿತ ಓಟ್ಸ್ 1/2 ಕಪ್, ಹಾಲು 1 ಕಪ್, ಜೇನುತುಪ್ಪ ಅಥವಾ ಸಕ್ಕರೆ 1 ಚಮಚ, ಅಂದರೆ ರುಚಿಗೆ ತಕ್ಕಂತೆ, ಬಾಳೆಹಣ್ಣು 1/2, ಅಂದರೆ ಸಣ್ಣಗೆ ಹೆಚ್ಚಿದ್ದು, ಇತರೆ ಹಣ್ಣುಗಳು ಅಂದರೆ ಸೇಬು, ದಾಳಿಂಬೆ 1/4 ಕಪ್ ಹಾಕ್ಬೋದು, ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಅಂದರೆ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ 1 ಚಮಚ. ಇದನ್ನು ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಓಟ್ಸ್ ಮತ್ತು ಹಾಲು ಹಾಕಿ 1-2 ನಿಮಿಷ ಕುದಿಸಿ, ಅಂದರೆ ಬಿಸಿ ಓಟ್ಸ್ ಬೇಕಿದ್ರೆ, ಅಥವಾ ನಿಮಗೆ ಕೋಲ್ಡ್ ಓಟ್ಸ್ ಬೇಕಿದ್ರೆ ನೇರವಾಗಿ ಹಾಲಿನಲ್ಲಿ ಮಿಶ್ರಣ ಮಾಡಬಹುದು. ಇದಕ್ಕೆ ಜೇನುತುಪ್ಪ ಅಥವಾ ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಹೆಚ್ಚಿದ ಬಾಳೆಹಣ್ಣು, ಇತರೆ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನು ಸೇರಿಸಬಹುದು. ಹೀಗೆ ಕೇವಲ 5 ನಿಮಿಷದಲ್ಲಿ ಒಂದು ರುಚಿಕರ ಮತ್ತು ಪೌಷ್ಟಿಕ ಓಟ್ಸ್ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ದಿಢೀರ್ ರವಾ ದೋಸೆ ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸಿದ ಒಂದು ರೆಸಿಪಿ. ಹಿಟ್ಟು ನೆನೆಸುವ ಅಗತ್ಯ ಕೂಡ ಇರದಂತಹ ಒಂದು ರೆಸಿಪಿ ದಿಢೀರ್ ರವಾ ದೋಸೆ. ಸೊ ಇದರ ಬಗ್ಗೆ ರೆಸಿಪಿಯನ್ನು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬಾಂಬೆ ರವೆ 1 ಕಪ್, ಅಕ್ಕಿ ಹಿಟ್ಟು 1/2 ಕಪ್, ಮೈದಾ ಅಥವಾ ಗೋಧಿ ಹಿಟ್ಟು 2 ಚಮಚ, ಮೊಸರು 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/2 ಕಪ್, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟ್ 1/2 ಚಮಚ,

ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನೀರು ತೆಳುವಾದ ಹಿಟ್ಟು ಮಾಡಲು ಬೇಕಾದಷ್ಟು, ಎಣ್ಣೆ ದೋಸೆ ಮಾಡಲು. ಇದನ್ನು ಮಾಡುವ ವಿಧಾನ: ರವೆ, ಅಕ್ಕಿ ಹಿಟ್ಟು, ಮೈದಾ ಅಥವಾ ಗೋಧಿ ಹಿಟ್ಟು ಮತ್ತು ಮೊಸರನ್ನು ಒಂದು ಪಾತ್ರೆಗೆ ಹಾಕಿ, ಉಪ್ಪು, ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ ಸಾಕಷ್ಟು ನೀರನ್ನು ಸೇರಿಸಿ ಯಾವುದೇ ಗಂಟುಗಳಿಲ್ಲದಂತೆ ಚೆನ್ನಾಗಿ ಕಲಸಿ ತೆಳುವಾದ ಹರಿಯುವ ಹಿಟ್ಟನ್ನು ತಯಾರಿಸಿ ತವಾವನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನು ತವಾ ಮೇಲೆ ಒಂದು ಮೂಲೆಯಿಂದ ಪ್ರಾರಂಭಿಸಿ ಹೊರಕ್ಕೆ ಹರಡಬೇಕು. ಮಧ್ಯದಲ್ಲಿ ಹೆಚ್ಚು ಹಿಟ್ಟು ಹಾಕುವ ಅಗತ್ಯ ಕೂಡ ಇಲ್ಲ. ಸುತ್ತಲೂ ಎಣ್ಣೆ ಬಿಟ್ಟು ದೋಸೆ ಗರಿಗರಿಯಾಗುವವರೆಗೂ ಮಧ್ಯಮ ಉರಿಯಲ್ಲಿ ಬೇಯಿಸಬಹುದು. ಚಟ್ನಿ ಜೊತೆ ಬಿಸಿಯಾಗಿ ಸರ್ವ್ ಮಾಡಿ. ಹೀಗೆ ಒಂದು ಉತ್ತಮವಾದ ರೆಸಿಪಿ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ಮುಂದಿನ ರೆಸಿಪಿಯ ಬಗ್ಗೆ ಹೇಳುವುದಾದರೆ ತರಕಾರಿ ರವೆ ಬಾತ್ ಉಪ್ಪಿಟ್ಟು. ಕೇವಲ 8-10 ನಿಮಿಷದಲ್ಲಿ ತಯಾರಾಗುವ ಜನಪ್ರಿಯ ಉಪಹಾರ. ಬೇಕಾಗುವ ಸಾಮಗ್ರಿಗಳು: ರವೆ 1 ಕಪ್, ಬಿಸಿನೀರು 2-2.5 ಕಪ್, ಸಣ್ಣಗೆ ಹೆಚ್ಚಿದ ತರಕಾರಿಗಳು ಕ್ಯಾರೆಟ್, ಬೀನ್ಸ್, ಬಟಾಣಿ 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/4 ಕಪ್, ಸಾಸಿವೆ, ಉದ್ದಿನ ಬೇಳೆ ತಲಾ 1/4 ಚಮಚ, ಕರಿಬೇವಿನ ಎಲೆಗಳು 4-5, ಹಸಿಮೆಣಸಿನಕಾಯಿ 1 ಸೀಳಿದ್ದು, ಎಣ್ಣೆ 1.5 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆ ರಸ ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಬಾಣಲೆಯನ್ನು ಬಿಸಿ ಮಾಡಿ 1 ಚಮಚ ಎಣ್ಣೆ ಹಾಕಿ ರವೆಯನ್ನು ಸಣ್ಣ ಉರಿಯಲ್ಲಿ 2 ನಿಮಿಷದ ಕಾಲ ಬಣ್ಣ ಬದಲಾಗದಂತೆ ಹುರಿದು ಒಂದು ತಟ್ಟೆಗೆ ತೆಗೆದಿಡಿ. ಅದೇ ಬಾಣಲೆಗೆ ಉಳಿದ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನ ಬೇಳೆ ಹಾಕಿ. ಉದ್ದಿನ ಬೇಳೆ ಕೆಂಪಗಾದ ನಂತರ ಕರಿಬೇವಿನ ಎಲೆ ಮತ್ತು ಹಸಿಮೆಣಸಿನಕಾಯಿ ಸೇರಿಸಿ ಈರುಳ್ಳಿ ಮತ್ತು ತರಕಾರಿಯನ್ನು ಹಾಕಿ 2-3 ನಿಮಿಷದ ಕಾಲ ಬಾಡಿಸಿ ಬಿಸಿ ನೀರು ಮತ್ತು ಉಪ್ಪು ಸೇರಿಸಿಬಿಡಿ. ನೀರು ಕುದಿಯಲು ಪ್ರಾರಂಭಿಸಿದಾಗ ಹುರಿದ ರವೆಯನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ ಗಂಟುಗಳಾಗದಂತೆ ತಕ್ಷಣಕ್ಕೆ ಚೆನ್ನಾಗಿ ಕಲಸ್ತಾ ಇರಿ. ಬಾಣಲೆಗೆ ಮುಚ್ಚಿ 1-2 ನಿಮಿಷದ ಕಾಲ ಸಣ್ಣ ಉರಿಯಲ್ಲಿ ಬೇಯಲು ಬಿಡಿ. ರವಾ ನೀರನ್ನು ಹೀರಿಕೊಂಡು ಉಪ್ಪಿಟ್ಟು ಹದಕ್ಕೆ ಬಂದ ನಂತರ ಉರಿಯಿಂದ ಇಳಿಸಿ ನಿಂಬೆ ರಸ ಸೇರಿಸಿ ಬಿಸಿಯಾಗಿ ಸವಿಯಿರಿ. ಹಾಗೆಯೇ ಮುಂದಿನ ಮತ್ತೊಂದು ರೆಸಿಪಿ ಮಸಾಲಾ ಮೊಟ್ಟೆ ಸ್ಕ್ರ್ಯಾಂಬಲ್ ಒಂದು ತಿಂಡಿ. ಪ್ರೋಟೀನ್ ಭರಿತವಾದ ಮತ್ತು ಅತ್ಯಂತ ತ್ವರಿತವಾಗಿ ತಯಾರಾಗುವ ಒಂದು ತಿಂಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಮೊಟ್ಟೆಗಳು, 1/2 ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಟೊಮೆಟೊ 1/2, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 1/2, ಅರಿಶಿನ ಪುಡಿ ಚಿಟಿಕೆ, ಮೆಣಸಿನ ಪುಡಿ ಖಾರಕ್ಕೆ ಬೇಕಾಗಿ ಚಿಟಿಕೆ, ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು, ಎಣ್ಣೆ ಅಥವಾ ಬೆಣ್ಣೆ 1 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಮೊಟ್ಟೆಗಳನ್ನು ಒಡೆದು 1 ಬೌಲ್ನಲ್ಲಿ ಹಾಕಿ ಉಪ್ಪು, ಕಾಳು ಮೆಣಸು, ಅರಿಶಿನ ಪುಡಿ ಮತ್ತು ಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಕಡೆದು ಇಡಿ. ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಹಾಕಿ ಬಿಸಿ ಮಾಡಿ ಹೆಚ್ಚಿದ ಈರುಳ್ಳಿ, ಹಸಿ ಮೆಣಸಿನಕಾಯಿ ಸೇರಿಸಿ 1 ನಿಮಿಷ ಬಾಡಿಸಿ. ನಂತರ ಟೊಮೆಟೊ ಸೇರಿಸಿ 1 ನಿಮಿಷ ಹುರಿಯಿರಿ. ಮೊಟ್ಟೆ ಮಿಶ್ರಣವನ್ನು ಬಾಣಲೆಗೆ ಸುರಿಯಿರಿ ಮತ್ತು ಸಣ್ಣ ಉರಿಯಲ್ಲಿ ನಿಧಾನವಾಗಿ ತಿರುಗಿ ಸ್ಕ್ರ್ಯಾಂಬಲ್ ಮಾಡಿ ಮೊಟ್ಟೆ ಗಟ್ಟಿಯಾಗುವವರೆಗೂ ಬೇಯಿಸಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಟೋಸ್ಟ್ ಅಥವಾ ಚಪಾತಿಯೊಂದಿಗೆ ತಕ್ಷಣವೇ ಸವಿಯಿರಿ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: तुम्ही ऐकूनच आहात रेडिओ सारंग 107.8 FM रंगरंगाळचेनी. आईच्या कोकणी प्रसारात तुमका समेस्तांक मोगाचं स्वागत.
1: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಕೇಳುಗರೆ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರುವುದು ನಾನು ನಿಮ್ಮ RJ ಸೈಫುಲ್ಲಕುತ್ತ. ಮಧುರ ಗಜಲ್ ಗೀತೆಯಿಂದ ಪ್ರಸಿದ್ಧರಾಗಿರುವಂತಹ ಪಂಕಜ ಉದಾಸ್ ಭಾರತೀಯ ಚಿತ್ರರಂಗದ ಒಬ್ಬ ಪ್ರಮುಖ ಹೃದಯ ಸ್ಪರ್ಶಿ ಗಾಯಕ. ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅಭಿನಯದ ಸ್ಪರ್ಶ ಚಿತ್ರದಲ್ಲಿನ ಚಂದಕ್ಕಿಂತ ಚಂದ ನೀನೇ ಸುಂದರ ಹಾಡು ಇಂದಿಗೂ ಕೂಡ ಕನ್ನಡ ಸಿನಿಪ್ರಿಯರ ಮನದಲ್ಲಿ ಹಸಿರಾಗಿದೆ. ಹೆಚ್ಚಾಗಿ ಇವರು ಹಿಂದಿ ಚಿತ್ರಗೀತೆಗಳು ಮತ್ತು ಗಜಲ್ ಹಾಡುಗಳನ್ನು ಹಾಡುವಂತ ಇವರು ಹಾಡಿನಿಂದಲೇ ತುಂಬಾ ಪ್ರಸಿದ್ಧಿ ಪಡೆದಂತವರು. ಇದೀಗ ಕಾರ್ಯಕ್ರಮದಲ್ಲಿ ಅವರ ಒಂದು ಹಾಡು ಆಪು ಜಿನಿಗೆ ಕರೀಬು ಹೋತೆ ಹೇ. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಪಂಕಜ ಉದಾಸ್ ಮತ್ತು ನೂರ್ ನಾರಾವಿ. ಹಾಗೆಯೇ ಹಾಡಿದವರು ಪಂಕಜ ಉದಾಸ್.

ಆಪ್ ಜಿನ್ಕೆ ಕರೀಬು ಹೋತೆ ಹೇ ತುಂಬಾ ಅದ್ಭುತವಾದ ಹಾಡನ್ನ ಕೇಳ್ತಾ ಬಂದ್ರಿ. ಪಂಕಜೋದಾಸ್ ಅವರು ಮೇ 17, 1951 ಗುಜರಾತ್ನ ಜಟ್ಪುರದಲ್ಲಿ ಜನಿಸ್ತಾರೆ. 1980 ಆಹತ್ ಎಂಬ ಹೆಸರಿನ ಗಜಲ್ ಆಲ್ಬಮ್ ಅನ್ನು ಬಿಡುಗಡೆ ಮಾಡುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸ್ತಾರೆ. ಬಾಲಿವುಡ್ನಲ್ಲಿ ಸಂಜಯ್ ದತ್ ಅವರ ನಾಮ್ ಚಿತ್ರಕ್ಕಾಗಿ ಚಿತ್ತಿ ಆಯಿ ಹೇ ಎಂಬ ಟ್ರ್ಯಾಕ್ ಅನ್ನು ಕೂಡ ಹಾಡ್ತಾರೆ. ಈ ಹಾಡನ್ನು ಜನ ಇಂದಿಗೂ ಕೂಡ ಗುಣುಗ್ತಾ ಇರ್ತಾರೆ. ಪಂಕಜ್ ಅವರು ಹಲವಾರು ಆಲ್ಬಮ್ ಅನ್ನು ಬಿಡುಗಡೆ ಮಾಡುವ ಮೂಲಕ ತನ್ನದೇ ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡಿದ್ದಾರೆ. ಇದೀಗ ಅವರ ಮತ್ತೊಂದು ಹಾಡು ಏಕ್ ತರಫು ಉಸ್ಕಾಗರ್. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಜಫರ್ ಗೋರಖ್ಪುರಿ. ಹಾಡಿದವರು

ಪಂಕಜುದಾಸ್ ಅವರು ಸಿನಿಮಾ ಹಾಡುಗಳ ಜೊತೆಗೆ ಅನೇಕ ಲೈವ್ ಸಂಗೀತ ಕಚೇರಿಯನ್ನು ನೀಡಿ ಸಂಗೀತ ಪ್ರಿಯರ ಮನಗೆಲ್ಲುತ್ತಾರೆ. ಅದವರ ಜನಪ್ರಿಯತೆಯನ್ನು ಕೂಡ ಒಂದು ಕಡೆ ಹೆಚ್ಚಿಸುತ್ತೆ. ಪಂಕಜುದಾಸ್ ಅವರು ಅನೇಕ ಪ್ರಶಸ್ತಿ ಪಡೆದಿದ್ದಾರೆ, ಜೊತೆಗೆ ಭಾರತದ 4ನೇ ಅತ್ಯುನ್ನತ ನಾಗರಿಕ

ಪ್ರಶಸ್ತಿ ಪದ್ಮಶ್ರೀ ಕೂಡ ಪಂಕಜ್ ಅವರು ತನ್ನದಾಗಿಸಿಕೊಳ್ತಾರೆ. 1989 ಅವರು ನಬೀಲಿ ಎಂಬ ಆಲ್ಬಮ್ ಅನ್ನು ಬಿಡುಗಡೆ ಮಾಡ್ತಾರೆ. ಇದು ಅವರ ಅತಿ ಹೆಚ್ಚು ಮಾರಾಟವಾದ ಆಲ್ಬಮ್ಗಳಲ್ಲಿ ಒಂದು. ಇದರ ಮೊದಲ ಕಾಪಿ ಹರಾಜಿನಲ್ಲಿ 100,000 ಮಾರಾಟವಾಗುತ್ತೆ. ಇದರಲ್ಲಿ ಬಂದ ಹಣವನ್ನು ಅವರು ಕ್ಯಾನ್ಸರ್ ರೋಗಿಗಳ ಸಹಾಯ ಸಂಘಕ್ಕೆ ನೀಡ್ತಾರೆ. ಇದೀಗ ಅವರ ಮತ್ತೊಂದು ಹಾಡು ತೋಡಿ ದೂರು ಸಾತು ಚಲೋ. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಅಹಮದ್ ಫರಾಜ್, ಹಾಡಿದವರು ಪಂಕಜ್ ಉದಾಸ್.

ಹತೋಡಿ ದೂರು ಸಾತು ಚಲೋ ತುಂಬ ಅದ್ಭುತವಾದ ಸಾಹಿತ್ಯ. ಹಾಗೆ ತುಂಬ ಚೆನ್ನಾಗಿ ಪಂಕಜುದಾಸ್ ಅವರು ಹಾಡಿದ್ದಾರೆ. ಪಂಕಜುದಾಸ್ ಅವರು ಕೇವಲ ಹಿಂದಿ ಚಿತ್ರಗೀತೆಗೆ ಮಾತ್ರ ಅಲ್ಲ, ಒಂದಿಷ್ಟು ಕನ್ನಡ ಹಾಡುಗಳನ್ನು ಕೂಡ ಹಾಡಿದ್ದಾರೆ. 1999 ತೆರೆಗೆ ಬಂದ ಕನ್ನಡದ ಸ್ಪರ್ಶ ಸಿನಿಮಾ ಚಂದಕ್ಕಿಂತ ಚಂದ ನೀನೇ ಸುಂದರ ಹಾಡು, ಹಾಗೆಯೇ ಬರೆಯದ ಮೌನದ ಕವಿತೆ, ಈ ಹಾಡುಗಳನ್ನು ಪಂಕಜುದಾಸ್ ಅವರು ಹಾಡಿದರು. ಸುನೀಲ್ ಕುಮಾರ್ ದೇಸಾಯಿ ನಿರ್ದೇಶನದ ಸ್ಪರ್ಶ ಚಿತ್ರದಲ್ಲಿ ಕಿಚ್ಚ ಸುದೀಪ್, ರೇಖಾ, ಸುಧಾರಾಣಿ ಮುಂತಾದವರು ಕೂಡ ನಟಿಸಿದರು. ತುಂಬ ಅದ್ಭುತವಾದ ಹಾಡುಗಳನ್ನು ಹಾಡ್ತಾ ಬಂದಿರುವ ಪಂಕಜುದಾಸ್ ಅವರು ಒಂದಿಷ್ಟು ಅನಾರೋಗ್ಯದಿಂದ ಕೂಡ ಬಳಲ್ತಾ ಇದ್ರು. 2024 ಫೆಬ್ರವರಿ 26 ಅವರು ಕೊನೆಯುಸಿರೆಳಿತಾರೆ. ಪತ್ನಿ ಇಬ್ಬರು ಮಕ್ಕಳನ್ನು ಅಗಲಿ ಪಂಕಜ್ ಅವರು ಇಹಲೋಕ ತ್ಯಜಿಸ್ತಾರೆ. ಅವರು ಹಾಡಿರುವಂತಹ ಮತ್ತೊಂದು ಹಾಡು ದುಃಖ ಸುಖತ ಏಕ ಸಬಕ, ಸಾಹಿತ್ಯ ಜಫರ್ ಗೋರಖ್ಪುರಿ, ಹಾಡಿದವರು ಪಂಕಜುದಾಸ್.

0: ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರ್ 107.8 FM. ಇದು ಬಣ್ಣ ಬಣ್ಣದ ಬದುಕು, ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಟುಡಿಯೋದಲ್ಲಿ ನಾನಿದ್ದೇನೆ ಶಂಕರ್ ಶೇಖರ್, ತಮ್ಮ ಬಾಂಧವ್ಯ ಸ್ನೇಹಿತ. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತಾಡಿ 6364249949 ಈ ಸಂಖ್ಯೆಗೆ. ಸೊ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನಂತೂ ರಿಕ್ವೆಸ್ಟ್ ಕೂಡ ಮಾಡಬಹುದು ಸ್ನೇಹಿತರೆ, ನಿಮ್ಮಂತೂ ಮಾತಾಡಬಹುದು. ಮೊದಲು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಿಮ್ಮ ಹೆಸರು ಹೇಳಿ ಲತಾ ಅವರೇ, ಹಾಡು ಕೊಡ್ಲಿ. ಓಕೆ, ಗಣಪತಿ ಅವರ ಹಾಡನ್ನು ಖಂಡಿತವಾಗಿ ಕೊಡೋಣ ನಿಮಗೋಸ್ಕರ. ಸೊ ವಿದ್ಯಾಭೂಷಣ್ ಅವರು ಹಾಡಿದಂತಹ ಗಣಪತಿ ಹಾಡು ಯಾವುದಂತ ಅವ್ರದ್ದು ಕರೆ ಕಟ್ಟಾಯಿತು. ಸೊ ಹಾಗಾಗಿ ಅವರೊಂದು ಗಣಪತಿ ಹಾಡನ್ನು ಕೇಳಿದ್ದಾರೆ. ಲಭ್ಯವಿರುವಂಥ ಗಣಪತಿ ಹಾಡನ್ನು ಖಂಡಿತವಾಗಿ ನಾನು ಪ್ಲೇ ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ 6364249949 ಈ ಸಂಖ್ಯೆಗೆ. ಸೊ ಗಣಪತಿಯ ಒಂದು ಹಾಡನ್ನು ನಾವಂತೂ ಕೇಳ್ಬರೋಣ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಂತೂ ದಯಂತೋಜಾಲ ಗಣಪತಿ ಒಂದು ಹಾಡಿದೆ. ಸೊ ಈ ಒಂದು ಭಕ್ತಿಗೀತೆಯನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ. ಇದೇ ರೀತಿ ಮುಂದಿನ ಕಾಲರ್ ಕೂಡ ನಮ್ಮ ಜೊತೆಗಿದ್ದಾರೆ. ಕರೆ ಮಾಡಿ ಮಾತಾಡಿ 6-3. ಹಲೋ, ನಮಸ್ತೆ.
1: ಹಲೋ,
0: ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ ಸರ್, ನಿಮ್ಮ ಹೆಸರು?
1: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿ ಜೋಡ ಅಲ್ಲಿ ಸರ್.
0: ಹೇಳಿ ಸರ್, ಯಾವ ಹಾಡು?
2: ದಿಸ್ ಕಾಲ್ ಇಸ್ ನೌ ಬೀಯಿಂಗ್ ರೆಕಾರ್ಡೆಡ್.
1: ನನಗೆ ಒಂದು ಭಕ್ತಿಗೀತೆ ಬೇಕು.
0: ಯಾವ್ದು ಸರ್?
1: ಭೀಮಸೇನ್ ಜೋಶಿ ಹಾಡಿರೋದು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಅಂದಿದೆ ನೋಡಿ.
0: ಓಕೆ, ಭೀಮಸೇನ್
1: ನೋಡಿ ಸ್ವಾಮಿ ನಾವು ಇರೋದು ಈಗ ಚಿತ್ರ. ಅದು
0: ನೋಡಿ ಸ್ವಾಮಿ ನಾವು ಇರೋದು ಈಗ ಚಿತ್ರ. ಓಕೆ ಸರ್.
1: ಭೀಮಸೇನ್ ಜೋಶಿ ಹಾಡಿರೋದು ಧ್ವನಿ ಬೇಕು, ಬೇರೆ ಯಾರು ಆಡಿದರೆ ಆದ್ರೆ ನನಗೆ ಭೀಮಸೇನ್ ಜೋಶಿ ಹಾಡಿರೋ ಗೀತೆ ಬೇಕು.
0: ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಓಕೆ, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಸ್ವಾಮಿ ನಾವು ಇರೋದು ಹೀಗೆ ಈ ಒಂದು ಭಕ್ತಿಗೀತೆಯನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಭಕ್ತಿಗೀತೆಯನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಕೆಳಗರೆ ನೀವಂತೂ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋಡಿ ಸ್ವಾಮಿ ನಾವು ಇರೋದು ಹೀಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಂತೂ ಮುಂದಿನೊಂದು ಸುಂದರವಾದ ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಭೀಮಸೇನ್ ಜೋಶಿ ಅವರ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಇದು ಕೇಳ್ತಾ ಇರಿ ರೇಡಿಯೋ ಸರ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಕುಶೋ ಅಭಯೋ ವರದೋ ಪಂಪಿನ ಮುದ್ರೆ ಈರಿನಾಲ್ ಕೈತುಂಡು ವಿಘ್ನೇಶ್ವರ ಪಾಶಾಂಕುಶೋ ಅಭಯೋ ವರದೋ.

0: ಸಿಯರ್ಸ್.
1: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳುಗಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.
6: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
7: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
6: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಅಂದ್ರೆ 100 ರೂಪಾಯಿ ಹೋಗ್ತದೆ. ಅದು ನಾನು ಕೊಡ್ತೇನೆ, ಹೋಗುವ ಬಾ.
7: ಓಕೆ ಸರಿ, ಬಾ ಕೂತ್ಕೋ.

ಇದು 100 ರೂಪಾಯಿಯ ಪ್ರಶ್ನೆಯಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಒಲವಿನಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಸುಂದರವಾದ ಹಾಡನ್ನು ಕೇಳಿಕೊಂಡು ಬಂದಿದ್ದೇವೆ. ಭೀಮಸೇನ್ ಜೋಶಿ ಅವರ ಹಾಡಂತೂ ಇನ್ನೂ ಕೂಡ ಇನ್ನು ಪ್ರಸಾರ ಮಾಡ್ತೀನಿ ಇನ್ನು ಕೆಲ ಹೊತ್ತಲ್ಲಿ. ಸೊ ಕೇಳುಗರೆ, ಈ ಒಂದು ಹಾಡನ್ನು ಕೂಡ ಕೇಳ್ಕೊಂಡು ಬರೋಣ. ಸೊ ಮುಂದಿನ ಕಾಲರ್ ಕೂಡ ಕರೆ ಮಾಡಿ ಮಾತಾಡಿ ಅದೇ ರೀತಿ ನಿಮ್ಮ ಅಭಿಪ್ರಾಯದ ಒಂದು ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ನಿಮ್ಮ ಇಷ್ಟದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಿ ನಿಮಗೆ ಅವಕಾಶ ಇದೆ. ಸೊ ಮುಂದಿನ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ಹಲೋ ಹಲೋ ನಮಸ್ತೆ ಹಲೋ ನಮಸ್ತೆ ಯಾಕೋ ಕೇಳ್ಕೊಂಡು ಮಾತಾಡ್ತಾ ಇಲ್ಲ. ಭೀಮಸೇನ್ ಜೋಶಿ ಅವರ ಒಂದು ಸುಂದರವಾದ ಹಾಡನ್ನು ನನಗೆ ಅಪ್ಲೈ ಮಾಡ್ತಾ ಇದ್ದೇನೆ. ಕೇಳ್ಕೊಂಡು ಬನ್ನಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ
2: ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ವೆಲ್ಕಮ್ ಬ್ಯಾಕ್ ಟು ಉಲುವಿನ ಹಾಡು ಕಾರ್ಯಕ್ರಮಕ್ಕೆ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು, ಮುಂದಿನ ಕಾಲರ್ ಜೊತೆ ಕೂಡ ಮಾತಾಡೋಣ, ಕರೆ ಮಾಡಿ ಮಾತಾಡಿ ನಿಮಿಷದ ಹಾಡುಗಳನ್ನು ಕೇಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಭಕ್ತಿ ಗೀತೆಗಳನ್ನು ಕೆಲವರು ಕೇಳ್ತಾ ಇದ್ದಾರೆ, ಬೇರೆ ಹಾಡುಗಳನ್ನು ಕೂಡ ಕೇಳಲಿಕ್ಕೆ ಅವಕಾಶ ಇದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಂತೂ ಮಾತಾಡ್ಬೋದು, ನಿಮ್ಮ ಇಷ್ಟದ ಹಾಡುಗಳನ್ನು ಅಂತೂ ರಿಕ್ವೆಸ್ಟ್ ಕೂಡ ಮಾಡಬಹುದು. 6364240494 ಸಂಖ್ಯೆಗೆ ನಮಸ್ತೆ.
4: ಹಲೋ, ನಮಸ್ತೆ.
3: ನಮಸ್ತೆ, ನಿಮ್ಮ ಹೆಸರು? ಹೇಳಿ ಅಶೋಕ್ ಅವರೇ. ಯಾವ ಹಾಡು ಕೊಡ್ಲಿ?
4: ನಂಗೆ ಕವಿರತ್ನ ಕಾಳಿದಾಸ ಚಿತ್ರದ್ದು.
3: ಓಕೆ,
4: ಅದು ಡಾಕ್ಟರ್ ಅಸ್ಮರ್ ಹಾಡಿದ್ದು. ಮಾಣಿಕ್ಯ ವೀಣಾ.
3: ಮಾಣಿಕ್ಯ ವೀಣಾ. ಓಕೆ ಸರ್, ಓಕೆ ಓಕೆ ಓಕೆ. ಕವಿರತ್ನ ಕಾಳಿದಾಸ ಚಿತ್ರದ ಒಂದು ಸುಂದರವಾದ ಹಾಡು ಮಾಣಿಕ್ಯ ವೀಣಾ. ಈ ಒಂದು ಭಕ್ತಿ ಗೀತೆ, ಭಕ್ತಿ ಪ್ರಧಾನವಾದ ಹಾಡನ್ನು ನನ್ನ ಅವರು ಕೇಳಿದ್ದಾರೆ. ಸೊ ಕವಿರತ್ನ ಕಾಳಿದಾಸ ಚಿತ್ರವನ್ನು ತುಂಬ ಜನ ಕೇಳಿರಬಹುದು. ಸೊ ಮಾಣಿಕ್ಯ ವೀಣಾ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠ ಸಿರಿಯಲ್ಲಿ ಮೂಡಿ ಬಂದಂಥ ಸುಂದರವಾದ ಹಾಡು. ಸೊ ಸ್ನೇಹಿತರೆ, ಈ ಒಂದು ಸುಂದರವಾದ ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೆ. ಮುಂದೆ ನಾವು ಕಾಲರ್ ಕೂಡ ಕರೆ ಮಾಡಿ ಮಾತಾಡಿ 6364240494 ಈ ಸಂಖ್ಯೆಗೆ. ಸೊ ಹಾಡುಗಳನ್ನು ಕೇಳೋಣ, ಖುಷಿಯನ್ನು ಕೊಡೋಣ, ಸಂಭ್ರಮವನ್ನು ನಾವು ಅಂತ ಆಚರಿಸೋಣ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಕಾಲರ್ ಕೂಡ ನಮ್ಮ ಜೊತೆ ಕರೆ ಮಾಡಿ ಮಾತಾಡ್ಬೋದು, ನಿಮ್ಮ ಇಷ್ಟದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಿಕೊಳ್ಬೋದು. 6364240499 ಸಂಖ್ಯೆಗೆ. ಶುಕ್ರವಾರದ ಈ ದಿನ ಏನು ವಿಶೇಷವಾದ ಹಾಡುಗಳು ಕೂಡ ಮೂಡಿ ಬರ್ತಾ ಇವೆ. ಸೊ ಅದೇ ರೀತಿ ನೀವು ಕೂಡ ಒಂದು ಸುಂದರವಾದ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಸೊ ಏನಿದೆ, ಸ್ವಲ್ಪ ಮಧ್ಯಾಹ್ನದ ಮಟ್ಟ ಮಟ್ಟ ನ್ಯೂಸಲ್ಲಿ ಉಡುಪಿಯ ಬಿಷಪ್ ಒಂದನೆಯ ಲೆಸ್ಲಿ ಡಿಸೋಜ್ ಅವರು ಪೊಪ್ಲಿಯು 14 ಅವರನ್ನು ಭೇಟಿಯಾದಂತಹ ಒಂದು ಘಟನೆ ಇವತ್ತು ನಡೆದಿದೆ. ರೂಮಲ್ಲಿ ಅವರು ಭೇಟಿಯಾಗಿದ್ದಾರೆ. ರಾಜ್ಯದಲ್ಲಿ ಇರುತ್ತಿದೆ ತಾಪಮಾನ, ಡೆಂಗ್ಯೂ, ಹೀಟ್ ಸ್ಟ್ರೋಕ್ ಬಗ್ಗೆ ಈಗ ಆರೋಗ್ಯ ಇಲಾಖೆ ಎಚ್ಚರಿಸ್ತಾ ಇದೆ. ಗಮನಿಸಿ, ರಾಜ್ಯದಲ್ಲಿ ಹವಾಮಾನ ವೈಪರೀತ್ಯ ಇದೆ. ಈ ಕಡೆ ಎಲ್ ನೀನು, ಈ ಕಡೆ ಸೂಪರ್ ಎಲ್ ನೀನು, ಮತ್ತು ಈ ಕಡೆ ಬಿಸಿಲು, ಎರಡೂ ಸೇರಿಕೊಂಡು ನಾವು ನೋಡಿರಬಹುದು ಡೆಂಗ್ಯೂ ಹೀಟ್ ಸ್ಟ್ರೋಕ್ನಂತಹ ಆರೋಗ್ಯ ಭೀತಿಗಳು ಇಲಾಖೆ ಎದುರಿಸ್ತಾ ಇದೆ. ಒಂದಿನ ಚಳಿ, ಮತ್ತೊಂದಿನ ಬಿಸಿಲು, ಕೆಲವು ಕಡೆ ಸ್ವಲ್ಪ ಮಳೆ, ಆ ರೀತಿ ಆಗ್ತಾ ಇದೆ. ಇದು ಅಸ್ಥಿರ ವಾತಾವರಣದಿಂದಾಗಿ ಆರೋಗ್ಯದ ಮೇಲೂ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಸಾಮಾನ್ಯ ಉಷ್ಣಾಂಶಕ್ಕಿಂತ ಸಾಮಾನ್ಯವಾಗಿ ಕೆಲವು ಕಡೆ 2-3 ಡಿಗ್ರಿ ಸೆಲ್ಸಿಯಸ್ವರೆಗೆ ಸಾಮಾನ್ಯ ಉಷ್ಣಾಂಶ ಹೆಚ್ಚಾಗಿ ಆಗಿದೆ. ಇದು ಕೂಡ ನಾವು ನೋಡಿರ್ಬೋದು. ದಿಢೀರ್ ಬದಲಾವಣೆ ಕೂಡ, ನಿರ್ಜಲೀಕರಣ, ತೀವ್ರ ಸ್ವಸ್ಥು, ತಲೆನೋವು, ಹೀಟ್ ಸ್ಟ್ರೋಕ್ನ ಸಮಸ್ಯೆಗಳನ್ನು ಹೆಚ್ಚಿಸಿದೆ. ಜ್ವರ, ಕೆಮ್ಮು, ನೆಗಡಿ, ವೈರಲ್ ಮತ್ತು ಬೇರೆ ಬೇರೆ ಒಂದು ವಿಚಾರಗಳು ಕೂಡ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇವೆ. ಸೊ ಹಾಗಾಗಿ ಇದು ಕೂಡ ಒಂದು ರಾಜ್ಯದಲ್ಲಿ ಒಂದು ವಿಷಯವಾದ ವಿಚಾರವಾಗಿ ನಾವು ನೋಡಿರ್ಬೋದು. ಪ್ರತಿರೋಧವಾದ ಬಡಿತ ಅಮೂಲ್ಯವಾದದ್ದು ಅಂತ ಹೇಳಲಾಗಿದೆ. ಇಂಡಿಯನ್ ಆಸ್ಪತ್ರೆ ಒಂದು ವಿಶೇಷತೆ. ಸೊ ಕೆಳಗರೆ, ಈ ನಡುವೆ ಭಾರತಕ್ಕೆ ಎಂಟ್ರಿ ಕೊಟ್ಟಂಥ ಒಂದು ವಿಶೇಷವಾದ ಹಾವು, ಇದರ ಬಗ್ಗೆ ಸ್ವಲ್ಪ ಜಾಗೃತಿ. ಸ್ವಲ್ಪ ಎಚ್ಚರ ತಪ್ಪಿದರೂ ಪ್ರಾಣಕ್ಕೆ ಅಪಾಯ. ಇದು ಬ್ಯಾಂಡೆಡ್ ಕ್ರೇಟ್ ಅಂತ. ತೆಲಂಗಾಣದ ಮುಲುಗು ಜಿಲ್ಲೆಯ ಏಟೂರು ನಾಗರಂ ಅರಣ್ಯ ಪ್ರದೇಶದ ಗಡಿಭಾಗದ ಅತ್ಯಂತ ವಿಷಯಪೂರಿತ ಮತ್ತು ಅಪರೂಪದ ಬ್ಯಾಂಡೆಡ್ ಕ್ರೇಟ್ ಹಾವು ಕಾಣಿಸಿಕೊಂಡಿದೆ. ಸ್ಥಳೀಯ ಮತ್ತು ಹಾದಿಯೋಕರಲ್ಲಿ ಇದು ಆತಂಕ ಮೂಡಿಸಿದೆ. ರಾತ್ರಿ ವೇಳೆ ರಸ್ತೆ ದಾಟುತ್ತಿದ್ದ ಹಾವನ್ನು ಸಂಚರಿಸಿದ ಪ್ರಯಾಣಿಕರು ಗಮನಿಸಿದರೆ ಕಪ್ಪು ಮತ್ತು ಹಳದಿ ಬಣ್ಣದ ವಿಶಿಷ್ಟ ಪಟ್ಟೆಗಳನ್ನು ಹೊಂದಿದ್ದ ಹಾವನ್ನು ಕಂಡು ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ದಟ್ಟ ಅರಣ್ಯ ಪ್ರದೇಶದಿಂದ ಅಪರೂಪದ ಹಾವು ಕಾಣಿಸಿಕೊಂಡು ವಿಶೇಷ ಗಮನ ಸೆಳೆದ ಅರಣ್ಯ ಇಲಾಖೆ ಮತ್ತು ಸಿಬ್ಬಂದಿ ಪಶುವೈದ್ಯಕ್ಕೆ ಪ್ರಕಾರ ಬ್ಯಾಂಡೆಡ್ ಕ್ರಿಯೇಟ್ ಅತ್ಯಂತ ವಿಷಕಾರಿ ಹಾವುಗಳ ಪಟ್ಟಿಯಲ್ಲಿ ಇದು ಒಂದು ಅಂತ ಹೇಳಲಾಗ್ತಾ ಇದೆ. ಇದರ ಕಡಿತ ಅತ್ಯಂತ ಅಪಾಯಕಾರಿ. ಅವು ಕಂಡುಬಂದ ಸಂದರ್ಭದಲ್ಲಿ ತಕ್ಷಣ ಎಚ್ಚರಿಕೆಯಿಂದ ಇರಬೇಕೆಂದು ಸೂಚಿಸಿದರೆ, ಕೆಲವು ದಿನಗಳ ಹಿಂದೆಯಷ್ಟೇ ವರಂಗಲ್ ಜಿಲ್ಲೆಯ ಖಾನಾಪುರ ಮಂಡಲ ಅಶೋಕ್ ನಗರದ ಗ್ರಾಮದ ವ್ಯಕ್ತಿ 5 ಅಡಿ ಉದ್ದದ ಇದೇ ಜಾತಿಯ ಹಾವು ಕಾಣಿಸಿಕೊಂಡು ಅವನ ಮುಂದೆ ಕಂಡ ಸ್ಥಳೀಯರಾದ ಆಟಿಕೆ ಹಾವಿರಬಹುದೆಂದು, ಆದರೆ ಅದರ ಚಲನವನ್ನು ಗಮನಿಸಿದ ಬಳಿಕ ಅರಣ್ಯ ಇಲಾಖೆ ಮತ್ತು ಉರಗ ತಜ್ಞರಿಗೆ ಮಾಹಿತಿ ನೀಡಿ ಸ್ಥಳಕ್ಕೆ ಉದಾಹರಣೆ ತಜ್ಞರು ಅದನ್ನು ಸುರಕ್ಷಿತವಾಗಿ ಹಿಡಿದು ದಟ್ಟ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ಭಾರತದಲ್ಲಿ ಬ್ರ್ಯಾಂಡೆಡ್ ಕ್ರೇಟ್ ಹಾವುಗಳು ಚೀನಾ, ನೇಪಾಳ, ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾ, ವಿಯೆಟ್ನಾಂನ ಬೇರೆ ಪ್ರದೇಶದಲ್ಲಿ, ಭಾರತದಲ್ಲಿ ಕೆಲವು ರಾಜ್ಯಗಳು ಅಪರೂಪಕ್ಕೆ ಕಾಣಿಸುತ್ತವೆ. ಲಾರಿ ಮತ್ತು ಇತರ ಸರಕು ಸಾಗಣೆ ವಾಹನಗಳ ಮೂಲಕ ಯಾವುಗಳು ದಾರಿ ತಪ್ಪಿ ತೆಲಂಗಾಣದ ಪಾಕಾಲ ಮತ್ತು ಏಟೂರು ನಾಗರಂ ಅರಣ್ಯ ಪ್ರದೇಶ ಬಂದಿರಬಹುದು ಎಂಬ ಶಂಕೆಯನ್ನು ಅಧಿಕಾರಿಗಳು ವ್ಯಕ್ತಪಡಿಸಿದ್ದು, ಅಪರೂಪದ ಮತ್ತು ವಿಷಪೂರಿತ ಅವುಗಳು ಕಂಡುಬಂದಾಗ ಸಾರ್ವಜನಿಕರು ಆತಂಕಗೊಳ್ಳ ಅವುಗಳನ್ನು ಕೊಲ್ಲಬಾರದು ಎಂದು ಕೂಡ ಹೇಳಲಾಗಿದೆ ಎಂದು ವರದಿ ಹೇಳಿದೆ. ಸೊ ಕೇಳುಗರೆ, ಸುಂದರವಾದ ಒಂದು ವಿಚಾರ ಮಾಹಿತಿ. ಹಳದಿ ಬಣ್ಣದ ಈ ಒಂದು ಹಾವು ಅತ್ಯಂತ ಕನ್ನಡಿ ಹಾವಿನಂತೆ ವಿಷಕಾರಿಯಾಗಿದೆ. ಸೊ ಕೇಳಿ ಎಂಜಾಯ್ ಮಾಡಿ. ರೆಡಿ ಸಾರಂಗ 107.8 FM ಬಣ್ಣದ ಬದುಕು.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ಸುಮಾತ್ರ ಮೇಲಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನಂತೂ ನೀವು ಕೇಳ್ತಾ ಇದ್ದೀರಾ, ನಿಮ್ಮ ಇಷ್ಟದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಕೇಳುಗರೆ ಕರೆ ಮಾಡಿ ಮಾತಾಡಿ 6364249409 ಈ ಸಂಖ್ಯೆಗೆ. ಸೊ ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳಲು ಕರೆ ಮಾಡಲು ನೀವಂತೂ ಇವತ್ತು ಕಾರ್ಯಕ್ರಮದಲ್ಲಿ ವಿನಂತಿ ಮಾಡಬಹುದು ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಈಗಾಗಲೇ ಸುಂದರವಾದ ಹಾಡುಗಳನ್ನಂತೂ ಕೇಳ್ತಾ ಬಂದಿದ್ದೇವೆ. ಸೊ ಒಂದು ಪೋಷ್ ಅಂದರೆ ಸುಂದರವಾದ ಹಾಡುಗಳು ಖಂಡಿತವಾಗಿ ಇವತ್ತು ನಮಗೆ ಖುಷಿಯನ್ನು ಕೂಡ ಕೊಟ್ಟಿವೆ. ಸೊ ಸಂತೋಷವನ್ನು ಕೂಡ ಕೊಟ್ಟಿವೆ. ಸೊ ಎಲ್ಲ ಹಾಡುಗಳನ್ನು ಕೂಡ ನಾವಂತೂ ಪ್ರತಿದಿನ ಕೇಳ್ತಾ ಇರ್ತೇವೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮುನ್ನ ಕೇಳುಗರು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು, ರಿಕ್ವೆಸ್ಟ್ ಕೂಡ ಮಾಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 6364249409 ಸಂಖ್ಯೆ ಕರೆ ಮಾಡಿ ಮಾತಾಡಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ವಿನಂತಿ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಕೇಳುಗರೆ, ಸೊ ಮುಂದಿನ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ಹಲೋ ನಮಸ್ತೆ. ಯಾಕೋ ಕೇಳುಗರು ಅಂತ ಮಾತಾಡಿದ್ದು ಕೇಳ್ತಾ ಇಲ್ಲ. ಸೊ ಕರೆ ಮಾಡಿ ಮಾತಾಡಿ 6364204949 ಈ ಸಂಖ್ಯೆಗೆ. ಸೊ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಲು ನಿಮಗಂತ ಅವಕಾಶ ಇದೆ. ಸೊ 6364249409 ಸಂಖ್ಯೆ ಕರೆ ಮಾಡಿ ಮಾತಾಡಿ. ಸೊ ಕೇಳುಗರೆ, ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳಿ. ಹಲೋ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು?
4: ನಾವು ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್.
3: ಹೇಳಿ ಸರ್, ಯಾವ ಹಾಡು ಕೊಡ್ಲಿ?
4: ಇವತ್ತು ವಿಘ್ನೇಶ್ವರನ ಅಮಾವಾಸ್ಯ ಇದೆ ಸರ್.
3: ಹಾಗಾಗಿ
4: ಗಜಮುಖನೇ ಗಣಪತಿಯ ನಿನಗೆ ವಂದನೆ ಅಂತ ಹೇಳಿ ಭಕ್ತಿ ಗೀತೆ.
3: ಗಜಮುಖನೇ ಗಣಪತಿ ನಿನಗೆ ವಂದನೆ, ಈ ಒಂದು ಭಕ್ತಿ ಗೀತೆ ನಿಮಗೋಸ್ಕರ ಖಂಡಿತ ಕೊಡೋಣ ಸರ್. ಧನ್ಯವಾದಗಳು. ಇದೇ ಮತ್ತೆ ಕರೆ ಮಾಡ್ತಾರೆ. ಧನ್ಯವಾದಗಳು. ಸೊ ಗಜಮುಖನೇ ಗಣಪತಿ ನಿನಗೆ ಒಂದನೇ, ಈ ಒಂದು ಭಕ್ತಿ ಗೀತೆಯನ್ನು ಈಗ ಕೇಳಿಕೊಂಡು ಬರೋಣ. ಸೊ ಗಜಮುಖನಿಗೆ ವಂದಿಸುವಂಥ ಸಮಯ ಈಗ ಬರ್ತಾ ಇದೆ. ಯಾಕೆಂದರೆ ವಿಶೇಷವಾಗಿ ನಾವು ನೋಡಿರ್ಬೋದು, ಮುಂದಿನ ಸೋಮವಾರ ನಾವಂತೂ ಚೌತಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಸೊ ಹೀಗಾಗಿ ಈ ಒಂದು ಹಾಡನ್ನು ಕೇಳಿಕೊಂಡು ಬರೋಣ. ಇದು ರೇಡಿಯೋ ಸರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ಸೊ ಸ್ನೇಹಿತರೆ, ನೀವಂತೂ ಕರೆ ಮಾಡಿ ಮಾತಾಡಿ 6364249409 ಈ ಸಂಖ್ಯೆಗೆ ಸುಂದರವಾದ ಹಾಡುಗಳನ್ನು ಕೇಳಿ ಖುಷಿ ಪಡುವಂಥ ಹೊತ್ತು ಕೂಡ ಹೌದು. ಸೊ ಈಗ ತಾನೇ ಒಂದು ಸುಂದರವಾದ ಹಾಡನ್ನು ನಾವು ಕೇಳಿದ್ದೇವೆ, ನಮ್ಮ ಒಂದು ಮಾಣಿಕ್ಯವೀನ ಕವಿರತ್ನ ಕಾಳಿದಾಸ ಚಿತ್ರದ್ದು. ಸೊ ಮುಂದಿನ ಕೇಳುಗರು ಕೂಡ ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ. ಸೊ ಗಜಮುಖನೇ ಗಣಪತಿ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಮುಂದಿಸ್ಕೊಂಡು ಹೋಗ್ತಾ ಇದೆ. ಇದು ರೆಡಿ ಸರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
1: Desh ke har gareeb, har vyakti tak poshan pahunchana bhi sarkar ki prathmikta hai.
0: Connect with your nearest Anganwadi today, because Hamari Anganwadi hai, Hamari Zimmedari.
2: ಸುಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಸ್ನೇಹಿತರೆ, ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಿಷದ ಹಾಡುಗಳನ್ನು ಕೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಈಗ ತಾನೇ ಒಂದು ವಿಶೇಷವಾದ ವಿಚಾರವನ್ನು ನಾನು ನೋಡಿದೆ ನಮ್ಮ ಒಂದು ಯೂಟ್ಯೂಬಲ್ಲಿ. ಏನು ಕೋರ್ಟ್ ಆವರಣದಲ್ಲಿ ಡಿವೋರ್ಸ್ ಆಗುವಂಥ ತಂದೆ ತಾಯಿಗಳು, ಆ ಒಂದು ಆವರಣದಲ್ಲಿ ಒಂದು ಮಗು ತಂದೆಯನ್ನು ಅಪ್ಪಿಕೊಂಡಂತಹ ದೃಶ್ಯ ಒಂದು ಹೃದಯ ವಿತ್ರಾವಕವಾಗಿತ್ತು. ಯಾಕೆಂದರೆ ಮಗುವಿಗೆ ತಂದೆ ಬಿಟ್ಟು ಹೋಗಲು ಮನಸ್ಸಿಲ್ಲ, ತಾಯಿ ಅವರ ನಡುವೆ ವಿಚ್ಛೇದನ ಆಗಿದೆ. ಸೊ ಇಂಥ ಘಟನೆಗಳು ನೋಡುವಾಗ ಖಂಡಿತವಾಗಿಯೂ ಏನಾದರೂ ಸಮಾಚಿತ್ತ ಹೋಗ್ತಾ ಇದೆ ಎಂಬುದನ್ನು ಕೂಡ ನಾವು ನೋಡಬಹುದು. ಸೊ ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ. ಚೀನಾದ ಬಂದರಿನಲ್ಲಿ ಸರಕು ಸಾಗಣೆ ಹಡಗಿನಲ್ಲಿ ಅಗ್ನಿ ಅವಘಡ, 25 ಮೃತಪಟ್ಟಿದ್ದಾರಂತೆ. ಈ ನಡುವೆ KSRTC ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅವರು ಹೇಳ್ತಾ ಇದ್ದಾರೆ. ಏನಂದರೆ ವಾಟ್ಸಪ್ ಮೂಲಕವೇ ಟಿಕೆಟ್ ಬುಕ್ಕಿಂಗ್ ಅಂತ ಹೇಳ್ತಾ ಇದೆ. ಸೊ ಮಂಗಳೂರು ಯಶವಂತಪುರ ವಂದೇ ಭಾರತ್ ಎರಡನೇ ಟ್ರಯಲ್ ಯಶಸ್ವಿ, ನಿಗದಿತ ಸಮಯಕ್ಕೂ ಮುಂಚೆ ಒಂದು ತಲುಪಿದ ಟ್ರೈನ್ ಎಂಬಂಥ ವಿಷಯ ಕೂಡ ಇಲ್ಲಿದೆ. ಸೊ ಮುಂದಿನ ಕಾಲರ್, ಹಲೋ ನಮಸ್ತೆ. ಸೊ ಯಾಕೋ ಕರೆ ಕಟ್ಟಾಯಿತು. ಸೊ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ಹಲೋ ನಮಸ್ತೆ. ನಮಸ್ಕಾರ, ಹೇಳಿ ಜನಾರ್ದನ್ ಅವ್ರು, ಯಾವ ಹಾಡು ಕೊಡ್ಲಿ? ಆ ಹಾಡು ಲಭ್ಯವಿಲ್ಲ ಸರ್, ನಿಮ್ಗಂತೂ ಬೇರೆ ಅನ್ನಪೂರ್ಣ ಎಂಬ ಹೆಸರಿಗಂತೂ ಬೇರೆ ಭಕ್ತಿಗೀತೆ ಆಗ್ಬೋದಾ? ಕೊರಗಜ್ಜನಿದ್ದು, ಓಕೆ ಸರ್, ಖಂಡಿತ ಕೊಡೋಣ. ಕೊರಗಜ್ಜನಿದ್ದು ಖಂಡಿತ ಕೊಡ್ತೇನೆ ನಾನು ನಿಮಗೋಸ್ಕರ. ಸೊ ಕೇಳುಗರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ. ಸೊ ಕೊರಗಜ್ಜನ ಭಕ್ತಿಗೀತೆ ನಾನು ಕೊಡ್ತಾ ಇದ್ದೇನೆ. ಇದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಕಾಲ್ ಜೊತೆ ಮಾತಾಡೋಣ. ನಮಸ್ತೆ. ಹಲೋ, ನಮಸ್ಕಾರ. ಯಾಕೋ ಕೇಳಬಾರಂತೂ ಮಾತಾಡ್ತಾ ಇಲ್ಲ. ಹಲೋ, ನಮಸ್ತೆ. ನಮಸ್ಕಾರ. ನಮಸ್ತೆ.
5: ನಮಸ್ಕಾರ ಸರ್.
4: ನಿಮ್ಮ ಹೆಸರು?
5: ಸೋಮಶೇಖರ್ ತಟ್ಟಿ ಸರ್, ಹಗರಮಳೆ ತಾಲೂಕು ಕಂಪಸಾಗರದಿಂದ.
4: ಯಾವ ಊರು ಸರ್ ಇದು?
5: ವಿಜಯನಗರ ಡಿಸ್ಟ್ರಿಕ್ಟ್ ಸರ್, ಹಗರಿಬೊಮ್ಮನಹಳ್ಳಿ.
4: ಓಕೆ, ಯಾವ ಹಾಡು ಕೊಡಿ ಸರ್?
5: ಶಿವ ಶಿವ ಎಂದರೆ ಭಯವಿಲ್ಲ.
4: ಯಾವ ಚಿತ್ರದ ಸರ್ ಅದು?
5: ಸರ್ ಗೊತ್ತಿಲ್ಲ ಸರ್.
4: ಶಿವ ಶಿವ ಎಂದರೆ ಭಯವಿಲ್ಲ. ಪ್ರಥಮ ಬಾರಿ ಕಾಲ್ ಮಾಡೋದು ಸರ್? ಫಸ್ಟ್ ಟೈಮ್. ಸೊ ಜಯನಗರ ಜಿಲ್ಲೆ? ವಿಜಯನಗರ ಜಿಲ್ಲೆ. ನಮ್ಮ ತುಂಬಾ ದೂರದಿಂದಲ್ಲ ಸರ್. ಶಿವ ಶಿವ ಎಂದರೆ ಭಯವಿಲ್ಲ, ಖಂಡಿತ ಕೊಡೋಣ ಸರ್. ಥ್ಯಾಂಕ್ ಯು ವೆರಿ ಮಚ್ ಇದೇ ರೀತಿ ಕರೆ ಮಾಡ್ತಾರೆ. ಸೊ ಮೊದಲ ಬಾರಿಗೆ ಅವರು ಕಾಲ್ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಒಂದು ಶಿವ ಶಿವ ಎಂದರೆ ಭಯವಿಲ್ಲ ಈ ಒಂದು ಹಾಡನ್ನು ನಾನು ಕೊಡ್ತಾ ಇದ್ದೇನೆ. ಸೊ ಖಂಡಿತವಾಗಿಯೂ ಕೇಳಿಕೊಂಡು ಬನ್ನಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಅದೇ ರೀತಿ ಸ್ನೇಹಿತರೆ

0: ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು, ರಿಕ್ವೆಸ್ಟ್ ಕೂಡ ಮಾಡ್ಬೋದು. ಮುಂದಿನ ಕಾಲರ್ ಇದ್ದಾರೆ ನೋಡಿದ. ಹಲೋ ನಮಸ್ತೆ. ಹಲೋ
1: ಹಲೋ
0: ನಮಸ್ತೆ.
1: ನಮಸ್ತೆ
0: ನಮಸ್ತೆ, ನಿಮ್ಮ ಹೆಸರು?
1: ಶಾಲಿನಿ, ಮಾರ್ಲಿಂ
0: ಹೇಳಿ ಶಾಲಿನಿ ಅವರೇ, ಹಾಡು ಕೊಡ್ಲಿ.
1: ಒಬ್ಬನೇ ಒಬ್ಬನೇ ಮಂಜುನಾಥ ಒಬ್ಬನೇ.
0: ಯಾವ ಚಿತ್ರದ ಹಾಡದು? ಚಿತ್ರದ ಹೆಸರು
1: ಶ್ರೀ ಮಂಜುನಾಥ. ಶ್ರೀ ಮಂಜುನಾಥ,
0: ಶ್ರೀ ಮಂಜುನಾಥ ಚಿತ್ರದ ಹಾಡು.
1: ಹೌದೌದು.
0: ನೋಡೋಣ ಮ್ಯಾಮ್, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್, ಇದರಿಂದ ಕರೆ ಮಾಡ್ತಾ ಇರಿ. ಧನ್ಯವಾದಗಳು. ಸೊ ಕೇಳುಗರು, ಇದರೊಂದಿಗೆ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮ ಮುಗಿಸುವ ಹೊತ್ತು ಕೂಡ ಆಗಿದೆ. ಶ್ರೀ ಮಂಜುನಾಥ ಚಿತ್ರದೊಂದಿಗೆ ಒಂದು ಒಲವಿನ ಹಾಡು ಕಾರ್ಯಕ್ರಮವನ್ನು ಇವತ್ತು ಮುಗಿಸ್ತಾ ಇದ್ದೇನೆ. ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ, ಒಂದು ಭಕ್ತಿಗೀತೆಯನ್ನು ಕೇಳೋಣ. ಸೊ ಇದು ಇವತ್ತಿನ ಒಂದು ಒಲವಿನ ಹಾಡು ಕಾರ್ಯಕ್ರಮ. ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ. ಸೊ ಕೇಳುಗರೆ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ಇದೇ ರೀತಿ ಕರೆ ಮಾಡ್ತಾರೆ, ಪ್ರೋತ್ಸಾಹಿಸ್ತಾರೆ. ಮುಂದಿನ ಒಲವಿನ ಹಾಡು ಕಾರ್ಯಕ್ರಮ ಮುಂದಿನ ವಾರ ಸೋಮವಾರದಂದು ನಾವು ನೀವು ಮತ್ತೆ ಭೇಟಿಯಾಗ್ತೇವೆ. ಅದುವರೆಗೂ ಸ್ಟೇಟಿಂಗ್ ಟು ರೇಡಿಯೋ ಸಾರಂಗ ನೋಡ್ಸ್ ಮಾಡಿದ್ರೆ ಫೆಮ್, ಇದು ಬಣ್ಣ ಬಣ್ಣದ ಬದುಕು.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಎಲ್ಲರ ರೂಪದಲ್ಲಿ ಬಂದಿದ್ದು ಈ ಸ್ವಾಮಿನೇ, ಶ್ರೀ ಮಂಜುನಾಥ ಸ್ವಾಮಿ.

ಹೆಲೋ, ಹಾಯ್, ನಮಸ್ಕಾರ. ಕೇಳುಗರೇ ಕೇಳ್ತಾ ಇರುವುದು ಇದು ರೇಡಿಯೋ ಸಾರುಂಗುನ್ 07.85 ಬಣ್ಣ ಬಣ್ಣದ ಬದುಕು. ಇವತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೇ, ಯಾವತ್ತೂ ಕೂಡ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇರ್ತೀವಿ. ಸೊ ನಮ್ಮ ಜೊತೆಗೆ ಯಾರಾದರೂ ಒಬ್ಬರು ಅಧಿಕಾರಿಗಳು, ಅತಿಥಿಗಳು ನಮ್ಮ ಜೊತೆಗೆ ಇರ್ತಾರೆ. ಸೊ ಬಹುಶಃ ಇವತ್ತಂತೂ ಅತಿಥಿ ಅಧಿಕಾರಿ ಯಾರೂ ಕೂಡ ಇಲ್ಲ. ಆದರೆ ಬಹಳ ಮುಖ್ಯವಾದ ಒಂದು ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕಂದರೆ ಇದೊಂದು ಬಹಳ ಉಪಯುಕ್ತವಾದಂತಹ ಒಂದು ಮಾಹಿತಿ ಕೂಡ ಹೌದು. ಯಾಕಂದರೆ ನಮ್ಮ ಕೇಳುಗರಲ್ಲಿ ತುಂಬ ಮಂದಿ ಅಶಕ್ತರಾಗಿರುವಂಥವರು, ತುಂಬ ಮಂದಿ ಮನೆಯಲ್ಲೇ ಉಳ್ಕೊಂಡವರು ತುಂಬ ಮಂದಿ ಇರಬಹುದು. ಸೊ ಅಂಧರ ಆಗಿರುವಂತಹ ಅನೇಕ ಕೇಳುಗರು ಕೂಡ ನಮ್ಮ ಕೇಳುಗರ ಲಿಸ್ಟಲ್ಲಿ ಕೂಡ ತುಂಬ ಮಂದಿ ಇದ್ದಾರೆ. ಸೊ ನಮ್ಮ ಕಾರ್ಯಕ್ರಮವನ್ನು ಪ್ರತಿನಿತ್ಯ ಕೇಳುತ್ತಾ ಇರುವಂಥವರು ಕೂಡ ತುಂಬ ಮಂದಿ ಕೂಡ ಇರುವಂಥವರು. ಸೊ ಹಾಗಾಗಿ ಇಲ್ಲಿ ನಾಡಿದ್ದು ಅಂದರೆ ಒಂದು ಅಕ್ಟೋಬರ್ 12-13 ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅಂದರೆ ಅದು ರೇಡಿಯೋ ಸಾರಂಗ್ನ ಥ್ರೂ ಅಲ್ಲ, ಆದರೆ ಬೇರೆ ಒಂದು ಕಾರ್ಯಕ್ರಮ, ಕರ್ನಾಟಕ NRI ಫೋರಂ ಜಿದ್ದ ಅಂತ ಹೇಳಿಕೊಂಡು ಈ ಒಂದು ಕಾರ್ಯಕ್ರಮ ಅಂದರೆ ನಮ್ಮ ಸೆಂಟ್ ಅಲೋಶಿಯಸ್ ಕಾಲೇಜಿನ ಸಹಯೋಗದಲ್ಲಿ ಮೂಡಿ ಬರ್ತಾ ಇರುವಂತಹ ಒಂದು ಕಾರ್ಯಕ್ರಮ ಕೂಡ ಹೌದು. ಇದು ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರ ಅಂತ ಹೇಳಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಅಕ್ಟೋಬರ್ 12-13. ಸೊ ಯಾಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದರೆ, ತುಂಬ ಮಂದಿ ಮನೆಯಲ್ಲೇ ಉಳ್ಕೊಂಡವರು, ಯಾಕಂದರೆ ಆಕ್ಸಿಡೆಂಟ್ ಆಗಿಯೋ ಅಥವಾ ಇನ್ನಿತರ ಏನಾದರೂ ಒಂದು ಸಮಸ್ಯೆ ಆಗಿಯೋ ಕಾಲನ್ನು ಕಳೆದುಕೊಂಡವರು ತುಂಬ ಮಂದಿ ಇರುವಂಥವರು ಕೂಡ ನಮ್ಮ ಕೇಳುಗರಲ್ಲಿ ಕೂಡ ಇದ್ದಾರೆ. ಸೊ ಬಹುಶಃ ಅವರಿಗೆ ಯಾವುದೇ ರೀತಿ ಒಂದು ಅದಕ್ಕೆ ಬೇಕಾಗುವಂಥ ಅಂದರೆ ನಡೆದಾಡಲಿಕ್ಕೆ ಒಂದು ಲಿಂಪ್ ಬೇಕಾಗತ್ತೆ, ಒಂದು ಆಧಾರ ಅಂತ ಕೂಡ ಬೇಕಾಗತ್ತೆ. ಸೊ ಅದಕ್ಕೆ ಬೇಕಾಗಿ ಒಂದಿಷ್ಟು ಲಕ್ಷ ಖರ್ಚು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಸೊ ಈ ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ ಏನು ಅಂತ ಹೇಳಿದರೆ, ಖ್ಯಾತ ತಜ್ಞರು ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಸೊ ಅವರು ಯಾರೆಲ್ಲ ವಿಕಲಚೇತನರು ಬರ್ತಾರೋ, ಸೊ ಅವರನ್ನು ಪರಿಶೀಲನೆ ಮಾಡ್ತಾರೆ, ಅಲ್ಲೇ ಅಳತೆಯನ್ನು ತೆಗೆಯುತ್ತಾರೆ, ಮೆಜರ್ಮೆಂಟನ್ನು ತೆಗೆಯುತ್ತಾರೆ, ಅವತ್ತಿನ ದಿನವೇ ಜೋಡಣೆ ಮಾಡಿ ಕೊಡ್ತಾರೆ. ಈ ಕಾರ್ಯಕ್ರಮದೊಂದು ಸ್ಪೆಷಾಲಿಟಿ ಅದು. ಅದೂ ಅಲ್ಲದೆ ಸಾಧಾರಣವಾಗಿ ಏನು ಕಳಪೆ ಗುಣಮಟ್ಟದ್ದು ಯಾವುದೇ ರೀತಿಯ ಏನು ಅವಯವ ಅದಕ್ಕೆ ಜೋಡಣೆ ಮಾಡುವಂಥದ್ದಲ್ಲ, ಒಂದು ಉತ್ತಮ ಗುಣಮಟ್ಟದ ಹಗುರ ಗಾತ್ರದ ಜೈಪುರ್ ಬ್ರ್ಯಾಂಡ್, ಬಹುಶಃ ಕೇಳಿರ್ಬೋದು ಜೈಪುರ್ ಬ್ರ್ಯಾಂಡ್ ಅಂತ, ತುಂಬ ಒಳ್ಳೆಯ ಕ್ವಾಲಿಟಿ. ಸೊ ಅದನ್ನು ಆ ಒಂದು ಬ್ರ್ಯಾಂಡಿನ ಕೃತಕ ಅವಯವಗಳ ಜೋಡಣೆ ಮಾಡುವಂಥದ್ದು ಈ ಕಾರ್ಯಕ್ರಮದಲ್ಲಿ. ಚಿಕಿತ್ಸೆ ಕೂಡ ಆಗುತ್ತೆ, ಕೃತಕ ಅಂಗಾಂಗಗಳು ಜೋಡಣೆ, ಇದಕ್ಕೆ ಒಂದು ಪೈಸೆ ಕೂಡ ನೀವು ಕೊಡಲಿಕ್ಕಿಲ್ಲ. ಸಂಪೂರ್ಣವಾಗಿ ಉಚಿತವಾಗಿರುವಂತಹ ಒಂದು ಕಾರ್ಯಕ್ರಮ. ಮಾನವೀಯ ದೃಷ್ಟಿ ಇಟ್ಕೊಂಡು ಅಂದರೆ ಮಾನವೀಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಯಾಕಂದರೆ ತುಂಬ ಮಂದಿ ಅಶಕ್ತರು ಮನೆಯಲ್ಲೇ ಉಳ್ಕೊಂಡವರು, ವಿಕಲಚೇತನರಲ್ಲಿ ಕಾಲನ್ನು ಕಳೆದುಕೊಂಡಂಥವರು, ಸೊ ಅವರಿಗೆ ಈ ಒಂದು ಕಾರ್ಯಕ್ರಮ ತುಂಬ ಉಪಯುಕ್ತವಾಗುತ್ತೆ. ಸೊ ಅದಕ್ಕೋಸ್ಕರ ಲಕ್ಷ ಖರ್ಚು ಮಾಡಿಕೊಂಡು NRI ಫಾರಂ ಜಿದ್ದಾದಿಂದ ಸೌದಿ ಅರೇಬಿಯಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಅಲೋಶಿಯಸ್ ಕಾಲೇಜಿನಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಇದರ ಇನ್ಚಾರ್ಜ್ ಕೂಡ ನಾನೇ ಆಗಿರುವುದರಿಂದ, ಸೊ ನಮ್ಮ ಕೇಳುಗರಲ್ಲಿ ಯಾರಾದರೂ ಇದ್ದರೂ ದಯವಿಟ್ಟು ನನ್ನನ್ನು ನೀವು ಸಂಪರ್ಕ ಮಾಡಬಹುದು. ಸೊ ಖಂಡಿತವಾಗಿಯೂ ಕೂಡ ಅಂತಹ ಯಾರಾದರೂ ಅರ್ಹರಿದ್ದರೆ, ಫಲಾನುಭವಿಗಳಿದ್ದರೆ, ಸೊ ಅವರಿಗೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅವರಿಗೆ ಖ್ಯಾತ ತಜ್ಞರಿಂದ ಪರಿಶೀಲನೆ ನಡೆಸಿ ಅವರಿಗೆ ಕೃತಕ ಅಂಗಾಂಗಗಳ ಜೋಡಣೆಯನ್ನು ನಾವು ಸಂಪೂರ್ಣವಾಗಿ ಉಚಿತವಾಗಿ ಮಾಡ್ತಿದ್ದೀವಿ. ಹಾಗೆಯೇ ಶಿಬಿರದ ಮೊದಲು ನೀವು ಹೆಸರನ್ನು ಕೂಡ ನೋಂದಾಯಿಸಬೇಕಾಗತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ನನಗೆ ನೀವು ನಂಬರ್ ನೋಂದಾಯಿಸಿದರೆ, ನನ್ನ ಜೊತೆಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ, ಸೊ ಖಂಡಿತವಾಗಿ ಇಲ್ಲಾಂದರೆ ಬೇರೆ ನಂಬರ್ ಕೂಡ ಕೊಡ್ತೀನಿ. ಅದಕ್ಕೂ ಕೂಡ ನೀವು ಕಾಂಟ್ಯಾಕ್ಟನ್ನು ಯಾರಾದರೂ ಅರ್ಹರಿದ್ದರೆ, ಫಲಾನುಭವಿಗಳಿದ್ದರೆ, ಸೊ ಅವರು ನೋಂದಾಯಿಸ್ಬೋದು. ಕರ್ನಾಟಕದ ಯಾವುದೇ ಜಿಲ್ಲೆ ಆಗುತ್ತೆ, ಯಾವುದೇ ಪ್ರದೇಶದ ಫಲಾನುಭವಿಗಳಿಗೂ ಇದೊಂದು ಮುಕ್ತ ಅವಕಾಶ ಆಗಿರುವಂಥದ್ದು. ಸೊ ಹಾಗಾಗಿ ಫಲಾನುಭವಿಗಳು ಏನು ಕೊಡಬೇಕಾಗುತ್ತೆ ಅಂದರೆ, ಆದಷ್ಟು ಬೇಗ ತಮ್ಮ ಜೋಡಣೆಯ ಅಂಗದ ಒಂದು ಫೋಟೋವನ್ನು ಕೊಡಬೇಕು, ಆಧಾರ್ ಕಾರ್ಡನ್ನು ಕೊಡಬೇಕು, ವಿಕಲಚೇತನರ ಗುರುತಿನ ಚೀಟಿ ಇದ್ದರೆ, ಸೊ ಖಂಡಿತವಾಗಿ ನೀವು ಕೊಟ್ಟರೆ ಖಂಡಿತ ಆ ಫಲಾನುಭವಿಗಳನ್ನು ನಿಮ್ಮನ್ನು ಗುರುತಿಸಿಕೊಂಡು ಈ ಒಂದು ಉಚಿತವಾಗಿ ಕೃತಕ ಕೈಕಾಲು ಜೋಡಣೆ ಶಿಬಿರದಲ್ಲಿ ನಿಮಗೆ ಕೃತಕ ಅಂಗಾಂಗಗಳನ್ನು
ಜೋಡಿಸುವಂಥದ್ದು ನಾವು ಮಾಡ್ತೀವಿ. ಸೊ ಎಲ್ಲರೂ ಕೂಡ ಎದ್ದೇಳಿಕೊಂಡು ಒಂದು ಕಡೆ ನಡೆದಾಡುವಂತಹ ಪರಿಸ್ಥಿತಿ ಆಗಬೇಕು. ಯಾಕಂದರೆ ತುಂಬ ಮಂದಿ ನಡೆದಾಡಲಿಕ್ಕೆ ಆಗ್ತಾ ಇಲ್ಲ, ಕಷ್ಟಪಡುವಂಥವರನ್ನು ನಾವು ನೋಡ್ತಾ ಇರ್ತೀವಿ. ಸೊ ಅಂಥವರಿಗೆ ಹಣದ ಕೊರತೆಯಿಂದಾಗಿ ಈ ಒಂದು ಏನು ಅಂಗಾಂಗಗಳ ಜೋಡಣೆ ಅದಿದೆಲ್ಲ ಮಾಡಲಿಕ್ಕೆ ತುಂಬಾ ಖರ್ಚು ಬೇಕಾಗುತ್ತೆ. ಅದಕ್ಕೋಸ್ಕರ ಅವರೇನು ಮಾಡ್ತಾರೆ ಅಂದರೆ, ಬೇಡ ಈ ರೀತಿಯೇ ನಾನು ಸಾಕ್ತೀನಿ ಅನ್ನುವಂಥವ್ರು ಕೂಡ ನಮ್ಮ ಇದ್ದಾರೆ, ವಿಕಲಚೇತನರಲ್ಲಿದ್ದಾರೆ. ಸೊ ಹಾಗಾಗಿ ಅವರಿಗೆ ಈ ರೀತಿಯ ಒಂದು ಕೈಕಾಲು ಜೋಡಣಾ ಶಿಬಿರ ಅಂತ ಇಟ್ಟುಕೊಂಡಿರುವಂಥದ್ದು ಒಂದು ಉತ್ತಮ ಗುಣಮಟ್ಟದ ಒಂದು ಬ್ರ್ಯಾಂಡಿನ ಈ ಒಂದು ಕೃತಕ ಅವಯವಗಳ ಜೋಡಣೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ಮಾಡಿಕೊಡ್ತಾ ಇರುವಂಥದ್ದು. ಸೊ ಹಾಗಾಗಿ ಯಾರಾದರೂ ಅಂತಹ ಅರ್ಹರು ಫಲಾನುಭವಿಗಳು ಇದ್ದರೆ ಸೊ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮ್ಮ ಹೆಸರು ಆದಷ್ಟು ಬೇಗ ಕೊಟ್ಟರೆ ಸೊ ಅದನ್ನು ನಾನಲ್ಲಿ ಫೀಡ್ ಮಾಡ್ತೀನಿ. ಸೊ ಹಾಗಾಗಿ ನೀವು ಕರೆ ಮಾಡ್ಬೋದು ಅಥವಾ ವಾಟ್ಸಪ್ನಲ್ಲಿ ನೀವು ನೋಂದಾಯಿಸಲಿಕ್ಕೆ ನೀವು ತಿಳಿಸ್ಬೋದು. ಯಾಕಂದರೆ ನಮ್ಮ ಕೇಳುಗರಿಗೂ ಕೂಡ ಸ್ವಲ್ಪ ಮೊದಲ ಪ್ರಾಶಸ್ತ್ಯ ನಾನು ಕೊಡಬೇಕು ಅಂತ ಕೂಡ ಸಂಘಟಕರಲ್ಲಿ ಕೂಡ ವಿನಂತಿ ಮಾಡಿದಾಗ ಸೊ ಅವರು ಕೂಡ ಹೇಳಿದ್ದಾರೆ. ಸೊ ಇದು ಏನು ಕಾಲು ಇಲ್ಲದವರಿಗೆ ಅಂತ ಮಾತ್ರ ಅಲ್ಲ, ಸೊ ಅಂದ್ರೆ ಕೆಲವರಿಗೆ ಸ್ಟಿಕ್ ಬೇಕಾಗುತ್ತೆ, ಸೊ ನಡೆದಾಡಲಿಕ್ಕೆ ಏನಾದರೂ ಒಂದು ಸ್ಟಿಕ್ ಆ ರೀತಿ ಬೇಕಾಗುವಂಥವರು ಕೂಡ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಸೊ ಖಂಡಿತವಾಗಿಯೂ ಕೂಡ ಅದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅನ್ನೋದನ್ನು ಈ ಒಂದು ಮಾರ್ಗದರ್ಶನದ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ತಿಳಿಸ್ತಾ ಇರುವಂಥದ್ದು. ಫಲಾನುಭವಿಗಳು ಅರ್ಹರು ಯಾರಾದರೂ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಆಗ್ಬೋದು, ಇಲ್ಲಾಂದರೆ ಬೇರೆ ನಂಬರು ಕೂಡ ಕೊಡ್ತೇನೆ. ಸೊ ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಆಗಿ ನೀವು ಹೆಸರನ್ನು ಕೂಡ ನೋಂದಾಯಿಸ್ಬೋದು. 9019111177 ಈ ಒಂದು ನಂಬರಿಗೆ. ಎನಿವೆ, ಇದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರಶ್ನೆಗಳು ಅಥವಾ ಸಂಶಯ ಏನಾದರೂ ಅಂತಿದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಕೇಳ್ಬೋದು, ನಿಮ್ಮ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಸೊ ಇವತ್ತಿನ ಈ ಒಂದು ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಈ ಒಂದು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನದಲ್ಲೇ ನಾನಿದ್ದೆ. ಸೊ ಅದಕ್ಕೋಸ್ಕರ ಈ ಒಂದು ಮಾಹಿತಿನ ನಿಮಗೆ ತಿಳಿಸಬೇಕು ಅಂತ ನನಗಿತ್ತು. ಯಾಕಂದರೆ ನಮ್ಮ ಕೇಳುಗರಲ್ಲಿ ಕೂಡ ತುಂಬ ಮಂದಿ ಮನೆಯಲ್ಲೇ ಕೂತು ರೇಡಿಯೋ ಕೇಳುವಂಥವರು ತುಂಬ ಮಂದಿ ಇರ್ತಾರೆ. ಅದರಲ್ಲೂ ಕೂಡ ಆಕ್ಸಿಡೆಂಟ್ ಆಗಿ ಕಾಲನ್ನು ಕಳೆದುಕೊಂಡು ಮನೆಯಲ್ಲೇ ಉಳಿದಂಥವರು ತುಂಬ ಮಂದಿ ಇದ್ದಾರೆ. ಸೊ ಆ ರೀತಿಯಲ್ಲೇ ನೋಡುವಾಗ ಬಹುಶಃ ಅವರಿಗೆ ಏನು ಎಲ್ಲೂ ಹೋಗೋಕ್ಕಾಗಲ್ಲ, ಆದರೆ ನಮ್ಮ ರೇಡಿಯೋ ಸಾರಂಗನ್ನು ಪ್ರತಿನಿತ್ಯ ಕೇಳಿಕೊಂಡು ಕೂತವರು ತುಂಬ ಮಂದಿ ಇರುವಂಥವರು. ಸೊ ಹಾಗಾಗಿ ಅವರಿಗೆಲ್ಲ ಮೊದಲ ಪ್ರಾಶಸ್ತ್ಯವನ್ನು ಕೊಡುವ ಅಂತ ಹೇಳಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜಿಸ್ತಾ ಇರುವಂಥದ್ದು. ಸೊ ಯಾರಾದರೂ ಅರ್ಹರು ಫಲಾನುಭವಿಗಳು ಇದ್ದರೆ ಸೊ ಕಾಂಟ್ಯಾಕ್ಟನ್ನು ಮಾಡ್ಬೋದು ಅನ್ನೋದನ್ನು ಕೂಡ ಹೇಳುತ್ತಾ ಕೇಳುಗರೆ, ಒಂದಿಷ್ಟು ವಿಚಾರಗಳ ಬಗ್ಗೆ ಖಂಡಿತವಾಗಿಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡುವ ವಿಚಾರಗಳಿದ್ದರೆ ಮಾತಾಡುವ, ನಿಮ್ಮಲ್ಲಿಯೂ ಕೂಡ ಏನಾದರೂ ಒಂದು ವಿಚಾರಗಳಿದ್ದರೆ ನೀವು ಕೂಡ ಕರೆಯನ್ನು ಮಾಡ್ಬೋದು. ಯಾಕಂದರೆ ಕೆಲವೊಂದಿಷ್ಟು ಸ್ಕಾಲರ್ಶಿಪ್ಗಳು, ಯೋಜನೆಗಳು ಈ ರೀತಿಯ ತುಂಬ ಮಂದಿ ಬರ್ತಾ ಇರುತ್ತೆ, ಪ್ರಕಟಣೆ ಆಗ್ತಾನೇ ಇರುತ್ತೆ. ಕೆಲವೊಂದಿಷ್ಟು ನಮಗೆ ಗೊತ್ತಿರುತ್ತೆ, ಕೆಲವೊಂದಿಷ್ಟು ನಿಮಗೆ ಗೊತ್ತಿರುತ್ತೆ. ನಿಮಗೆ ಗೊತ್ತಿರುವುದನ್ನು ನಮಗೂ ಕೂಡ ತಿಳಿಸ್ಬೋದು, ನಮಗೆ ಗೊತ್ತಿರುವುದನ್ನು ನಿಮಗೆ ತಿಳಿಸ್ತೀವಿ ಅಲ್ವಾ. ಎನಿವೆ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಮಾಹಿತಿ ಯಾರಾದರೂ ಅರ್ಹರಿದ್ದರೆ ನಿಮ್ಮ ಸುತ್ತಮುತ್ತಲಿದ್ದರೆ ಸೊ ಅವರನ್ನು ಕೂಡ ಖಂಡಿತವಾಗಿಯೂ ಕೂಡ ನಿಮಗೆ ಗೊತ್ತಿದ್ದರೆ ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ಬೋದು ಅನ್ನೋದನ್ನು ಕೂಡ ಹೇಳುತ್ತಾ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ, ಇದು ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಶ್ರೋತೃಗಳೇ, ಕೇಳ್ತಾ ಇರುವುದಿದ್ರೆ ರೇಡಿ ಸಾರಂಗೂನ್ 07.85, ಇದು ಬಣ್ಣ ಬಣ್ಣದ ಬದುಕು ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ನಾನಿದ್ದೇನೆ, ನಿಮ್ಮ ಆರ್ ಜೆ ಸೈಫುಲ್ಲಾ ಕುತ್ತಾರ. ಸೊ ಹಾಗೆ ಮಾತಾಡ್ತಾ ಇದ್ದೆವು ಕೆಲವೊಂದಿಷ್ಟು ಇವತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ಸುದ್ದಿಗಳು ನೋಡುವುದಾದರೆ. ಸೊ ಮತ್ತೊಂದು ಕಡೆ ನಮಗೆ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಇನ್ನು ಸ್ಟಾರ್ಟಪ್ ಕೂಡ ಒಂದು ಚೇತರಿಕೆ ಆಗ್ತಾ ಇರುವಂಥದ್ದು. ಅಂದರೆ 6 ವರ್ಷದಲ್ಲಿ 136 ಹೊಸ ಕಂಪನಿಗಳ ಸ್ಥಾಪನೆ ಕೂಡ ಆಗ್ತಾ ಇದೆ. ರಾಜ್ಯದಲ್ಲಿ 2584 ಸ್ಟಾರ್ಟಪ್ಗಳಿಗೆ ಸರ್ಕಾರದಿಂದ ಬೆಂಬಲ ಕೊಡ್ತಾ ಇರುವಂಥದ್ದು. ಅಂದರೆ ಕರಾವಳಿ, ಅದರಲ್ಲೂ ಕೂಡ ನಮ್ಮ ಮಂಗಳೂರು ನಿಧಾನವಾಗಿ ಸ್ಟಾರ್ಟಪ್ ಮತ್ತು ತಂತ್ರಜ್ಞಾನ ಆಧಾರಿತ ಕೆಲವೊಂದಿಷ್ಟು ಉದ್ಯಮಗಳತ್ತ ಹೆಜ್ಜೆ ಕೂಡ ಹಾಕ್ತಾ ಇದೆ. ರಾಜ್ಯದ ಬಿಯಾಂಡ್ ಬೆಂಗಳೂರು ಆ ದೃಷ್ಟಿಕೋನದ ಭಾಗವಾಗಿ Tier 2, Tier 3 ನಗರದಲ್ಲಿ ನವೋದ್ಯಮ ಪರಿಸರ ನಿರ್ಮಿಸುವ ಪ್ರಯತ್ನಕ್ಕೆ ನಮ್ಮ ಮಂಗಳೂರು ಪ್ರಮುಖ ಕೇಂದ್ರವಾಗುವ ಸಾಧ್ಯತೆ ಕೂಡ ಹೊಂದುತ್ತಾ ಇದೆ ಅಂತೆ. ಅಂದರೆ ರಾಜ್ಯದಲ್ಲಿ 2021 ಸ್ಟಾರ್ಟಪ್ಗಳಿಗೆ ನಾನಾ ಯೋಜನೆಗಳ ಮೂಲಕ ಏನು ನೀಡಲಾಗ್ತಾ ಇರುವಂತಹ ಬೆಂಬಲದ ಪ್ರಮಾಣ ಗಮನಾರ್ಹವಾಗಿ ಹೆಚ್ಚುತ್ತಾ ಇರುವಂಥದ್ದನ್ನು ಕೂಡ ನಾವು ನೋಡಬಹುದು. ಮತ್ತೊಂದು ಕಡೆ ನಮ್ಮ ಮಂಗಳೂರು ಸಾಮಾನ್ಯ ಒಂದು IT ಸೇವಾ ಕೇಂದ್ರವಾಗುವುದಕ್ಕಿಂತ ಹೆಚ್ಚಾಗಿ ಕರಾವಳಿಯ ವೈಶಿಷ್ಟ್ಯಕ್ಕೆ ತಕ್ಕ ಒಂದು ಕ್ಷೇತ್ರದಲ್ಲಿ ಸ್ಟಾರ್ಟಪ್ಗಳನ್ನು ಬೆಳೆಸುವಂಥ ಅವಕಾಶ ಕೂಡ ಹೊಂದಿದೆ. ವಿಶೇಷವಾಗಿ ಮೆರೈನ್ ಟೆಕ್, ಅಗ್ರಿಟೆಕ್, ಹೆಲ್ತ್ ಟೆಕ್, ಫಿಟ್ನೆಕ್, ಫಿನ್

ಉದ್ಯಮ ಅವಕಾಶಕ್ಕೆ ಪ್ರತಿಭೆಗಳು ಏನು ಮಾಡ್ತಿದ್ದಾರೆ ಅಂದರೆ ಬೆಂಗಳೂರಿನಂತಹ ಮಹಾನಗರಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಸೊ ಇದು ನಾವು ನಮ್ಮ ಮಂಗಳೂರಿನಲ್ಲಿ ನೋಡ್ತಾ ಇರುವಂತಹ ಒಂದು ವ್ಯವಸ್ಥೆ. ಸೊ ಹಾಗಾಗಿ ಇದು ಟಿಯರ್ ಟು ನಗರಗಳ ಒಂದು ಸವಾಲು ಕೂಡ ಹೌದು. ಮಂಗಳೂರಿನ ಮುಂದಿನ ಸ್ಟಾರ್ಟಪ್ ಕತೆ ಕೇವಲ ಕಂಪನಿಗಳ ಸಂಖ್ಯೆಯಲ್ಲ, ಹೂಡಿಕೆ ಎಷ್ಟು ಬಂತು, ಎಷ್ಟು ಉದ್ಯೋಗ ಸೃಷ್ಟಿಯಾಯಿತು, ಎಷ್ಟು ಉತ್ಪನ್ನಗಳು ಜಾಗತಿಕ ಒಂದು ಮಾರುಕಟ್ಟೆಗೆ ತಲುಪಿತ್ತು, ಅದಾಗಿರುತ್ತೆ ಯಶಸ್ಸಿನ ನಿಜವಾದ ಒಂದು ಮಾನದಂಡ. ಬಿಯಾಂಡ್ ಬೆಂಗಳೂರು ಯೋಜನೆಯಡಿ ಸರ್ಕಾರದ ಬೆಂಬಲ, ಸ್ಥಳೀಯ ಉದ್ಯಮಿಗಳ ಆಸಕ್ತಿ, ಶಿಕ್ಷಣ ಸಂಸ್ಥೆಗಳ ಸಂಶೋಧನಾ ಸಾಮರ್ಥ್ಯ ಒಂದಾಗಿದ್ದೇ ಆದರೆ ಮಂಗಳೂರು ಕರಾವಳಿ ಮತ್ತೊಂದು ಐಟಿ ನಗರವಲ್ಲ, ತನ್ನದೇ ಆದ ಸ್ಟಾರ್ಟಪ್ ಎಕೋಸಿಸ್ಟಮ್ ಹೊಂದಿರುವ ನಗರವಾಗಿ ರೂಪುಗೊಳ್ಳುತ್ತೆ ಅನ್ನೋದನ್ನು ಅದಕ್ಕೆ ಸಂಬಂಧಪಟ್ಟ ಉದ್ಯೋಗಿಗಳು ಕೂಡ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಸ್ಥಳೀಯ ಸ್ಟಾರ್ಟಪ್ಗಳಿಗೆ ಪ್ರತ್ಯೇಕ ಒಂದು ಇನ್ಕ್ಯುಬೇಷನ್ ವ್ಯವಸ್ಥೆಯನ್ನು ನೆರವಾಗಲಿಕ್ಕೆ ಮಂಗಳೂರಿಗೆ ಬೇಕಾಗುತ್ತೆ. ಸೀಡ್ ಫಂಡಿಂಗ್, ವೆಂಚರ್ ಕ್ಯಾಪಿಟಲ್ ಕೂಡ ಒಂದು ಸಂಪರ್ಕ ಬೇಕಾಗುತ್ತೆ. ವಿಶ್ವವಿದ್ಯಾಲಯ ಉದ್ಯಮ ಒಂದು ಸ್ಟಾರ್ಟಪ್ ಸಹಭಾಗಿತ್ವ ಕೂಡ ಬೇಕಾಗುತ್ತೆ ಈ ರೀತಿ. ಸೊ ಹಾಗಾಗಿ ರಾಜ್ಯದಲ್ಲಿ ಒಂದು 2584 ಸ್ಟಾರ್ಟಪ್ಗಳಿಗೆ ಸರ್ಕಾರದಿಂದ ಬೆಂಬಲ ಸಿಗುವಂತಹ ನಿರೀಕ್ಷೆ ಇದೆ ಅಂತ ಕೂಡ ಅದಕ್ಕೆ ಸಂಬಂಧಪಟ್ಟವರು ಕೂಡ ತಿಳಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಎಲ್ಲ ವಿಚಾರವನ್ನು ಇಟ್ಕೊಂಡು ನೋಡುವಾಗ ಮಂಗಳೂರು ಇನ್ನೂ ಕೂಡ ಸ್ವಲ್ಪ ಯಾವುದೋ ಒಂದು ಕ್ಷೇತ್ರದಲ್ಲಿ ಇನ್ನೂ ಕೂಡ ಮುಂದಿನ ಒಂದು ದೊಡ್ಡದಾದ ಹೆಜ್ಜೆ ಇಡುವಂತಹ ಸಾಧ್ಯತೆ ಇದೆ ಅಂತ ಕೂಡ ನಾವು ಇಲ್ಲಿ ನೋಡ್ಬೋದು. ಸೊ ಹಾಗಾಗಿ ಆದರೂ ಕೂಡ ಕೆಲವೊಂದಿಷ್ಟು ವಿಚಾರಗಳಲ್ಲಿ ನಾವು ನೋಡಲಿಕ್ಕೆ ಹೋದರೆ ಮಂಗಳೂರು ಇನ್ನೂ ಕೂಡ ಬೇರೆ ಬೇರೆ ವಿಚಾರಗಳಲ್ಲಿ ಅಂದರೆ ರೋಡ್ ಕಾಮಗಾರಿ, ರಸ್ತೆ, ನೀರು, ಈ ಎಲ್ಲ ಕೆಲವೊಂದಿಷ್ಟು ವಿಚಾರದಲ್ಲಿ ಹಿಂದೆ ಇದೆ. ಸೊ ಅದು ಆದಷ್ಟು ಅದನ್ನೆಲ್ಲವನ್ನು ಒಂದು ರೀತಿಯಲ್ಲಿ ಪರಿಹಾರ ಆಗಬೇಕಾದಂತಹ ಸಂದರ್ಭ ವ್ಯವಸ್ಥೆ ಅದು ಖಂಡಿತವಾಗಿಯೂ ಕೂಡ ಆಗಲೇಬೇಕನ್ನುವಂತಹ ಒಂದು ಮಾತು. ಸೊ ಇನ್ನು ನಮ್ಮ ಇತ್ತೀಚೆಗೆ ನಾವು ನೋಡಲಿಕ್ಕೆ ಹೋದರೆ ಬಿಸಿಲು ಒಂದು ಕಡೆ ಸಿಕ್ಕಾಪಟ್ಟೆ ಏರ್ತಾ ಇರುವಂಥದ್ದು, ಮತ್ತೊಂದು ಕಡೆ ಮಳೆನೇ ಇಲ್ಲ, ಮಳೆ ಕಂಪ್ಲೀಟಾಗಿ ಒಂದು ಕಡೆ ಬಾಕಿ ಆಗಿಬಿಟ್ಟಿದೆ. ಸೊ ಬರುವುದೇ ನಿಂತಂತಾಗಿದೆ. ಸೊ ಹಾಗಾಗಿ ಅದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಸೊ ಏನೋ ನಾವು ಮಾಡಿರುವಂತಹ ಒಂದಿಷ್ಟು ಅವಾಂತರಗಳು, ಸೊ ಮಳೆಯೂ ಕೂಡ ನಾವು ನಿಲ್ಲಿಸುವಂತ ಮಾಡಿಬಿಟ್ಟಿದ್ದೇವೆ ಏನು. ಸೊ ಹಾಗಾಗಿ ಇತ್ತೀಚೆಗೆ ಆ ಒಂದು ಮಳೆ ಇಲ್ಲದೆ ಬಿಸಿಲ ಝಳ ಕೂಡ ಏರಿಕೆ ಆಗ್ತಾ ಇರುವುದರಿಂದ ಮತ್ತೊಂದು ಕಡೆ ವಿದ್ಯುತ್ ಕೊರತೆಯ ನಾವು ನೋಡ್ತಾ ಇದ್ದೀವಿ. ಗಡಿಗಡಿ ಕರೆಂಟ್ ಹೋಗ್ತಾ ಇರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಇದು ಎಲ್ಲದಕ್ಕೆ ಕಾರಣ ರಾಜ್ಯಾದ್ಯಂತ ಮಳೆ ಇಲ್ಲದ ಕಾರಣ ಒಂದು ಕಡೆ ವಿದ್ಯುತ್ ಕೊರತೆ ಉಂಟಾಗುವಂಥದ್ದು ಕೂಡ ಸಹಜನೇ. ಸೊ ಹಾಗಾಗಿ ತುಂಬ ಕಡೆ ಏನು ವಿದ್ಯುತ್ ಸಂಪರ್ಕ ಕಡಿತ ಆಗ್ತಾ ಇದೆ, ಲೋಡ್ ಶೆಡ್ಡೌನ್ ಕೂಡ ಆಗ್ತಾ ಇರುವುದನ್ನು ಕೂಡ ನೋಡ್ತಾ ಇರ್ಬೋದು. ಸೊ ಅದಕ್ಕೋಸ್ಕರ ಪ್ರತಿದಿನ ಬೆಳಿಗ್ಗೆ 1 ಗಂಟೆ ಅಂದರೆ ಸುಮಾರು 5 ಗಂಟೆಯಿಂದ 9 ಗಂಟೆಯವರೆಗೆ, ಸಂಜೆ 6 ಗಂಟೆಯಿಂದ 10 ಗಂಟೆಯವರೆಗೆ ಒಂದು ಪೀಕ್ ಹವರ್ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಸೊ ಅದರಲ್ಲಂತೂ ಕೂಡ ನಮ್ಮ ಹಿರಿಯ ನಾಗರಿಕರು, ಅನಾರೋಗ್ಯದಿಂದ ಬಳಲ್ತಾ ಇರತಕ್ಕಂತಹ ಹಿರಿಯ ನಾಗರಿಕರು ಆದಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಿಕೊಳ್ಳಬೇಕಾಗುತ್ತೆ. ಗ್ರಾಹಕರು ಏನು ಈ ನಿಟ್ಟಿನಲ್ಲಿಯೂ ಕೂಡ, ಯಾಕಂದರೆ ವಿದ್ಯುತ್ ಅವರು ಕೂಡ ಹೇಳುವಂಥದ್ದು ಆದಷ್ಟು ಗ್ರಾಹಕರು ಈ ಸಂದರ್ಭದಲ್ಲಿ ನೀವು ಸಹಕರಿಸಬೇಕು ಅಂತ. ಏನಾದರೊಂದು ಆ ರೀತಿಯ ಏನಾದರೊಂದು ಬೇಕಿದ್ರೆ 1912 ಆ ಒಂದು ಸಂಖ್ಯೆಗೆ ನೀವು ಕರೆ ಮಾಡಿ ಅಂತ ಕೂಡ ಅವರು ತಿಳಿಸಿದ್ದಾರೆ, ಅಂದರೆ ಹೆಚ್ಚಿನ ಮಾಹಿತಿಗೆ. ಸೊ ಯಾಕಂತ ಹೇಳಿದರೆ ಇದೆಲ್ಲ ಇನ್ನು ಮಳೆ ಇಲ್ಲದ ಕಾರಣ ಈ ವಿದ್ಯುತ್ ಕೊರತೆ ಉಂಟಾಗಿ, ಸೊ ಲೋಡ್ ಶೆಡ್ಡೌನ್ ಆಗಿ, ಸೊ ಈ ರೀತಿಯ ಒಂದಿಷ್ಟು ಅವಾಂತರಗಳು ಆಗ್ತಾ ಇರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮಳೆ ಇಲ್ಲ ಅಂತ ಕೂಡ ನಾವು ಹೇಳ್ತಿದ್ದೀವಿ. ಇದನ್ನೆಲ್ಲ ನಾವು ಬಿಟ್ಟು ನೋಡುವಾಗ ಇನ್ನೂ ಕೂಡ ಲೋಡ್ ಶೆಡ್ಡೌನ್ ಆಗಿ, ಸೊ ಮತ್ತೊಂದು ಕಡೆ ಗಡಿಗಡಿ ಕರೆಂಟ್ ಹೋಗುವಂತಹ ಏನು

ಯಶೋತ್ರುಗಳೇ, ಒಂದಿಷ್ಟು ಕ್ಷಮಿಸಿ. ಎನಿವೆ, ನಾನು ಹೇಳ್ತಾ ಬಂದಿರುವಂಥದ್ದು ಯಾಕಂದರೆ ಇನ್ನು ಗಡಿಗಡಿ ಕರೆಂಟು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ನಾವು ಇದನ್ನು ಅದಕ್ಕಿಂತ ಮುಂಚಿತವಾಗಿಯೇ ಅವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಸೊ ಆದಷ್ಟು ನೋಡಿಕೊಳ್ಳಿ, ರಾಜ್ಯಾದ್ಯಂತ ಮಳೆ ಇಲ್ಲ, ವಿದ್ಯುತ್ ಕೊರತೆ ಉಂಟಾಗ್ತಾ ಇದೆ. ಸೊ ಹಾಗಾಗಿ ಎಲ್ಲೆಡೆ ವಿದ್ಯುತ್ ಸಂಪರ್ಕ ಕೂಡ ಕಡಿತ ಆಗುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಪ್ರತಿಯೊಬ್ಬರು ಕೂಡ ಗಮನ ಹರಿಸಿ, ಗ್ರಾಹಕರು ಸಹಕರಿಸಿ, ಅದರಲ್ಲಂತೂ ಹಿರಿಯ ನಾಗರಿಕರು ಆದಷ್ಟು ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಳ್ಳಿ ಅನ್ನೋದನ್ನು ಕೂಡ ನಮ್ಮ ವಿದ್ಯುತ್ ಇಲಾಖೆ ಮತ್ತೆ ಮತ್ತೆ ನಮ್ಮ ಗ್ರಾಹಕರಿಗೆ ಎಚ್ಚರಿಸ್ತಾನೆ ಬಂದಿದೆ. ಅದರಲ್ಲೂ ಕೂಡ ಸುಮಾರು ಬೆಳಿಗ್ಗೆ 5 ಗಂಟೆಯಿಂದ 9 ಗಂಟೆಯವರೆಗೆ ಪ್ರತಿದಿನ 1 ಗಂಟೆ ಅಥವಾ ಸಂಜೆ 6 ಗಂಟೆಯಿಂದ 10 ಗಂಟೆಯವರೆಗೆ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸೊ ಅದರಲ್ಲಂತೂ ಅನಾರೋಗ್ಯದಿಂದ ಬಳಲುತ್ತಿರುವಂತಹ ಹಿರಿಯ ನಾಗರಿಕರು, ಸೊ ಅವರು ಏನು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಬಹುದೆಂದರೆ ಮೆಡಿಕಲ್ ಡಿವೈಸ್ಗಳ ಬ್ಯಾಕಪ್ಪನ್ನು ಇಟ್ಕೊಳ್ಳಿ. ಆಕ್ಸಿಜನ್ ಕಾನ್ಸಂಟ್ರೇಟರ್ ಬಹಳಷ್ಟು ಪ್ರಮುಖವಾಗಿ ಬೇಕಾಗುತ್ತೆ. ಇವಾಗ ಯಾರಿಗಾದರೂ ಹಿರಿಯ ನಾಗರಿಕರು ಮನೆಯಲ್ಲಿರ್ತಾರೆ, ಸೊ ಅವರಿಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ಕೊಡಬೇಕಾಗುತ್ತೆ. ಸೊ ಅದಕ್ಕೆ ಆ ಡಿವೈಸ್ಗಳಿಗೆ ಏನು ಬ್ಯಾಕಪ್ ಬೇಕಾಗುತ್ತೆ, ಕರೆಂಟ್ ಇದ್ದರೆ ಮಾತ್ರ ಅದಕ್ಕೆ ಆಗುವಂಥದ್ದು ಅಲ್ವಾ. ಸೊ ಹಾಗಾಗಿ ಅದನ್ನೆಲ್ಲವನ್ನು ಒಂದು ರೀತಿಯಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ ಆಗಿರ್ಬೋದು, ಸಿ ಪ್ಯಾಪ್ ಆಗಿರ್ಬೋದು, ಅಥವಾ ವೈದ್ಯಕೀಯ ಉಪಕರಣ ಏನಾದರೂ ಅಂತಿದ್ದರೆ ಬಳಸ್ತಾ ಇದ್ದರೆ, ಸೊ ಅದಕ್ಕೆ ಯು ಪಿ ಎಸ್ ಅಥವಾ ಇನ್ವರ್ಟರ್ ಬ್ಯಾಕಪ್ಪನ್ನು ನೀವು ಸಿದ್ಧವಾಗಿಟ್ಕೊಳ್ಳುವಂಥದ್ದು ಬಹಳ ಮುಖ್ಯ, ಅರ್ಜೆಂಟಿಗೆ ಬೇಕಾಗುತ್ತೆ. ದಮ್ ಕಟ್ತಾ ಇರುವಂಥ ಸಂದರ್ಭದಲ್ಲಿ ವಿದ್ಯುತ್ ಕರೆಂಟ್ ಇಲ್ಲ, ಸೊ ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಆಗಿಬಿಡ್ಬೋದು. ಆಗುವಾಗ ನೀವು ಯು ಪಿ ಎಸ್ ಅಥವಾ ಇನ್ವರ್ಟರ್ ಬ್ಯಾಕಪ್ಪನ್ನು ಆದಷ್ಟು ಸಿದ್ಧವಾಗಿಟ್ಕೊಳ್ಬೇಕಾಗತ್ತೆ. ಇನ್ವರ್ಟರ್ ಇರುತ್ತೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ, ಯು ಪಿ ಎಸ್ ಇರುವಂಥದ್ದೇ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಬ್ಯಾಕಪ್ ಆಗಿ ಇಟ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಯಾಕಂದರೆ ಕರೆಂಟ್ ನಿರಂತರವಾಗಿ ಹೋಗ್ತಾ ಇದ್ದರೆ ಬ್ಯಾಕಪ್ ಕೂಡ ತುಂಬ ಕಡಿಮೆ ಆಗಿ ಹೋಗುತ್ತೆ. ಇನ್ವರ್ಟರ್ ಕೂಡ ಅದರಲ್ಲಿ ಖಾಲಿ ಆದರೆ, ಅದರಲ್ಲೂ ಕೂಡ ಶೆಡ್ಡಿಂಗ್ ಇದು ಡೌನ್ ಆದರೆ ಮತ್ತೆ ನಿಮಗೆ ಕರೆಂಟೇ ಇರಲ್ಲ. ಹಿಂದಿನ ಕಾಲದ ಆ ಚಿಮಣಿಯೇ ಅಗತ್ಯಕ್ಕೆ ಬರುತ್ತಾ ಅಂತ, ಹಿಂದಿನ ಕಾಲದ ಕ್ಯಾಲೆಂಡರ್ ಕೂಡ ಅಗತ್ಯಕ್ಕೆ ಬರುವಂತಹ ಸಾಧ್ಯತೆ ಕೂಡ ಇರ್ಬೋದೇನು. ಸೊ ಮತ್ತೊಂದು ಕಡೆ ನೋಡಲಿಕ್ಕೆ ಹೋದರೆ ಹಿರಿಯ ನಾಗರಿಕರು ಅಂತೆಲ್ಲ ಬಂದಾಗ ಇನ್ಸುಲಿನಂತಹ ತಂಪಾದ ವಾತಾವರಣದಲ್ಲಿ ಇಡಬೇಕಾದ ಔಷಧಿಗಳಿಗೆ ಸೂಕ್ತ ಕೂಲಿಂಗ್ ಪೌಚ್ ಅಂತ ಬರುತ್ತೆ, ಐಸ್ ಪ್ಯಾಕ್, ಅದನ್ನು ತಯಾರಾಗಿ ಇಟ್ಕೊಳ್ಳುವಂಥದ್ದು ಕೂಡ ಒಳ್ಳೆಯದೇ. ಯಾಕಂದರೆ ಈ ಗಡಿಗಡಿ ಕರೆಂಟು ಹೋದರೆ ಮಾತ್ರ ಸೊ ಇದೆಲ್ಲ ಅಗತ್ಯಕ್ಕೆ ಬರುವುದು, ಆದರೆ ಅಗತ್ಯ ಬರಲ್ಲ. ಕೆಲವೊಂದಿಷ್ಟು ಬೇಕಾಗುತ್ತೆ, ಕೂಲಿಂಗ್ ಪೌಚ್ ಅಂತೆಲ್ಲ ಹೇಳ್ಕೊಂಡು ಐಸ್ ಪ್ಯಾಕ್ ಅಂತ ಏನು ಸಿಗುತ್ತೆ. ಅರ್ಜೆಂಟಿಗೆ ಏನಾದರೂ ಒಂದು ಬೇಕಾಗುತ್ತೆ, ಇನ್ಸುಲಿನ್ ಅದರಲ್ಲಿ ಇಡಬೇಕು ಅಂತ ಹೇಳಿದರೆ ಫ್ರಿಜ್ಜಲ್ಲೇ ಇಡಬೇಕಾಗುತ್ತೆ. ಸೊ ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಅಂತ ಬಂದಾಗ ನಿರಂತರವಾಗಿ ಕರೆಂಟ್ ಹೋಗ್ತಾ ಹೋಯಿತು, ಇನ್ಸುಲಿನ್ ಬ್ಯಾಕಪ್ ಇದು ಮಾಡಲಿಕ್ಕೆ ಇಡಬೇಕು ಅಂತ ಹೇಳಿದರೆ ಅದಕ್ಕೆ ಏನಾದರೂ ಒಂದು ಬೇಕಲ್ವ ವ್ಯವಸ್ಥೆ, ಅದಕ್ಕೆ ಐಸ್ ಪ್ಯಾಕನ್ನು ಇಟ್ಕೊಂಡ್ರೆ ಒಳ್ಳೆಯದು ಅಂತ. ಸೊ ಮತ್ತೊಂದು ಕಡೆ ವಿದ್ಯುತ್ ಹೋದಾಗ ತಕ್ಷಣ ಬೆಳಗಲು ನಿಮ್ಮಲ್ಲಿ ಚಾರ್ಜೇಬಲ್ LED ಲೈಟ್, ಟಾರ್ಚ್ ಅದನ್ನೆಲ್ಲ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಆದಷ್ಟು ಕತ್ತಲೆಯಲ್ಲಿ ನಡೆದಾಡುವಾಗ ಎಡವಿ ಬೀಳುವ ಅಪಾಯ ಇರುವುದರಿಂದ ಕೂಡ ವಿದ್ಯುತ್ ಹೋಗುವ ಸಮಯದಲ್ಲಿ ಅನಗತ್ಯವಾಗಿ ಓಡಾಡಬೇಡಿ. ಗೊತ್ತಿರುತ್ತೆ ಇಂಥ ಸಂದರ್ಭದಲ್ಲಿ ವಿದ್ಯುತ್ ಹೋಗುತ್ತೆ ಅಂತ ಹೇಳಿ, ಸೊ ಅದಕ್ಕೆ ಬೇಕಾಗುವ ವ್ಯವಸ್ಥೆ ಮೊದಲೇ ಇಟ್ಕೊಂಡ್ರೆ ಒಳ್ಳೆಯದು. ಮತ್ತು ಕಟ್ಟಡಗಳಲ್ಲಿ ಲಿಫ್ಟ್ ಬಳಸುವಂತಹ ಸಂದರ್ಭದಲ್ಲೂ ಕೂಡ ವಿದ್ಯುತ್ ಕಡಿತದ ಸಮಯ ನೋಡಿಕೊಳ್ಳಿ, ಮುಂಚಿತವಾಗಿಯೇ ನೀವು ಆದಷ್ಟು ಬೇಗ ತಲುಪಿ. ಮತ್ತು ಗಡಿಗಡಿ ಕರೆಂಟ್ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಲಿಫ್ಟಲ್ಲಿ ಹೋಗುವಂಥ ಪ್ರಯತ್ನ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮತ್ತೆ ಲಿಫ್ಟಲ್ಲಿ ಸಿಕ್ಕಾಕೊಂಡ್ರೆ ಏನೂ ಆಗಲ್ಲ, ಆದರೂ ಕೂಡ ಒಮ್ಮೊಮ್ಮೆ ಭಯ ಬೀಳುವಂತಹ ಸಾಧ್ಯತೆ ಇರುವುದರಿಂದ ಅದನ್ನು ಆದಷ್ಟು ನೋಡಿ. ಇಲ್ಲಾಂದರೆ ಲಿಫ್ಟ್ನಲ್ಲಿ ಸಿಕ್ಕಾಕೊಂಡ್ರೆ ಕಷ್ಟವೇ ಅಲ್ವಾ. ಸೊ ಹಾಗಾಗಿ ಮತ್ತು ವಾಕಿಂಗ್ ಸ್ಟಿಕ್ಕನ್ನು, ನಡಿಗೆಗೆ ಬಳಸುವ ಸಾಧನವನ್ನು ಬಳಿಯಲ್ಲೇ ಒಂದು ಸಣ್ಣ ಎಮರ್ಜೆನ್ಸಿ ಲೈಟನ್ನು ಇಟ್ಕೊಳ್ಳಿ. ನಿಮ್ಮ ತಲೆ ಪಕ್ಕನೇ ಒಂದು ಟಾರ್ಚ್ ಲೈಟ್ ಅದರಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಇವಾಗ ಮೊಬೈಲ್ನಲ್ಲೇ ಟಾರ್ಚ್ ಲೈಟ್ ಇದೆ, ಸೊ ಮೊಬೈಲ್ ಯೂಸ್ ಮಾಡಿದರೂ ಕೂಡ ಒಳ್ಳೆಯದೇ. ಆದರೂ ಕೂಡ ಆ ಟಾರ್ಚ್ ಲೈಟಿಗೂ ಮೊಬೈಲ್ ಟಾರ್ಚ್ ಲೈಟಿಗೂ ಅಷ್ಟೊಂದು ಇದಿರಲ್ಲ, ಅದರಲ್ಲಿ ಇರುವಂತಹ ಲೈಟ್ನ ಪ್ರಕಾಶ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಬಟ್ ಮೊಬೈಲ್ನಲ್ಲಿ ಇರುವಂಥದ್ದು ಸ್ವಲ್ಪ ಕಡಿಮೆನೇ ಇರುತ್ತೆ. ಅದಕ್ಕೋಸ್ಕರ ಟಾರ್ಚ್ ಲೈಟ್ ಇಟ್ಕೊಂಡ್ರೇ ತುಂಬಾ ಒಳ್ಳೆಯದು, ಇಮಿಡಿಯೇಟಾಗಿ ಯಾವುದಕ್ಕಾದರೂ ಬೇಕಾಗುತ್ತೆ. ಮತ್ತು ಫೋನ್ ಚಾರ್ಜು ಕೂಡ ಅಷ್ಟೇ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಒಮ್ಮೊಮ್ಮೆ ಕರೆಂಟ್ ಹೋದರೆ ಮತ್ತೆ ಫೋನ್ ಚಾರ್ಜ್ ಮಾಡೋಕ್ಕೆ ಕೂಡ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮೊಬೈಲ್ ಫೋನುಗಳನ್ನು ವಿದ್ಯುತ್ ಇರುವಾಗಲೇ ಪೂರ್ಣ ಪ್ರಮಾಣದಲ್ಲಿ ಚಾರ್ಜ್ ಮಾಡಿಟ್ಕೊಳ್ಳಿ. ತುರ್ತು ಚಿಕಿತ್ಸೆ, ಆ್ಯಂಬುಲೆನ್ಸ್, ಹತ್ತಿರದ ವೈದ್ಯರು, ಬೆಸ್ಕಾಂ ಅಥವಾ ಯಾವುದೇ ಒಂದು ಉಚಿತ
ಸಹಾಯವಾಣಿ ಸಂಖ್ಯೆ ಅದು ಇದು ಅಂತೆಲ್ಲ ನಿಮ್ಮ ಮೊಬೈಲ್ನಲ್ಲಿ ಇಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಒಂದು ಸಣ್ಣ ನಿಮ್ಮ ಡೈರಿಯಲ್ಲಿ ಎಲ್ಲಾದರೊಂದು ಬರೆದಿಟ್ಕೊಂಡ್ರೆ ಅದೆಲ್ಲ ತುಂಬ ಹೆಲ್ಪಿಗೆ ಬರುತ್ತೆ. ಯಾರದಾದರೂ ಒಂದು ಕಾಂಟ್ಯಾಕ್ಟ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಅಂತೆಲ್ಲ ಇದ್ದರೆ ಅದೆಲ್ಲ ನಿಮಗೆ ಹೆಲ್ಪಿಗೆ ಬರುತ್ತೆ. ಸೊ ಮತ್ತು ಕತ್ತಲೆಯ ಸಮಯದಲ್ಲಿ ಯಾವುದೇ ಒಂದು ತುರ್ತು ಆಗತ್ತೆ ಅಂತ ಹೇಳಿದರೆ ನೆರೆಹೊರೆಯವರು ಸೊ ಅಥವಾ ಕುಟುಂಬದವರ ಬಳಿ ತಿಳಿಸ್ಬೇಕಾಗತ್ತೆ. ಯಾಕಂದರೆ ಕರೆಂಟ್ ಹೋದಂಥ ಸಂದರ್ಭದಲ್ಲಿ ಒಂದೇ ಎರಡಲ್ಲ ಕೆಲವೊಂದಿಷ್ಟು ಆಗುತ್ತೆ. ಯಾಕಂದರೆ ಇದಕ್ಕಿಂತ ಮುಂಚೆಯೂ ಕೂಡ ಕರೆಂಟ್ ಹೋದಂಥ ಸಂದರ್ಭದಲ್ಲಿ ಹಿಂದೆ ಎಲ್ಲ ಕಳ್ಳರು ಬರ್ತಾ ಇದ್ರು ಅಂತ ಕೂಡ ಹೇಳ್ತಿದ್ರು. ಈಗಂತೂ ಕಳ್ಳರು ಬರುವಂಥ ಅಂಥ ಒಂದು ದೊಡ್ಡ ಆಗಿಲ್ಲ, ಆದರೆ ಸೈಬರ್ ಕಳ್ಳರು ಅಂತೂ ತುಂಬಿ ಹೋಗಿದ್ದಾರೆ ಅಲ್ವಾ. ಸೊ ಹಾಗಾಗಿ ಕಳ್ಳರು ಬರಲ್ಲ ಅಂತ ಏನೂ ಅಲ್ಲ, ಆದರೂ ಕೂಡ ಮುಂಜಾಗ್ರತೆ ಕ್ರಮ ಅಂತ ಹೇಳಿಕೊಂಡು ನಮ್ಮಲ್ಲಿದ್ದರೆ ಅದು ತುಂಬಾ ಒಳ್ಳೆಯದು. ಸೊ ಸೇಫ್ಟಿ ವೆರಿ ಇಂಪಾರ್ಟೆಂಟ್ ಎಲ್ಲದಕ್ಕೂ ಕೂಡ ಅಲ್ವಾ. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಪ್ರತಿಯೊಬ್ಬರು ಗಮನ ಹರಿಸಿ ಅನ್ನೋದನ್ನು ಕೂಡ ಹೇಳುತ್ತಾ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿಚಾರಗಳು ನನ್ನ ಬಳಿ ಇಲ್ಲ. ಸೊ ಒಂದನೆಯದಾಗಿ ನಾನು ಹೇಳಿರುವಂಥದ್ದು ಕೃತಕ ಕೈಕಾಲು ಜೋಡಣೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಅರ್ಹರು ಫಲಾನುಭವಿಗಳು ಇದ್ದರೆ ಈ ಶಿಬಿರದಲ್ಲಿ ಖಂಡಿತವಾಗಿಯೂ ಕೂಡ ನೀವು ನನಗೆ ತಿಳಿಸಿದರೆ ಖಂಡಿತ ನಿಮ್ಮ ಹೆಸರನ್ನು ನಾನು ಮೊದಲ ಪ್ರಾಶಸ್ತ್ಯವಾಗಿ ತೆಗೆದುಕೊಳ್ಳುತ್ತೇನೆ. ಮತ್ತೊಂದು ಕಡೆ ಈ ಕರೆಂಟು ಹೋಗುವಂಥ ಸಂದರ್ಭ ಸೊ ಸ್ವಲ್ಪ ನಮ್ಮ ಹಿರಿಯ ನಾಗರಿಕರು ಅವರು ಇವರಂತೆಲ್ಲ ಸ್ವಲ್ಪ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡ್ರೆ ಆಲ್ರೆಡಿ ಮುಂಚಿತವಾಗಿ ಅದು ಬಹಳ ಒಳ್ಳೆಯದು ಅನ್ನುವಂಥ ಒಂದು ಮಾತು. ಎನಿವೆ, ಇದು ಇವತ್ತಿನ ಕಾರ್ಯಕ್ರಮದ ಒಂದಿಷ್ಟು ವಿಶೇಷತೆಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.85 ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

ನೋಡೋಕೆ ಭಾಳ ಚಂದ ಇದ್ರು ನನ್ನ ಗುರುಗಳು. ಪಕ್ಕದಲ್ಲಿ ಒಂದು ತಾಮ್ರ ತಂಬಿಗೆ ಇಟ್ಕೊಂಡಿರಬೇಕು, ನೀರು ತುಂಬಿಕೊಂಡಿರೋರು. ಆ ಮಂತ್ರ ಹೇಳುವಾಗ ಒಂದು ಚೂರೇನಾದರೂ ಉಚ್ಚಾರಣೆ ಸರಿ ಆಗದೆ ಹೋದರೆ ಟಕ್ ಅಂತ ತಂಬಿಗೆ ಹಿಡ್ಕೊಂಡು ಆ ಮುಖಕ್ಕೆ ನೀರು ಎರಚಬೇಕು. ಹೇಳೋ ಇನ್ನೊಮ್ಮೆ ಸ್ನಾನ ಮಾಡಬಹುದು. ಅಲ್ಲಿ ಹುಣಸೆಹಣ್ಣು ಕೆಟ್ಟಿದ್ದೀನಿ ನನ್ನ ಕಟ್ಟೆ ಮೇಲೆ ಕಾಲಿಗೆ ಉಜ್ಜಿಕೊಂಬ, ಉಚ್ಚಾರಣೆ ಸರಿ ಬರ್ತಾ ಇಲ್ಲ ಅನ್ನೋ. ನಮ್ಗೆ ಎಷ್ಟು ಹೆದರಿಕೆ ಆಗಿತ್ತು ಅಂದರೆ ಮಂತ್ರಕ್ಕಿಂತ ಬಾವಿಗೆ ಹೋಗಿ ಸ್ನಾನ ಮಾಡೋ ಹೆದರಿಕೆ ನಮಗೆ. ಸಣ್ಣವರಿದ್ದರೆ ನಮ್ಗೆ ಎಳ್ಕೊಳ್ಳೋಕ್ಕಾಗಲ್ಲ ಬಾವಿ ನೀರು. ಒಂದಿಬ್ಬರು ಹುಡುಗ ಹಿರಿ ಹುಡುಗರು ತಯಾರಾಗಿರ್ತಿದ್ರು, ಭಾಳ ಖುಷಿ ಅವರಿಗೆ. ಇದೊಂಥರ ಸ್ಯಾಡಿಸ್ಟಿಕ್, ಭಾರಿ ಖುಷಿ ಅವ್ರಿಗೆ. ಈ ಯಾರು ಬರೋ ಬರೋ ಹಾಕ್ತೀನಿ ಬಾರೋ, ತಣ್ಣೀರು ಹಾಕಬೇಕು, ನಾವು ಕಟ ಕಟ ನಡುಗಿ ಎಲುಬು ಕೂಡ ಅಲುಗಾಡಿಬಿಡ್ಬೇಕು, ಆ ಥರ ಆಗ್ತಿತ್ತು. ಬಂದು ಕೂತ್ಕೊಂಡು ಬೈಕೋತಾ ಇದ್ದೆ, ಒಂದೇ ಉಸಿರಲ್ಲ ಮಜ್ಜನ್ನ ನಮ್ಮ ಗುರುಗಳನ್ನ ಬೈಕೋತಾ ಇದ್ದೆ ನಾನು, ಯಾಕೆ ಹಾಕಿದ್ರು ನಾನು ಇಲ್ಲಿ ಅಂತ. ಒಂದ್ಸಲ ಗುರುಗಳಿಗೆ ಕೇಳಿದ್ದೆ, ಇದೇನೋ ಕಲಿಸ್ತೀರಿ ನನಗೆ, ಉಪನಿಷತ್ ಕಲಿಸ್ತೀರಿ, ಬಾಯಿಗೆ ಬೈಪಾಠ ಮಾಡಿಸ್ತೀರಿ, ನನಗೆ ಅರ್ಥವೇ ಗೊತ್ತಿಲ್ಲ, ಏನು ಪ್ರಯೋಜನ ಕಲಿತರು, ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆಂದರೆ ಬಹಳಷ್ಟು ಜನ ಹುಡುಗರ ಮನಸ್ಸಲ್ಲಿ ಇದೆ. ಅಂದರೆ ಏನು ಪ್ರಯೋಜನ, ಬರೀ ಮಂತ್ರ ಅರ್ಥ ಇಲ್ಲದೆ ಅಂದರೆ ಪ್ರಯೋಜನ ಏನು? ನನ್ನ ಗುರುಗಳು ಹೇಳಿದರು, ಮೊದಲು ಮಂತ್ರ ಬಾಯಿಗೆ ತೊಗೊಂಬಾರಯ್ಯ, ಆಮೇಲೆ ಹೃದಯಕ್ಕೆ ಬರ್ತದೆ. ಅದು ಬಾಯಿಗೆ ಬರದೆ ಅದು ಹೃದಯಕ್ಕೆ ಹೆಂಗೆ ಬಂದಿತ್ತು?

ಬೇಕು ನವಿಲೇನೋ ಕುಣಿಬೇಕು ಈಗ ಬಂತು ದಾರಿಗೆ

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಕುಡ್ಲದ ರಥಬೀದಿ ಕಾಲೇಜಿನ ನಡತಿನ ಪ್ರತಿಭಾ ಕಾರ್ಯಕ್ರಮ ಈ ಲೇಸಿಡ್ ತುಳು ರಂಗಭೂಮಿ ಅಂಚನೆ ಸಿನಿಮಾದ ಹಾಸ್ಯ ಕಲಾವಿದರಾಯಿನ ಅರವಿಂದ್ ಬೋಳಾರ್ ಅರ್ನ ಪಾತ್ರನ ಕೇನೊಂದು ಬರ್ಕ
1: ತುಳು ನಾಟು ಬಿಟ್ಟು ತುಳುವೆ ಪಾತ್ರಡು ಬರ್ಪುನ ಅಂಡ್ ಶಾಲೆಡು ಕನ್ನಡ ಪಾತ್ರಡು ಐಕಂದೆ ಕ್ರಮ ಉಂಡು ಅಂಡ ಎಂಕ್ ತುಳು ಒಂಜಿ ನಾಟ ಕಲಾವಿದ ಆಯ್ನ ಹಿಡ್ದು ತುಳು ಪಾತ್ರ ಅವಕಾಶ ಕೊಡ್ತೇನೆ ನಿಜವಾದ ತುಳುಟು ಪಾತ್ರ ಬಳ್ಳಿ ತಪ್ಪು ಎಂಗೊತ್ತುಂಡು ಇನ್ನಿತ ದಿನ ಈ ಒಂದು ಶಾಲಾ ಕಾಲೇಜ್ ಒಂದು ಕಾರ್ಯಕ್ರಮ ಯಾನು ಬರಡುಂದಾಂಡ ಯಾನು ಬಾರಿ ಮಲ್ಲ ಭಾಗ್ಯವತ್ತಿ ಎಂದೆನ್ನುವೆ ನಿಜವಾದ ಯಾನು ಶಾಲೆಗೆ ಪೋಂದು ಪುನಗ ಈ ನೆತ್ತ ವೇದಿಕೆದ ಒಂಜಿ ಗೌರವ ಎಂಚಿನ ಉಂಡುಂದವೆ ಎಂತ ತೆರೆದಿಜ್ಜಾಂಡ ನಮ್ಮ ಪೋಪ ಕಾರ್ಯಕ್ರಮ ಭಾಗವಹಿಸುವ ಅಂಡ ಆ ವೇದಿಕೆಡು ಕುಲ್ಲೋಡುಂದಾಂಡ ಆಯ್ಗೆ ಏತ್ ಜನಕುಲ ಆಯ್ನ ಮೆಚ್ಚಿದುಪ್ಪೋಡು ಅವು ಅಗತ್ಯ ಯಾನು ಇನಿತ ಈ ಪ್ರತಿಭಾ ಕಾರ್ಯಕ್ರಮ ಬೈದೆ ಈ ಪ್ರತಿಭೆ ನಿಕಳ ಉಂಡ ಇಜ್ಜಾಂದು ಅವು ನಿಕಳಿಗೆ ಅವಕಾಶ ತಿಕ್ಕಂಡ ಮಾತ್ರ ಸಾಧ್ಯ ಆ ಅವಕಾಶ ನಮ್ಮ ಸರ್ಕಾರಿ ಕಾಲೇಜ್ ಅರ್ಷಿಡ್ದ ಈ ಕಾಲೇಜಿನ ಮಲ್ತು ಕೊಡ್ತು ಯಾನ್ ನೀನು ದಾಯ ಬಂದ ಬಂಡ ಪ್ರತಿಯೊರಿಯಡು ಈ ಪ್ರತಿಭೆಲಿ ಉಪ್ಪುಂಡು ಆಂಡ ಇಲ್ಲಿ ಪಿದೈ ಬರೋಡು ನಾನು ಒಂದು ವೇದಿಕೆ ಪಡುತ್ತೆ ಆ ವೇದಿಕೆ ನೀ ಈ ಕಾಲೇಜ್ ಮಲ್ತು ಕೊಡ್ತು ನೆಟ್ ಏರ್ಲ ಪಿರ ಉಂತೇರ್ನೇ ಜಯಬಂಡ ಪ್ರತಿ ಒಂದು ಮನುಷ್ಯಡು ಈ ಪ್ರತಿಭೆಲಿ ಉಪ್ಪುಂಡು ಖಂಡಿತವಾದಲ ಉಂಡು ನೆಕ್ ಯಾನೇ ಕಾರಣ ದಯಕಂಡ ಯಾನ ನಿಕ್ಲ ಎದುರುಡಿತ ಉಂತುದೇತೆ ನೆಕ್ ಎನ್ನಡ ಪ್ರತಿಭೆ ಇತ್ತಿನೇನು ಪಿದೈ ಹೋಯ್ತಿ ನಕ್ಲಿ ಕಾಲೇಜ್ ಇದೆ ಒಂದು ಮಾಸ್ಟ್ ನಕ್ಲಿ ಯಾನ ಈ ಪ್ರತಿ ಒಂದು ವೇದಿಕೆಡಿ ವಿಷಯ ಪನ್ಪೇದೆ ದಯಕಂಡ ಭಕ್ತಿ ಸಾಧಿ ಮರಪೆರ ಬಳ್ಳಿಗೆ ನಮ್ಮ ಓಡೆ ಮುಟ್ಟುತಾಂದತ್ತು ಓಡೆ ಮುಟ್ಟಿನ ಪ್ರಶ್ನೆ ಬೊಕ್ಕ ಆನ ಪಿದಾರ್ಥಿನ ಒಲ್ಪಾಂದವ್ ನೆನೆಪ್ಪೋಡು ಅಂಚಾದ ಯಾನ ನಿಟ್ಲಕ್ಕನೆ ಶಾಲೆಡ್ ಕಲ್ತೊಂದು ಪುನಃ ಕೊಡ್ತು ಮೂಜನ ಕ್ಲಾಸ ನಾಲ್ಕ ಕ್ಲಾಸ ಆತೆ ಆತೆ ತೋಳೆ ಹೆಚ್ಚಿನ ಅಂಶ ಆ ಪೊಡ್ತುಡು ಒಂದು ರೋಷನ್ ಇಲ್ಲದ ಮಾಸ್ಟ್ನಕ್ಕೆ ಬತ್ಕೇಂಡ್ರೆ ಎಲ್ಲ ನಿನ್ನಮ್ಮ ಜೋಕುಲ ಮಾತಿರಿನ ಕಾರ್ಯಕ್ರಮ ಉಂಟು ನೀವೆಂತ ಮಾಡ್ತೀರಿ ಬೇಕಾದ್ರೆ ನಿಮಗೆ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಡ್ಯಾನ್ಸ್ ಮಾಡ್ಬೋದು ಅಲ್ಲದಿದ್ರೆ ಸ್ಪರ್ಧೆಯಲ್ಲಿ ಬೇರೆ ಬೇರೆ ಸ್ಪರ್ಧೆ ಇದೆ ಅದರಲ್ಲಿ ಭಾಗವಹಿಸ್ಬೋದು ಅನ್ಬಂಡೇದು ಅಪ್ಪಗ ಎಂಕಲ್ನ ಎಂಕಲ್ ಎಂಕಲ್ ಆಗ್ತಿದೆ ಯಾರು ಹೆಂಚಿನ ಅಲ್ಲ ಮಾಡ್ಬಾಡವು ನಂಗೆ ಅಗತ್ಯ ಹೆಚ್ಚು ನಮ್ಮ ಪಿರಾವದ ಬೆಂಚಿನ ಕುಳ್ಳುಗಾಂಚಿ ಅಕ್ಕ ಹೆಂಗಿನ ಮಲ್ಪಿರೈನ್ ಕುಳ್ಳು ತೂಕಾನ್ ನಮ್ಮ ಪಿರಾವದ ಬೆಂಚ್ ಬಂಡ ಭಾರಿ ಇಷ್ಟವಾಗಿನ ಬೆಂಚ್ ಲೇಬಂಡ ಮಾಸ್ಟರ್ ಅಕ್ಕ ಯಾವ ಅಂಚ ತೂಪು ಜೇರಿ ಅಕ್ಕ ಇಂಚ ಮಾತ್ರ ತೂಕೊಂಡು ಐಟಿ ಎದುರುದಾಯನ್ನ ತಿಕ್ಕದು ಬರ್ನಿ ಬಿರಾದಾಯನ್ ತಿಕ್ಕದು ಬರು ಜೇರಿ ಲೇಬಂಡ ಬಿರಾದಾಯನ್ ಲೆಕ್ಕ ಪಾಡ್ನ ಲಾವದು ಲೇಬಂಡ ಅವ್ಕೆ ಏನು ನಾ ಜಾತಿ ಹತ್ತಿಂದ ಬಿಡ್ದು ಬಿಡ್ತು ಪಂಚಾಯತ್ ಯಾನ ಆ ಜಾತಿ ಹಿಡಿತೀನಿ ಅವಳು ಪುನಃ ಆ ಮಾಸ್ಟರ್ ಎತ್ತಿಕೊಂಡಿರಿ ಏ ಅರವಿಂದ ನಾಳ್ದು ಕಾರ್ಯಕ್ರಮಕ್ಕೆ ಎಂತ ಮಾಡ್ತೀಯ ನಾನೇನು ಮಾಡಿದಿಲ್ಲ ಮನೆ ಡೈರೆಕ್ಟ್ ಬಂದೈತೆ ಏನೆಲ್ಲ ಮಾಡ್ದಿಲ್ಲ ಇಲ್ಲ ಸರ್ ನಾನು ಗೊತ್ತಿಲ್ಲ ಪಂಚ ಮಾತಿರಲ್ಲ ಅವ್ರಿಗೆ ಆ ಸ್ಪರ್ಧೆ ಕಾರ್ಯಕ್ರಮಕ್ಕೂ ಭಾಗವಹಿಸಿದಾಗ ಅವ್ರಿಗೆ ಬಂದಿರಿ ಆ ಡ್ಯಾನ್ಸ್ ಮಾಡ್ಪೇ ಪ್ರಾರ್ಥನೆ ಬಂದ್ಪೆ ಅವು ಬಂದ್ಪೆ ಒಂದು ಬಂದ್ಪೆ ಮೊಕ್ಕ ಕಡೆ ಕಾಣಾಗ ಫೋನಾಗ ಏನಿರಿ ಅರವಿಂದ ಇಲ್ಲಿ ಬಾರ ನಾಳ್ದು ಕಾರ್ಯಕ್ರಮಕ್ಕೆ ನೀನೆಂತ ಮಾಡ್ತೀವಿ ಇವಾಗ ಹೇಳು ನನ್ನ ಹತ್ರ ಒಬ್ಬನ ಹತ್ರ ಹೇಳು ಬಂಡೆ ನಾನು ಏನು ಮಾಡುದಿಲ್ಲ ಮತ್ತೆ ನೀನೆಂತ ಮಾಡ್ತೀನಿ ನಾನು ಕೂತ್ಕೊಂಡು ನೋಡ್ತೇನೆ ಬಂಡೆ ಏ ಮಾಸ್ಟ್ರಿ ಬೆಚ್ಚ ಮಾಸ್ಟ್ರ್ ಫೋನ ಬಂಡೇರಿ ಅಲ್ಲ ನಾನು ಕಡೆಯಲ್ಲಿ ನಿನ್ನ ಕಡೆ ಒಂದು ಮಾತು ಕೇಳುದು ನಾಳ್ದು ಎಂತ ಮಾಡ್ತೀನಿ ನಾನು ಏನು ಮಾಡೋದಿಲ್ಲ ಅಪಗಾರ ಬಂಡೇರಿ ಎಂತ ಹುಚ್ಚ ಮಾರಾಯ ಹೆಂಗ ಅಪ್ಪ ಕಣೆ ಬಿರುದು ದಿಕ್ಕದನ್ನು ಮಾರಲಿ ಪಂಚಾದಿ ಹಾಂಡ ಆರು ಪಂಡದ ಪೋಯರಿ ಆಂಡ ಕಾರ್ಯಕ್ರಮದ ಹೆಂಗೊಂಜು ಮನಸ್ಸು ಬರ್ತಂದೆ ಲೇದು ಬಂಡ ಹೂವಿಂಜ್ ಮಲ್ಪೋಡುಂದಾಂಡ ನಮ್ಮ ಮನಸ್ಸೈಕ್ ಪೂರಕವಾದಿತ್ತನ್ನು ಮಾತ್ರ ಮಲ್ಪೆರ ಸಾಧ್ಯ ನಮ್ಮ ಏರ ಒತ್ತಾಯಕ್ಕೆ ಮಲ್ತಂಡ ಅವು ಮತ್ತೆ ಆಪಣ ಪೋಪಣತ್ತವು ನಮ್ಮ ಮನಸ್ಸಲ್ಲಿ ನಂಕೊಂಜ್ ದೇಯ ಬೋಡು ದ್ವೇ ಮಲ್ಪೋಡು ದ್ವೇ ಮಲ್ತ ನಮ್ಮಿತ್ತು ಬರುವ ನಿಖಿಲ್ನ ಕಲ್ಪನ ಕೊಂಜ್ ದೇಯನೆ ಬೋಡು ಯಾನ್ ಇಂಚನೆ ಆವಡು ಅವು ಖಂಡಿತವಾದ ಲಾಪೇಡ ದಯಬಂಡ ಆಯ್ ಮಲ್ತಿನ ಶ್ರಮಕ್ಕೂ ಆಯ್ಕೆ ಸರಿಯಾದ ಪ್ರತಿಫಲ ತಿಕ್ಕೊಂಡು ಮುಂದೆ ಯಾ ನಿಖಿಲೆ ಕೊಂಚ ಪಾತ್ರ ಬಂದ್ಬಿಡು ಆನಿದ ದಿನ ಕಾರ್ಯಕ್ರಮಡು ಆರೆಂಡ ಎಂಚ ಬಂತೇರ ಒಂಜ ಮರಲನ ಪಾತ್ರ ಯಾನ ಅಲ್ಲಿ ಮರಲನ ಪಾತ್ರನೇ ಬಂತೆ ಮರಲನ ಪಾತ್ರ ಗೆಂಚಿನ ಮಾತ ಬೋಡ ಮರಲೆ ಎಂಚ ಒಪ್ಪಿರಿ ನಿಖಿಲೆ ಗೊತ್ತಲ್ಲ ನಿಖಿಲೆ ಗೊತ್ತು ಬಂದದೆ ಅಂದ ನಿಖಿಲ್ ಮರಲ ಅಂತ ನಾವು ನಿಖಿಲ್ ಸೀದ ಹಂಚಿ ಹೋಗ್ಬಾರ ಕೋಡಿ ಅಂಡ ಯಾನ ಅವೇ ಪಾತ್ರ ಮರಲನ ಮಲ್ತೆ ಮಲ್ತಿನ ಎಂಚ ಅದಕ್ಕೆಂಡ ಈ ಬುಡ್ಚಾಂದ್ರ ಗಲೀಜಿ ಮತ ಕಣತ್ತು ತಿನ್ಪುಣಿ ಮೇಯ್ಕ್ ಗಲೀಜಿ ಕುಂಟುಲೇನು ಮಾತ ಪಾಡೋನ್ನಿ ಬೊಕ್ಕ ಫಸ್ಟ್ಗೆ ಪ್ರಾರ್ಥನೆ ಆಂಡ್ ಪ್ರಾರ್ಥನೆ ಆದ ಎಂಡ ಮಾಸ್ಟರ್ ಬಂಡೇ ನೀನೆಂತ ಮಾಡ್ತೀಯ ಟೀಚರ್ ನೀನೆಂತ ಮಾಡ್ತೀಯ ನಾನು ನಾನು ರೆಡಿ ಇದ್ದೀನಿ ಬಂಡೆ ಸೀದಾ ಅಪ್ಪಗೆ ನನ್ನ ಫ್ರೆಂಡ್ರೆ ಬಂಡೆ ಏನು ಸ್ಟೇಜಿಗೆ ಪೋನಾಗಿ ಎಲ್ಲ ಮರಲೇನು ಎಪ್ಪಡೊಂದು பண்டே ஃபர்ஸ்ட் பண்டே என் ஆ பூஜை அமர்ல பூஜை அஞ்சா என் வேதிக்கை போனக்கனே ஓ மரலா அந்த லேத்தே மணி திஜி ஃபர்ஸ்ட் கதை சுரு உப்பாடு லேப்பாடு அந்த தினா என் வேதிக்கை பத்த என்ன ఎంచిన మల్పుడు ఆ పాత్రుడు మరలి ఆయన ఎంచిన మల్పి ఆయన దాత తింపి ఆయన దాత మల్పి ఆయకి గొత్తు పూజ దేవండి ఆయన మనస్సు హతోటి పూజ ఆయన దాత మల్పింది ఆయన గొత్తు పూజ అంచ ఆయన కురి తిన్న టొమాటోను మాత్రం తిందే అంచనే భూతాయి కంతితే ఇల్లు భూతాయి తరు భూతాయి ఆయన మొత్తం పచ్చి నెంతో తిందే కెలరు ఎదురుతున్నా పండేసి ఎంత గలీజు మరే అనే అంతింది ఎంకెడ్డాతను అనే ఎంకెడ్డాతను దాన్ని ఇల్లాడిపోతే నిఖలు తినొచ్చి ఒక ఇళ్ళలో ఎవరు కజిపూ పాటు సామాను ఒరి అంచా హౌపూర మల్తుంది ఆయన పక్క పేత జోకుల మత కార్యక్రమం ఎత్తండి ఇప్పుడు అది ఆయన ఎన్న అది ఆయన పీదాడు తిట్టే అప్పుడు టీచర్లు ఎత్తి నించుకోవాలి వెళ్ళి ఒకదా అన్నదాయితు నా ఒకదు వెళ్ళాలి వేరేవారు మాడదు నోట్లకి వెళ్ళాలి కుదు అల్లి అండి ఒక లాస్ట్ పూరా పక్క మాస్టర్ బతుంది స్టేజ్ది మమ్మ హెబ్బారు లెక్కని ఆర్ల పాతిరు వేరు ఆరు బతుంది బండేరు నమ్మ ಈ ದಿನದ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನವನ್ನು ಗಳಿಸಿರುವಂತ ವ್ಯಕ್ತಿ ಯಾರು ಅಂತ ನಿಮಗೆ ಯಾರಾದರೂ ಊಹಿಸ್ತೀರಾ ಅಂದ್ ಏರ್ಲ ಮಣಿತೀರಿ ಯಾಕಂದ್ರೆ ಜೋಕುಲ ಕಾರ್ಯಕ್ರಮ ಅಂತ ಏರೆಗೆ ತಿಕೊಂಡು ಏರೇ ಗೊತ್ತು ಅಪ್ಪಗ ಆರೇ ಮಾಸ್ಟ್ರಿ ಬಂಡೇರಿ ಈ ದಿನದ ಕಾರ್ಯಕ್ರಮದಲ್ಲಿ ಹುಚ್ಚನ ಪಾತ್ರವನ್ನು ಮಾಡಿದಂತ ಅರವಿಂದ ಪ್ರಥಮ ಬಹುಮಾನ ಗಳಿಸಿದ್ದಾನೆ. ಪ್ರಥಮ ಬಹುಮಾನವನ್ನು ನಿಖಿಲೆ ಹಚ್ಚಿದಲ್ಲ ಕೊಪ್ಪರಿಗೆ ಕೊಡ್ತೀರಂದು ನಾಲಜಿ ಪ್ಲಾಸ್ಟಿಕ್ ಪ್ಲೇಟ್ ಅದಕ್ಕೆ ಮಾತ್ರ ಬಣ್ಣ ಕಾಕಾಜಿ ಮಾತ್ರ ಭಾರಿ ಪೊರ್ಲು ತೈತೆ ಆಂಡ ಆ ಬಣ್ಣ ಕಾಕಾಜಿ ಪೊರ್ಲು ಎಂಚೈತಂಡ ಆಯ್ತ ಉಲಾಯಿ ಪ್ಲಾಸ್ಟಿಕ್ ಪ್ಲೇಟ್ ಎಂಚೈತಂಡ ಅಂಚನೇ ಆನಿದ ತೆಕ್ಕಿದ್ದೀನಿ ಹಿಂಗ ಗೌರವ ಇನಿ ಮುಟ್ಟ ಒರಿದಿನಂದು ಪನೋಲಿ ಆನಿದ ಆ ಮರಳನ ಪಾತ್ರ ಮಲ್ತಿನಂಚಿನ ಅರವಿಂದೇ ಇತ್ತೆ ಪ್ರತಿ ಒಂಜಿ ಕಲಾಭಿಮಾನಿಲಿನ ಮನಸ್ಸನ್ನು ಮೆಚ್ಚಿನಂತಿನ ಎಡ್ಡೆ ಒಂಜಿ ಉತ್ತಮ ಹಾಸ್ಯ ಕಲಾವಿದೆ ಅದು ನಿಖಿಲ ಎದುರುಡಿ ಅನ್ನುವಂಥದ್ದೇ.

ನೆಕ್ಕ ಕಾರಣ ಈಕೆ ಎಂದು ಬಂಡ ತಾಯಗನಿಗೆಂಡ ಪ್ರತಿಭೆ ಏರಡ ಉಂಡ ಅವು ಖಂಡಿತವಾದ ಪಿದೇ ಬತ್ತನ ಆಯ್ಕೆ ಪೋಯಿನಲ್ಪ ಬತ್ತಿನಲ್ಪ ಸ್ಥಾನಮಾನ ಖಂಡಿತ ತಿಕ್ಕೊಂಡು ಆಯ್ಕೆ ಒಡದೆ ಎನ್ನಿಕಲ್ ಒಂಜಿ ಬನ್ಪೆ ಒಂಜಿ ನಿಕಲ ಮನಸ್ಸಿಗೆ ಎನ್ನೊಂಜಿ ಆಶೆ ಆಯ್ಕೆ ನಿಗೆಂಡ ಕೆಂಕಲೆಗೆ ಬರವು ದೇವರ ಕೊರ್ತು ಜೇರು ಎನ್ನ ಆಜನ ಕ್ಲಾಸ್ ಕಲ್ದಿ ಆಂಡಲ ಮಾತಾ ಕಾಲೇಜ್ ಎನ್ನು ಲೆಪ್ಪುವೇರು ಮಂಗಳೂರು ವಿಶ್ವವಿದ್ಯಾನಿಲಯದ ಏನನ್ನು ಲೆತ್ತದೆ ವೇದಿಕೆ ಕುಲ್ಲಾದೇನು ಅಪ್ಪ ಏನೇ ಏತು ಮಲ್ಲ ಭಾಗ್ಯವಂತೆ ಏನು ಮನಸ್ಸಿಗೆ ಎನ್ನು ನೀತೆ ದಾಯಕನಿಗೆಂಡ ಉಪ್ಪು ನಾತ ದಿನ ಆ ಸ್ಥಾನಮಾನ ಏರು ಕೊಡ್ತೇರ ನಿಕ್ಲೆಲ್ಲ ಕಂತಿರ ಅಕ್ಕಲು ಅಕ್ಕಲ ಎದುರು ಯಾನ ಯಾಪಲ ಒಂಜಿ ಧನ್ಯತಾ ಭಾವಡಪ್ಪುಡು ದಾಯಕನಿಗೆಂಡ ಸ್ಥಾನಮಾನ ಬರ್ಪುಂಡು ಆಯ್ನ ದೀವನ್ನೇಟ ಅವು ಒರಿ ಉಂಡು ಆ ವ್ಯಾಪನಮ್ಮ ಆಯ್ನ ಕ್ಯಾರ್ಮಲ್ ಪಂದ ಬೋಪನ ಅವು ತನ್ನಾತಿಗೆ ನಮ್ಮ ಕೈ ಜಾರದು ಬೋಪುಂಡು ಅವು ಒಂಜು ವಿಷಯದಾದಂದಕೆಂಡ ನಮ್ಮ ಪ್ರತಿಭಾವಡು ಕಲ್ತಿನ ವಿದ್ಯಾವಡು ಅವು ಶಾರದೆ ಶಾರದೆ ಹೊರಬತ್ತು ಕುಲ್ಯರಿಂದಾಂಡ ಆರು ನಮ್ಮ ಆಯ್ನ ಏತ್ತು ಗೌರವಡು ಭಕ್ತಿಡ ಆಯ್ನ ತೂಪನ ಆತ್ಮೇಟ ನಮ್ಮ ಒಟ್ಟುಗುಪ್ಪುಂಡು ಲಕ್ಷ್ಮಿ ಅಂಚತ್ ಲಕ್ಷ್ಮಿ ಅಂಚಂದಕೆಂಡ ಬರ್ಪುಂಡು ಪೋಪುಂಡು ಬರ್ಪುಂಡು ಪೋಪುಂಡು ಆಯ್ಕೆ ಬೇತೇನೆ ಒಂಜು ಪುದರ್ಲ ಕೊಡ್ತೇರಿ ನಿಮ್ಮ ದಗ್ಗರ ತೆರೆದ ನಕಲೆ ಅಂಡ್ ಆ ಪುದರ್ ನಾನು ಈ ವೇದಿಕೆ ಬಂದ್ಬೋಜಿ ಅಂಡ ಲಕ್ಷ್ಮಿ ಅಂಚ ಅಂದ ಅಂಡ ಶಾರದ ಎಂಚ ಅಂದಕೆಂಡ ನಮ್ಮ ಭಯ ಭಕ್ತಿಡು ಆಯ್ನ ಯಾಪ ನಮ್ಮ ನೆಟ್ ದೀವನವನ್ನ ತರೆಟ್ಟು ಆತನೇಟ ನಮಕ್ ಎಂಚಿನ ಬೋಡು ಆಯ್ನ ಮಾತ ಅವು ಕಂತು ಕೊರ್ಪುಂಡು ಶಾರದೆ ಅವೇ ಆಯ್ ಕೊಂಚೂರು ಮನಸ್ಸಿಗೆ ನಮ್ಮ ಬೇಜಾರು ಕೊರಿಯ ಅಂದ ಶಾರದೆ ಕುಲ್ಲು ಹೋಯ್ಟಂದಕೆಂಡ ಕಲ್ಲುದ ಪಾದೆಡಿ ಲಕ್ಷ್ಮಿ ಕುಲ್ಲು ನೀ ತಾವರಿಗೆ ತಾವರೆ ಪರತ ಪೋಪುಂಡು ಅಂಡ ಶಾರದೆ ಕುಲ್ಲು ನೆಂಚಿನಂದಕೆಂಡ ಪಾದೆಡಂದಾಂಡ ಆಯ್ಕೆ ಮನಸ್ಸುಗೊರ ಬೇಜಾರಾಂಡ ಅವು ಜತ್ತು ಪೋಂಡ ನಿಕ್ಲಾಡೆ ಅರ ಕಾರಬುದೆಲ ಊರ್ನಲ್ಲ ಅವು ಪೀರ ಬರ್ಪುಚ್ಚಿ ಆಯ್ಕೆ ಬಡದೆ ಶಾರದೆ ವಿದ್ಯೆ ಕಲ್ಪನಂಚಿನ ವಿದ್ಯಾ ಕೇಂದ್ರ ಒಂದು ನೇನ್ ನಮ್ಮ ಯಾಪಗುಲ ಮರಪೆರಬಳ್ಳಿ ಹಳೆ ವಿದ್ಯಾರ್ಥಿ ಆದಪ್ಪಡು ಹತ್ತಂದಾಂಡ ಹೊಸ ನಮ್ಮ ವಿದ್ಯಾರ್ಥಿಗಳು ಆದಪ್ಪಡು ಯಾಪಲ ಗುರು ಹಿರಿಯರು ಮಾತಾಪಿತ ಗುರು ದೈವ ಅಂದ್ ಬಂದ್ಪೇರಿ ಗುರುಕುಲಿನ ಆಶೀರ್ವಾದ ಹಿಂಗ ಆನಿ ತಿಕ್ಕಿನೇ ಇರ್ದಾವರ ಆರೆ ಇತ್ತೆ ಒಲ್ಪೊಳ್ಳಿ ಹಿಂಗ್ ತೆರಿಯಂದು ವಿಶ್ವನಾಥ್ ಮಾಸ್ಟರ್ ಹಿಂಗ್ ಖಂಡಿತವಾದ ನೆನಪುಂಡು ಆರೆ ಆನಿಯನ್ನ ಹಿಂಗ್ ನೆರಂದೆ ಕುಲದ್ವೇರಂದಾತುಂಡ ಯಾನ್ ಈ ವೇದಿಕೆ ಬರಿಯರೆಜ್ಜಾಂಡ್ ತೋಜು ಆ ನೇರನ್ನ ಒಂಗಿ ನೆರಡೆ ಕಾಲಿ ಮರ್ಲೆ ಎಂದು ಬಂದ್ಬಿಟ್ಟು ಅವೇನೆ ಆನ್ ಮಲ್ತು ತೋಚಬಾದು ಇನ್ನು ನಿಕ್ಲ ಎದುರುಡು ಉಂತದೆ ಪಂಚಾದ್ರಿ ಗುರುಕುಲ್ನ ಆಶೀರ್ವಾದ ಯಾಪಲ ನಿಕ್ಲ ಬೆರಿ ಎತ್ತಿನಿಂದಾಂಡ ನಿಕ್ಲೆ ಓಲ್ ಪೋಂಡಲ್ಲ ಪ್ರತಿಯೊಂದು ಕೆಲಸವು ನಿಕ್ಲೆ ಜಯತಿಕೊಂಡು ನುಕ್ಕಂತ್ರ ಖಂಡಿತ ಕುಡೊಂಜು ಬನ್ಪಯಾನ ನಿಕ್ಲ ಪ್ರತಿಭೆ ಅವು ಒಂದು ವಿದ್ಯೆ ಕಲ್ಪರ ಮಾತ ಆಂಡ ಸುರೂಕಾದಿಯರು ಬೋರ್ಡ್ ಉಂದಕೆಂಡ ನಮ್ಮ ಮನೆಯೇ ಮೊದಲ ಪಾಠ ಶಾಲೆ ಮುಂದೆ ಯಾನು ಪನೋಡಿಜ್ಜಿ ಏರ್ಲ ಪಂಡ ಬೇಜಾರ್ಲ ಮಲ್ಪರೆ ಬಳ್ಳಿದೆ ಯಾಕೆಂದ ವೇದಿಕೆ ಲೆತ್ತಿ ಬಕ್ಕ ನಮ್ಮ ಎಡ್ಡೆರಟ್ಟ ಪಾತ್ರೆ ಪಾತ್ರೆ ಪಾತ್ರೆ ಚಿಂದಾಂಡ ಆಯ್ತು ಬರ್ತೀನಿ ಮನೆ ಸೀತ ಬೇ ಅದನ್ನ ಕರ್ಮ ಬೈದಿನ ಅಂಚತ್ ಪಾತ್ರೆ ಯಾನಿಂದ ಮಾತಾಪಿತ ಗುರು ದೈವ ಅಂದ ಪನ್ಪೆಂದು ಬಂಡ ಜೋಕುಲು ಸುರೂಟು ಅಪ್ಪೆಮ್ಮಗ ಎಡ್ಡೆ ಮಗೆಯಾದ ಪುಟ್ಟೋಡು ಐಡ್ದು ಬೊಕ್ಕ ಊರುಗು ಜೋ ಊರುಗು ಎಡ್ಡೆಂತಿನ ಕ್ಲಾವುಡು ಐಡ್ದು ಬೊಕ್ಕ ರಾಜ್ಯಗ ಐಡ್ದು ಬೊಕ್ಕ ದೇಶವು ದಯ ಪನ್ಪೆಂದು ಬಂಡ ಏತೋ ಇಲ್ಲಲ್ಲಿ ನಮ್ಮ ಪೋಯಿನಲ್ಪ ಪೂರ ಕೆಲಸ ಮಲ್ಪುವ ಅಂಡ ಇಲ್ಲಲ್ಲೊಂಜಿ ಇದೆ ಒಂಜಿ ಕೊಡ್ಬ ನೀರು ಕಾಣದೆ ಇರಲ್ಲ ಕುಲ್ಯಾರ ಹಿಂಗೆ ಓದೇರ ಅವೆ ಆಣ ಜೋಕಲ್ಲ ಬಂದಿಗೆ ಎಂದ ಮಯ ಒಂಜಿ ಅಂಗಡಿ ಹೋದಲ್ಲ ಒಂದು ಕಾಪು ನೆಂಜಿನ ಬಂದ್ಪೀರ ಬನ್ನಿ ಸ್ಟೋರ್ಗೆ ಹೋದಲ್ಲ ಒಂಜಿ ಅರಿಬದ ಸ್ಟೋರ್ಗು ಯಾವಿ ಬೇಗನಿಗೆ ಅಲ್ತಕಂತಿನ ಅರಿಟು ಉಂಪಿ ಅರಿಕನೇರ ಆಯ್ತಾ ಅರಿಚಿ ಗುಡಿ ಮುಟ್ಟ ಅವಸ್ಥೆ ಅವೇ ಇಲ್ಲದ ಅಲ್ಲ ಫ್ರೆಂಡ್ಸ್ ನಟ್ಲು ಇರಲ್ಲ ಇಲ್ಲಡ ಬರಡಿಗೆ ಕೊಂಡು ಜೋಕಲ್ನ ಅಕ್ಕಲ್ ಭಾರಿ ಆನಿ ಕ್ಲೀನ್ ಮತ ಅವು ದಯಕಂದಿಗೆ ಎಂಕ್ಲ ಫ್ರೆಂಡ್ಸ್ ನಟ್ಲು ಮತ ಬರ್ಬೇರಿ ಇರು ಇರು ಇಂಚು ಗಲಿ ಗಲಿಗೆ ಬರುಚಿ ಅಕ್ಕಲ್ ಮತ ಬರ್ತೀರ ಓಟೆ ಮುಟ್ಟ ಅವಸ್ಥೆಯ ಇಲ್ಲ ಅಲ್ಲ ಕಂತು ಬಾಡ್ನಿ ಪೂರ ಅಪ್ಪಮ್ಮನ ಹಾಕ್ರಿ ಆನಿದ ದಿನ ಮಾತ್ರ ಇಂಚು ಮತ ಬರುಚು ಅದು ಮತ ಫ್ರೆಂಡ್ಸ್ ಕಿರಿ ಎಡ್ಡಾಪ್ ಜವು ಅವು ಅಂಚ ಒಪ್ಪಿರು ಅಂಚ ಒಪ್ಪರ ಬಲ್ಲಿ ನಮ್ಮ ಫ್ರೆಂಡ್ಸ್ ನಕ್ಲು ಎಂಚ ನಮ್ಮ ಅಪ್ಪಮ್ಮಗ ಜೋಕುಲ ಅಕ್ಕಲ್ ಬೈದಿ ನಕಲ್ಲ ಎಂಕಲ್ ಅಪ್ಪಮ್ಮಗ ಅಕ್ಕಲ್ ಜೋಕುಲೇ ಅಕ್ಕಲೇ ಅವೇ ಮೋಕೆ ಒಪ್ಪುಂಡು ಆಯ್ಕೆ ಬಡದೆ ಪ್ರೀತಿಡು ನಮ್ಮ ಅಪ್ಪಮ್ಮನ ಕಡೆಮುಟ್ಟ ತೂಪಿನಂಚಿನ ಭಾಗ್ಯ ದೇವರು ನಿಕ್ಲೇ ಕೊರಡು ಮನುಷ್ಯಗ ಖುಷಿ ಬೋಡಿಗೆ ಖುಷಿ ಇತ್ತನ ಮಾತ್ರ ಆರೋಗ್ಯಡು ಒಪ್ಪುವೆ ಅಂಚಾದೆ ಆ ತೆಲಿಪಾವನ ಅಂಚಿನ ಕಾಯಕನು ದೇವರು ಹೆಂಗೆ ಕೊಡ್ತೇರಿ ಅಂಚಾದ ನಿಕ್ಲೇನು ತೆಲಿಪಾಯರ ಪ್ರಯತ್ನ ಬೈದೆ ನೆಟ್ಟು ಏತು ಸರಿ ಏತು ತಪ್ಪು ಇಂಕ ತಿರಿಯಂದು ಈ ವೇದಿಕೆಗೆ ಲೆತ್ತದು ಎಂಡ ನಟ್ಟು ಪಾತ್ರ
ಪಂತೇರಿ ಭಾರಿ ಖುಷಿಟ್ಟು ಯಾನು ವಿದ್ಯಾರ್ಥಿಗಳ ಇತೇ ಪನ್ಪೆ ಹೆಚ್ಚದಲ್ಲದಪ್ಪ ನಾನು ಪಾತ್ರಿಂದ ಕಲ್ಪನ ಮಾತ್ರ ನಮ್ಮ ಉಪ್ಪಿನ ಜಾತಿಗೆ ಗೌರವ ಕೊರಲೆ, ನಮ್ಮ ಗುರು ಹಿರಿಯರಿಗೆ ಗೌರವ ಕೊರಲೆ, ಅವೇ ನಮ್ಮನ್ನು ಕಾಪಾಡು ಪನ್ಪೆ. ಈ ವೇದಿಕೆ ಎತ್ತದ ಎಂಗ್ರಡ್ಡ ಅವಕಾಶ ಪಾತ್ರ ಅವಕಾಶ ಕೊರನಂಚಿನ ಈ ವಿದ್ಯಾ ಸಂಸ್ಥೆಗೆ ಯಾನ ಯಾಪಲ ಋಣಿಯಾದ ಬಣ್ಣದ ಎನ್ನ ರೆಡ್ಡ ಪಾತ್ರ ಮುಗಿಪೋಯ.

ಈತನೇಟ ಇಂಚಿಪ್ಪ ರಥಬೀದಿ ಕಾಲೇಜಿನ ನಡತಿನ ಪ್ರತಿಭಾ ಕಾರ್ಯಕ್ರಮಡ್ ಪಾತೇರ್ನ ತುಳು ರಂಗಭೂಮಿ ಅಂಚನೆ ಸಿನಿಮಾ ಹಾಸ್ಯ ಕಲಾವಿದರಾಯಿನ ಅರವಿಂದ್ ಬೋಳಾರ್ ಅರ್ನ ಪಾತೆರನ್ನು ಕೇನೊಂದು ಬರ್ತಾರೆ. ಇಡಗು ಈ ಕಾರ್ಯಕ್ರಮ ಮುಗಿಂಡ ಮಾತೆರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

ಇನಿಯನ ಸ್ನೇಹಕ್ಕೆ ಒಲವಿನ ಕಾಣಿಕೆ ಅವಸರದಿಂದ ತಂದೆಯ ನೀ ತಂದೆಯ ಮಡಿಲಿನ ಮಗುವಿನ ನಗುವಿನ ಅಳುವಿನ ದನಿಯನ್ನು ಕೇಳೋ ಬಯಕೆಯ ಆ ಬಯಕೆಯ ನನ್ನ

0: ಹೆಸರಾಂತ ಕಲಾವಿದರ ಕೂಡುವಿಕೆಯಲ್ಲಿ 7 ದಿನದ ತುಳು ತಾಳಮದ್ದಳೆ ಕೂಟ. ಈ ಕಾರ್ಯಕ್ರಮದ ಮೊದಲ ದಿನ ನಡೆದ ಯಕ್ಷಗಾನ ಪ್ರಸಂಗ ಬಾಮುಲ್ಲಾ ಬಾಮಕುಮಾರೆ, ಪ್ರಸಂಗ ರಚನೆ ಸದಾಶಿವ ಆಳ್ವ ತಲಪಾಡಿ, ಭಾಗವತರು ಸತೀಶ್ ಶೆಟ್ಟಿ ಬೋಂದೇಲ್, ದೇವಿಪ್ರಸಾದ್ ಆಳ್ವ ತಲಪಾಡಿ, ಚೆಂಡೆ ಹಾಗೂ ಮದ್ದಳೆ ಪ್ರಶಾಂತ್ ಶೆಟ್ಟಿ ವಗೆನಾಡು, ಸುದಾಸ್ ಕಾವೂರು, ಚಕ್ರತಾಳ ಕೇಶವ್ ಆಚಾರ್ಯ ಕಿನ್ಯ, ಪಾತ್ರವರ್ಗ ಮೈಸಗ ಸಂಜಯ್ ಕುಮಾರ್ ಗೋಣಿಬೀಡು, ಪಾರ್ವತಿ ಅಂಬಾಪ್ರಸಾದ್ ಪಾತಾಳ, ಈಶ್ವರ ಪುಷ್ಪರಾಜ್ ಕುಕ್ಕಾಜೆ, ಗೊಬ್ಬುದ ಜೋಕುಲು ಕಡಬ ದಿನೇಶ್ ರೈ, ಪ್ರಜ್ವಲ್ ಗುರುವಾಯನಕೆರೆ, ಬ್ರಾಹ್ಮಣ ಮಾನಿ ಅಶ್ವಥ್ ವಂಜನಾಡಿ, ಮೈಯಗ ರಾಮಚಂದ್ರ ಮುಕ್ಕ, ಬಾಮಕುಮಾರೆ ಸುನಿಲ್ ಕುಮಾರ್ ಪಲ್ಲಮಜಲು. ಈಗ ಬಾಮುಲ್ಲಾ ಬಾಮಕುಮಾರೆ ಈ ಯಕ್ಷಗಾನ ತಾಳಮದ್ದಳೆಯ 4ನೇ ಕಂತು.
1: ಒಳ್ಳಿದ ವೈಪನೆ ನೆತ್ತಿಗೆ ನೆತ್ತಿಯನ್ನೆ, ಕುಜಲಿಗೆ ಕುಜಲೆನ್ನೆ, ಪಾಡದೆಂಕು ತರೆನು ಬರ್ಚಿದೆ, ಆ ಪೊರ್ಲು ಆಯ್ತ ದಿಕ್ಕು ಪುರ್ಪನೆ ದೇದೆ, ನಿನ್ನ ಪೊರ್ಲು ತೋಡು ಬನ್ಪಿನ ಆಸೆ ಎಂಕಲೆಗೆ ಅಂಚಾದ ಎರಮನೆಗೆ ಪೋಯ ಪೋಯ ಪಂಡ ಬಾಲೆ ತೀಯನ ಬಾರಿ ಪೊರ್ಲು ಏನ ಐತಮಂತ ಎಂಕುಲು ಅತ್ತ
2: ಬಗೆ ಬಗೆಟು ಬಾಮಿತಿದು ಮೆಗುದಿನೇ

ನಾನು ಈ ಮೈಸೆಗೆ ನಾ ಏಲದ ಗುಂಡಗು ಬತ್ತದ ಬೊಗ್ಗೆ ಹೊರ್ಲ ಕಂಠದ ಸಯರಳಾತಲು ಮೈಸೆಗೆ ಎನ್ನ ಕಾರ್ಯವನ್ನು ಯಾನು ಬೆನೋಡು ಯಾನು ದಕ್ಕನ ಕಾರ್ಯದಾನೆಯನ್ನು ತೊಜಪಾದು ಕೊರಡು ಪಂಪಿನ ಚಿತ್ತನ ಇಸೆಯಡೆ ಯಾನು ಬಲ್ದು ತಾಮರದ ಹೊರಟು ಈ ಜಾಗಿಗೆ ಬತ್ತನೆ ಜತ್ತು ದಿಪ್ಪುನ ಚಿತ್ತನ ಮೈಸೆಗೆ ಅಲ್ಲ ಪೊರ್ಲನು ತುಯ್ಯ ನಾಗೆ ಜಡಗರ್ತನ ಎಂಚೆ ಅಂಚಿತ್ತನ ಪೊರ್ಲ ಕಂಠದ ಕುಳು ಎಂಚ ಬಗ್ಗದುಂಡು ಆ ರೀತಿದ ಪುರ್ಬು ಪಾತೆರುನ ಒಂಜಿ ಗಿಳಿ ತನ್ನ ಕೊಕ್ಕು ಅವು ಕೆಂಪೇರದಿಪ್ಪು ಅಂಚಿತ್ತನ ಗಿಳಿತ ಕೊಕ್ಕುದ ಲೆಕ್ಕಪ್ಪನ ಅಲ್ಲ ಮೂಂಕು ಆ ಬಗ್ಗದ ಮೂಂಕು ಒಂಜಿ ಪರ್ನನ ಮನೋಲಿನ ನೀಟ ಮೂರುಣ ಎಂಚೆ ಪಂಚಲ್ಲ ಬಿಮ್ಮ ತೋಜೊಂದು ಇಂಚಿತ್ತು ಪುರ್ಲ ಕಂಠದ ಪೊಣ್ಣು ಈ ಸಿರಿಲೋಕಡು ಉಲ್ಲಲಂದೆ ಗೊತ್ತಿತ್ತುಂಡಲ ತುಯ್ಯಾನಿ ನೀ ಮಲೆನ ಮೆನ್ಪೋಡು ಎನ್ನ ಕಾರ್ಯ ಸಾಧನ ಮಲ್ಪೋಡು ಐ ಕಾದು ಬೊಳ್ಳಿನ ಗಿಂಡೆಡು ನೀರುದೆತ್ತೆ ಬಂಗಾರಿನ ಗಿಂಡೆಡು ಪೇರ್ದೆತ್ತೆ ಒಂಜಿ ಕೈಟು ಬೊಳ್ಳಿನ ಗಿಂಡೆಡು ನೀರುದೆತ್ತು ಎಡತ ಕೆನ್ನೆಗೆ ಪಾಡಿಯೇ ದರ್ಪದ ಕಟ್ಟಿನ ಪತ್ತಿಯ ಈಸಿಯೇ ಬಲತ್ತ ಕೆನ್ನೆಗೆ ಬಂಗಾರಿನ ಗಿಂಡಿತ್ತಿನ ಪೇರು ಮೈತೆ ಎಡತ ಕೈಟು ದರ್ಪದ ಕಡ್ಡಿ ಪತ್ತಿಯೇ ಈಸಿಯೇ ತೂಕ ಎಚ್ಚರಿಗೆ ಹಾಕೊಂಡ ತೂಕ ದಾನೆ ಹಾಕೊಂಡು

0: ಯಾರು ಜೀವನಡು ತಪ್ಪು ಮನಸ್ಸು ಹೊಂದಿ ನಂದನಗು ಭಕ್ತಿ ನೆಚ್ಚಿನ ಬೇರೆ ನನ್ನ ಮಾಡಿಕೊಂಡಿನ ಪಾತ್ರ ಈಶ್ವರ ದೇವರನ್ನ ಭೂಪೂಜನ ಕರೆಯಬೋಡ ಭೂಕೊಯ್ಯರ ಭಕ್ತಿ ನಾಯಿಯ ನಂದ ಸುರ್ಕು ಇಬ್ಬರಬೋಡಾದೆ ಅಥವಾ ಎಂದು ಸರಿಯಾಗಿ ಮಂತ್ರಿ ಮಲ್ಪಿರಬೋಡಾದೆ ದೇವರನ್ನ ಕಂಡಿದ್ದು ಮತ್ತು ಉತ್ತೇರ ಖಂಡಿತ ಸತ್ಯನೇ ಎಂದು ನೆಟ್ಟು ದಾದ ಸಂಸೆಯೆಲ್ಲ ಇಜ್ಜಿ ಅಲ್ಲ ಕಂಡೆದ ಋತು ದೇವೇಡ ಆರಣನೇ ನಟ್ಟರು ಮತ್ತು ನೀಟು ಬೇಕೆ ಸಾಧಿ ಇಜ್ಜಿ ಓ ದೇವೇ ಓ ಈಶ್ವರ ದೇವರೆ ಎಲ್ಲ ಕಂಡಿದ್ದು ಇರಲಿ ಅದು ತುಂಬಿಲ್ಲ ಎಲ್ಲ ಅದಕ್ಕೆ ಏನಿಲ್ಲರು ಸ್ವಾಮಿ ಈ ಹೆಂಚ ಬೈದರೆ ಆಗತ್ತಿರಿಯೇ ನಿದ್ರೆ ಜಾರದಿಟ್ಟಿನ ಏನಾದ್ರೆ ಮೆಂತಿನಾರು ಏನೇ ತೋಜುಡು ಕಣ್ಣು ಗುಲಾದಿ ತೂನಗೆ ನಿನ್ನ ಸುದ್ರೂಪ ಎಂದ ಕಣ್ಣೆದುಡು ತೋಜದುಂಟು ಸ್ವಾಮಿ ಈಗ ನೀನೇ ಅದು ಅರ್ಥ ಮಾಡ್ಕೊಂಡಂತೆ ಪೋಯೇ ಈಗ ಯೋಗ್ಯತೆನೇ ಅದು ತಿಳಿಯಂತೆ ಪೋಯೆ ಎಲುದಾಂತಿನ ನಾಲೈದು ಬಾಯಿಗೆ ಬಂದು ತಿಲಕೆ ಅದು ಪಂಡೆ ಕುರ್ಚಾಂಗ ಬಾದರೂ ಈಗ ನಿನ್ ಕರಿತಿದ್ದೇವೆ ಏನು ಕರಿತೆ ಮಲ್ತಿನ ತಪ್ಪಾಗಿ ನಿತ್ಯಕ್ಕೆ ಗೊತ್ತಾಗುತ್ತುಂಡು ಯಾರು ಮಲ್ತಿನ ತಪ್ಪು ಸ್ವಾಮಿ ಈಗ ಪಾದಗೆ ಅದು ಅಪಚಾರ ಮಲ್ತೆ ಅಪಚಾರ ಮಲ್ತೆ ಉಪ್ಪು ತಿಂದಿನ ನೀರು ಬರೋಡಿಗೆ ತಪ್ಪು ಮಲ್ತಿದ್ದಾರೆ ಆಯ್ತು ಸರಿಯಾಗಿ ಶಿಕ್ಷೆಯನ್ನು ಅನುಭವಿಸಿ ಆಯ್ತು ಪ್ರತ್ಯಕ್ಷ ಸಾಕ್ಷಿ ಈರಾದಿಲ್ಲ ರೀ ಇರೇಗೆ ಯಾರು ಮಲ್ತಿನ ಅಪರಾಧ ಇರೇಗೆ ಮಲ್ತೆ ಪಾಪು ಕೊಡು ಏನು ಉದ್ಧಾರ ಮಲ್ಕೊಡು ಈರೇ ಮತಿ ಈರೇ ಮತಿ ಈರೇ ಸ್ವಾಮಿ
1: ಮೈಸಾಗ ಓಡ್ಯನೈ
2: ಪೋಡ್ಯಡ ಪೋಡ್ಯಡ ಮೈ ಸರಿಯೇ

ಕಾರಣ ಅವು ಸಿರಿಲೋಕ ದಕ್ಕಲಿ ಮಿತ್ತ ಮಿರಿಲೋಕ ಅಂಚತ್ ಅತ್ತ ಅಂಚಿನ ಲೋಕ. ಈ ಸೋತುದು ಎಂಕ ತರೆ ತಗ್ಗಾಯ ನಿನ್ನ ಇಂಚೇನೆ ಬುಡುವೆ ನಿನ್ನೆಚ್ಚಿ ದಾಯಂದು ಪಂಡಂಡ. ಈ ಕಾಡ ಮಲ್ಲಿಗೆ ಈ ಕಾಡ ಮಲ್ಲಿಗೆನೆ ಐಟ್ರಡ್ಡು ಪಾತೆರಜ್ಜಿ ಈ ಕಾಡ ಮಲ್ಲಿಗೆನು ಅವು ಕಾಡ ಮಲ್ಲಿಗೆ ಬೂರುಡಿಟ್ಟದು ಇಂತ ಪರ್ತೋನು ಕೊಂಡ ನೀರನ್ನ ಕಾರ್ದಡಿಕ್ ಬೂರ್ದು ಅವು ಕಾಳ ಅದುಕೋಬು ಆಯ್ತ ಜೀವನ ಸಾರ್ಥಕ ಎರ ಸಾಧ್ಯ ಇದ್ದಿ ಅವೇನು ನೆಯ್ಯೋಡು ಕೊಂಡನ ಸಿರಿ ಮುಡಿಕ ಕಟ್ಟೋಡು ಅತ್ತಂದಾನ ದೇವರನ್ನ ಪಾದ ಗುದಿಯೋಡು ಅಡೆಗೈತ ಜೀವನ ಸಾರ್ಥಕ ಅಪ್ಪುಡು.

ಅಲ್ಲ, ಅದು ಅವನತಿಯ ಲಕ್ಷಣ ಅಂತ. ನಾ ಈ ಮಾತನ್ನು ಯಾಕೆ ಹೇಳಬೇಕು ಅಂದ್ರೆ, ಸಾಕಷ್ಟು ಜನ ಪಾಲಕರಿದ್ದೀರಿ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೇಳಿ ಅನುಕರಣೆ ಬೇಡ ಅಂತ. ನಾನು ಕಾಲೇಜಲ್ಲಿದ್ದಾಗ ಒಂದು ತಮಾಷೆ ಘಟನೆ ಆಗಿತ್ತು. ನಮ್ಮ ಪ್ರಿನ್ಸಿಪಾಲ್ ಬಂದು ಕೇಳಿದ್ರು, ಈ ವರ್ಷ ವಾರ್ಷಿಕೋತ್ಸವಕ್ಕೆ ಯಾರು ಬರ್ತಾರೆ ಗೊತ್ತೇನ್ರೋ ಅಂತ ಕೇಳಿದರು. ಗೊತ್ತಿಲ್ಲ ಸರ್ ಅಂತ ಹೇಳಿದ್ವಿ. ಈ ಸಲ ವಾರ್ಷಿಕೋತ್ಸವಕ್ಕೆ ಕಿಶೋರ್ ಕುಮಾರ್ ಬರ್ತಾರೆ ನಮಗೆ ಅಂತ. ಆಗಿನ ಕಾಲಕ್ಕೆ ಕಿಶೋರ್ ಕುಮಾರ್ ಬರ್ತಾರೆ. ಆ ಕಿಶೋರ್ ಕುಮಾರ್ ಬಹುದೊಡ್ಡ ಹಾಡುಗಾರ, ಪ್ರಸಿದ್ಧರಾದಂಥವರು. ಎಲ್ರಿಗೂ ಖುಷಿಯಾಯಿತು, ದೊಡ್ಡ ಕಲಾವಿದರು ಬರ್ತಾರಲ್ಲ ಅಂತ. ನನ್ನ ಕ್ಲಾಸಲ್ಲಿ ಹುಡುಗ ಇದ್ದ, ಸುರೇಶ್ ಗಾಯ್ತೊಂಡೆ ಅಂತ ಮರಾಠಿ ಹುಡುಗ. ಥೇಟ್ ಕಿಶೋರ್ ಕುಮಾರ್ ಥರಾನೇ ಹಾಡ್ತಿದ್ದ ಅವನು. ಕಾಲೇಜಲ್ಲಿ ಯಾವುದೇ ಪ್ರೋಗ್ರಾಮ್ ಆದರೂ ಕೂಡ ಸುರೇಶ್ ಅಂದ್ ಎರಡು ಹಾಡು ಇರಬೇಕು, ಹಾಡ್ತಿದ್ದ. ಅವನಿಗೆ ಇನ್ನೂ ಖುಷಿ ಆಗಿಬಿಡುತ್ತೆ, ಯಾಕಂದ್ರೆ ಅವನಿಗೆ ಕಿಶೋರ್ ಕುಮಾರ್ ಅಂದ್ರೆ ದೇವರಿದ್ದ ಹಾಗೆ. ತನ್ನ ದೇವರೇ ಬರ್ತಾನೆ ಅಂದ್ರೆ ಅವನು ಬಹಳ ಖುಷಿ ಆಯಿತು. ಪ್ರಿನ್ಸಿಪಾಲ್ನ ಕಾಡಿ ಬೇಡಿ ಪರ್ಮಿಷನ್ ತಗೊಂಡ. ಕಿಶೋರ್ ಕುಮಾರ್ ಮುಂದೆ ಎರಡು ಹಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ಕೊಂಡ. ಕೊಟ್ರು. ನಿಮ್ ಕಣ್ಮುಂದ್ ಚಿತ್ರ ಬರ್ತದೆ, ಸ್ಟೇಜ್ ಮೇಲೆ ಮ್ಯಾನೇಜ್ಮೆಂಟ್ದವ್ರು ಕೂತಿದ್ದಾರೆ, ಪ್ರಿನ್ಸಿಪಾಲ್ರು, ಕಿಶೋರ್ ಕುಮಾರ್ ಎಲ್ಲ ಕೂತಿದ್ದಾರೆ. ಈ ಹುಡುಗನ ಹೆಸರು ಕರೆದ್ರು ಪಾಪ ಮಾತಾಡು ಅಂತ. ಈತ ಸ್ಟೇಜ್ ಮೇಲೆ ಹೋಗಿ ಎರಡು ಹಾಡು ಹಾಡಿದ. ಎಷ್ಟು ಚಂದ ಹಾಡಿದ ಅಂದ್ರೆ, ಮುಂದೆ ಏನಾದರೂ ಪರದೆ ಇದ್ದಿದ್ರೆ ಕಿಶೋರ್ ಕುಮಾರ್ ಹಾಡ್ತಾರೋ ಇವನ್ ಹಾಡ್ತಾನೋ ಗೊತ್ತಾಗಲಾರದಷ್ಟು ಚಂದ ಹಾಡಿದ. ಹಾಡ್ಬಿಟ್ಟು ಬಂದೆ ನಮ್ಮಲ್ಲಿ ಕೂತ್ಕೊಂಡ. ಹೇಗಿತ್ತು ಅಂತ ಕೇಳಿದ. ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ವಿ. ನಿಜವಾಗ್ಲೂ ಚೆನ್ನಾಗಿ ಹಾಡಿದ್ದ ಅವನು. ಅವನ್ ಕುರ್ಚಿ ತುದಿಗೆ ಕೂತಿದ್ದ. ಅವನಿಗೇನ್ ಆಸೆ ಅಂದ್ರೆ ಕಿಶೋರ್ ಕುಮಾರ್ ಏನ್ ಹೇಳ್ತಾರೆ ಇವನ್ ಬಗ್ಗೆ ಅಂತ. ಕಿಶೋರ್ ಕುಮಾರ್ ಮೈಕ್ ಹತ್ರ ಬಂದ್ರು, ಆ ಹುಡುಗನ್ ನೋಡಿದ್ರು. ಬೇಟಾ ಗಲ ಅಚ್ಚ ಅಂದ್ರು. ನಿನ್ ಧ್ವನಿ ಚೆನ್ನಾಗಿದೆ ಅಂದ್ರು. ಅವ ಕಿವಿಯಿಂದ ಕಿವಿವರೆಗೂ ನಕ್ಕ. ಆದ್ರೆ ಮುಂದಿನ ಸೆಂಟೆನ್ಸ್ ಅವನ್ ಕೊಂದು ಹಾಕ್ಬಿಡ್ತು. ಬಟ್ ಯು ವೇಸ್ಟೆಡ್ ಯುವರ್ ಲೈಫ್ ಅಂದ್ರು. ನೀನ್ ಜೀವನ ಹಾಳು ಮಾಡ್ಕೊಂಡೆ ಅಂದ್ಬಿಟ್ರು ಅವನು. ಅವನ್ ಮುಖ ಇಳಿದು ಹೋಯ್ತು. ನಮಗೂ ಕೋಪ ಬಂತು. ಕಿಶೋರ್ ಕುಮಾರ್ ಒಳ್ಳೆ ಮಾತು ಹೇಳೋಕ್ಕಾಗಲ್ಲ ಏನ್ರಿ, ಚೆನ್ನಾಗಿ ಹಾಡಿದ ಹುಡುಗನ್ಗೆ ಜೀವ ಹಾಳು ಮಾಡ್ಕೊಂಡಿ ಅಂತಾರೆ. ಆದ್ರೆ ಕಿಶೋರ್ ಕುಮಾರ್ ಮುಂದೆ ಹೇಳಿದ್ರು, ಯಾಕೆ ಹಂಗೆ ಹೇಳಿದೆ ಅಂತ. ಅವ್ರು ಹೇಳಿದ್ರು, ಮಗು ಇದೇ ತರ ಇನ್ನೂ 20 ವರ್ಷ ಹಾಡಿದ್ರು ಕೂಡ ಜನ ಏನಂತಾರೆ ಗೊತ್ತಾ ನಿನಗೆ, ಕಿಶೋರ್ ಕುಮಾರ್ ತರಾನೇ ಹಾಡ್ತಾನ್ರಿ ಇವನು ಅಂತಾರೆ. ನೀನ್ ಕಿಶೋರ್ ಕುಮಾರ್ ಎಂದೂ ಆಗಲ್ಲ, ನೀನು ಆರ್ಕೆಸ್ಟ್ರಾ ಸಿಂಗರ್ ಆಗಿ ಉಳ್ಕೊಳ್. ಅವ್ರು ತಮ್ಮ ಅನುಭವ ಹೇಳಿದ್ರು. ಮುಖೇಶ್ ಅನ್ನೋ ಒಂದು ಸಿನಿಮಾಕ್ ಹಾಡೋಕ್ ಬಂದಾಗ ಥೇಟ್ ಹಿಂದೆ ಕೇಲ್ ಸೈಗಲ್ ಇದ್ರಲ್ಲ, ಥೇಟ್ ಅವ್ರ ಹಂಗೆ ಹಾಡ್ತಿದ್ದ. ಮುಖೇಶ್ ಕರೆದು ಹೇಳಿದ್ರಂತೆ, ನೋಡು ಅಕೇಶ್, ನೀನು ಮುಖೇಶ್ ನೀನು ಚೆನ್ನಾಗಿ ಸಕ್ಸಸ್ಫುಲ್ ಆಗಬೇಕು, ಯಶಸ್ ಆಗ್ಬೇಕಂದ್ರೆ ನಿನ್ನ ಧಾಟಿಯಲ್ಲಿ ಹಾಡು, ನನ್ನ ಧಾಟಿಯಲ್ಲಿ ಹಾಡಬೇಡ. ಮುಂದೆ ಮುಖೇಶ್ ತನ್ನ ಧಾಟಿಯಲ್ಲಿ ಹಾಡಿ ಜಗಮಾನ್ಯನಾದಂಥ ಹಾಡುಗಾರ ಆದ. ಅದಕ್ಕೆ ನನಗನ್ಸುತ್ತೆ ಕಿಶೋರ್ ಕುಮಾರ್ ಹೇಳಿದ ಮಾತು ಬಹಳ ಒಳ್ಳೆಯದು. ಸರ್ಕಾರಿ ಆಫೀಸಲ್ಲೇ ಕಾರ್ಬನ್ ಕಾಪಿ ನಡೆಯಲ್ಲ. ಒಂದು ಅರ್ಜಿ ಕೊಡಿ, ಅವ್ರ ಕಾಪಿ ಇಟ್ಕೋತಾರೆ, ಒರಿಜಿನಲ್ ಇಟ್ಕೋತಾರೆ ಸರ್ಕಾರಿ ಆಫೀಸಲ್ಲಿ. ಒರಿಜಿನಲ್ ಕೊಡಿ, ಕಾಪಿ ನೀವು ತಗೊಂಡು ಹೋಗಿ ಅಂತ. ಸರ್ಕಾರಿ ಆಫೀಸಲ್ಲೇ ಕಾರ್ಬನ್ ಕಾಪಿ ನಡೆಯೋಲ್ಲ ಅಂದ್ರೆ ಜೀವನದಲ್ಲಿ ಕಾರ್ಬನ್ ಕಾಪಿ ನಡೀತಾವ? ಜೀವನದಲ್ಲಿ ಯಾರು ಕಾರ್ಬನ್ ಕಾಪಿ ಮಾತಾಡಿಸಲ್ಲ, ಒರಿಜಿನಲ್ಲೇ ಬೇಕು. ಅದಕ್ಕೆ ನಮ್ಮ ಮಕ್ಕಳಿಗೆ ಹೇಳೋಣ, ಅನುಕರಣೆ ಮಾಡಬೇಡ. ನಾವು ಸಣ್ಣ ಸಣ್ಣ ಮಕ್ಕಳು ತುಂಬಾ ಹೇಳ್ತೀವಿ, ನೋಡಿ ಆ ಸಿನಿಮಾ ಹಾಡು ಹಾಕೊಂಡು ಡಾನ್ಸ್ ಮಾಡ್ದ, ಹೆಂಗ್ ಮಾಡ್ತಾನೆ ನೋಡ್ರಿ ಇವನು, ಆ ಹೀರೋ ಮಾಡ್ದಂಗೆ ಮಾಡ್ತಾನೆ. ದಯವಿಟ್ಟು ಮೆಚ್ಚಬೇಡಿ ಅದನ್ನ, ಅದಲ್ಲ ಅದು. ಅನುಕರಣೆ ಶಾಪ, ಅನುಸರಣೆ ಬೇಕು. ದೊಡ್ಡವರು ಹೇಗೆ ಬದುಕಿದ್ರು ಅವ್ರ ಜೀವನದ ಲಕ್ಷಣ ತಿಳ್ಕೊಂಡು ಬದುಕೋಣ. ಅನುಕರಣೆ ಬೇಡ ಅಂತ ವಿವೇಕಾನಂದ ಹೇಳ್ತಾರೆ, ಅವನತಿಯ ಚಿಹ್ನೆ ಅಂತ ಹೇಳ್ತಾರೆ. ಈ ವ್ಯಕ್ತಿತ್ವ ಅಂತ ಹೇಳಿದ್ನಲ್ಲ, ಯಾವ ಗುಣದಿಂದ ಒಬ್ಬ ಮನುಷ್ಯ ದೊಡ್ಡವನಾಗ್ತಾನೆ, ಅವನಾಗಿ ಉಳ್ಕೋತಾನೆ, ಆ ವ್ಯಕ್ತಿತ್ವ ಬೆಳವಣಿಗೆಗೆ ಮೂರು ಕಾರಣಗಳು ಬಹಳ ಮುಖ್ಯ ಇರುವಂತದ್ದು. ಅದರಲ್ಲಿ ಎರಡನ್ನ ನನಗೆ ವಿಷಯವಾಗಿ ಕೊಟ್ಟಿದ್ದಾರೆ ಇವತ್ತು. ಮೊದಲನೇದು ಸಂಸ್ಕಾರ, ಎರಡನೇದು ಪರಿಸರ, ಮೂರನೇದು ಶಿಕ್ಷಣ. ಈ ಮೂರು ಬೇಕಾಗ್ತದೆ ವ್ಯಕ್ತಿತ್ವ ಬೆಳಿಬೇಕಾದ್ರೆ. ಮೊದಲು ಸಂಸ್ಕಾರ ಅಂದ್ರೆ ಏನು ಅಂತ ಕೇಳ್ಕೊಳ್ಳೋಣ. ಇದೊಂದು ಸಂಸ್ಕರಣ ಕ್ರಿಯೆ, ಇದು ಸಮ್ಯಕ್ಕರಣ ಅಂತ. ಅದೇ ಸಮ್ಯಕೃತಿ, ಅದರಿಂದಾನೇ ಸಂಸ್ಕೃತಿ ಆಗುವಂತಹದ್ದು. ಸಂಸ್ಕಾರಗಳೇ ನಮ್ಮನ್ನ ಸುಸಂಸ್ಕೃತರನ್ನಾಗಿ ಮಾಡುವಂತಹದ್ದು. ಯಾವುದೋ ಶಿಲ್ಪಿ ಬಂದ, ಅದನ್ನ ನೋಡ್ದ, ಚೆನ್ನಾಗಿದೆಯಲ್ರಿ ಕಲ್ಲಿದು, ಒಳ್ಳೆ ವಿಗ್ರಹ ಮಾಡಬಹುದು ಅಂದ. ಅವನ ಶಿಲ್ಪ ಕಲೆ ಚೆನ್ನಾಗಿ ಗೊತ್ತಿದೆ, ಪರಿಶ್ರಮ ಹಾಕೋಕ್ ಮನಸ್ಸಿದೆ, 2 ವರ್ಷ ಕೂತ್ಕೊಂಡು ಕೆತ್ತಾನೆ, ಒಂದು ಅದ್ಭುತವಾದ ವಿಗ್ರಹ ಆಗಿ ನಿಂತ್ಕೊಳ್ಳುತ್ತೆ, ಅದನ್ನ ನಾವು ಸಂಸ್ಕೃತಿ ಅಂತ ಕರಿತೇವೆ. ಶ್ರವಣ ಬೆಳಗೊಳದ ಬೆಟ್ಟ ಪ್ರಕೃತಿ, ಆದ್ರೆ ಗೊಮ್ಮಟೇಶನ ಮೂರ್ತಿ ಇದೆಯಲ್ಲ ಅದು ಸಂಸ್ಕೃತಿ. ದಯವಿಟ್ಟು ಗಮನಿಸಿ, ಭತ್ತ ಪ್ರಕೃತಿ, ಅನ್ನ ಪರಮಾನ್ನ ಸಂಸ್ಕೃತಿ, ಹತ್ತಿ ಬಟ್ಟೆ ಪ್ರಕೃತಿ, ಅದು ಹತ್ತಿ ಪ್ರಕೃತಿ, ಆದ್ರೆ ಬಟ್ಟೆ ಇದೆಯಲ್ಲ ಅದು ಸಂಸ್ಕೃತಿ. ಎಲ್ಲರಿಗೂ ಗಂಟ್ಲಿದೆ ಅದು ಪ್ರಕೃತಿ, ಸಂಗೀತ ಸಂಸ್ಕೃತಿ. ಎಲ್ರಿಗೂ ಕಾಲಿದೆ ಅದು ಪ್ರಕೃತಿ, ಆದ ನೃತ್ಯ ಸಂಸ್ಕೃತಿ. ಒಂದು ಗಮನಿಸಬೇಕಾದದ್ದೇನು ಅಂದ್ರೆ, ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಸಂಸ್ಕೃತಿ ಆಗೋದಿಲ್ಲ ಅನ್ನೋದು ಗಮನಿಸ್ಬೇಕು. ಕಲ್ಲು ಹೇಗೆ ತನ್ನಷ್ಟಕ್ಕೆ ತಾನೇ ಮೂರ್ತಿ ಆಗ್ಲಿಲ್ವೋ, ಹಾಗೆ ಅದು ಪ್ರಯತ್ನದಿಂದ, ಜ್ಞಾನದಿಂದ ಮತ್ತು ಬಿಡಲಾರದಂಥ ಛಲದಿಂದ ಮಾತ್ರ ಆಗುವಂಥದ್ದು. ಹೀಗೆ ಪ್ರಕೃತಿಯೊಂದಿಗೆ ಪೌರುಷ ವಿವೇಕ ಎರಡೂ ಸೇರಿದಾಗ ಅದು ಸಂಸ್ಕೃತಿ ಆಗ್ತದೆ ಅಂತ ಹೇಳ್ತಾರೆ. ಯಾವ ಶಕ್ತಿಯಿಂದ
ಯಾವ ಪರಿಷ್ಕಾರಗಳಿಂದ ಪ್ರಕೃತಿ ಸಂಸ್ಕೃತಿ

ರೀತಿ ಆಯಿತೋ ಆ ಕ್ರಿಯೆಗಳನ್ನೇ ಸಂಸ್ಕಾರ ಅಂತ ಕರೆಯೋದು. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಷೋಡಶ ಸಂಸ್ಕಾರಗಳು ಅಂತ ಹೇಳ್ತೀವಿ. ಈ ಸಂಸ್ಕಾರ ಮಕ್ಕಳಿಗೆ ಆಗಬೇಕು ಅಂತ ಹೇಳ್ತೀವಿ. ಆ ಮಕ್ಕಳಿಗೆ ಸಂಸ್ಕಾರ ಆದರೆ ಮುಂದೆ ದೊಡ್ಡವರು ಆಗ್ತಾರೆ ಅಂತ ಹೇಳ್ತೀವಿ. ಆ ಸಂಸ್ಕಾರ ಅಂದರೆ ಪರಿಶ್ರಮ, ಅದು ಸುಲಭ ಅಲ್ಲ. ಅದು ಮಕ್ಕಳನ್ನು ಬೆಳೆಸೋದು, ಅದೆಲ್ಲ ಸಂಸ್ಕಾರಗಳನ್ನು ಹಾಕಿದಾಗ ದಯವಿಟ್ಟು ಗಮನಿಸಿ, ನಾನು ಆಗಲೇ ಹೇಳಿದೆ, ಕಲ್ಲು ತನ್ನಷ್ಟಕ್ಕೆ ತಾನೇ ವಿಗ್ರಹ ಆಗಲಿಲ್ಲ. ಅದೇ ರೀತಿ ಆಗ ತಾನೇ ಹುಟ್ಟಿದ ಮಗು ಇದೆಯಲ್ಲ, ಅಸಹಾಯವಾದ ಮಗು, ಅದು ಗಳೋದ್ ಬಿಟ್ಟರೆ ಇನ್ನೇನೂ ಬರಲ್ಲ. ಆದರೆ ಮಗು ನಿಧಾನಕ್ಕೆ ತಾಯಿಯಿಂದ, ತಂದೆಯಿಂದ, ಪರಿವಾರದವರಿಂದ, ಶಾಲೆ, ಕಾಲೇಜು, ಯೂನಿವರ್ಸಿಟಿ, ಸಮಾಜದಿಂದ ಪಡ್ಕೊಂಡು 30 ವರ್ಷಕ್ಕೆ ಒಂದು ಸುಸಂಸ್ಕೃತ ವ್ಯಕ್ತಿಯಾಗಿ ನಿಂತ್ಕೋತಾನಲ್ಲ. ಯಾವ ಕ್ರಿಯೆಗಳಿಂದ, ಯಾವ ಸಂಸ್ಕಾರಗಳಿಂದ ಆ ಮನುಷ್ಯ, ಮಗು ಸುಸಂಸ್ಕೃತ ವ್ಯಕ್ತಿ ಆಗ್ತಾನೋ ಆ ಸಂಸ್ಕಾರಗಳಿಗೆ ಶಿಕ್ಷಣ ಅಂತ ಹೆಸರು. ಶಿಕ್ಷಣ ಅಂದ್ರೆ ಬೇರೆ ಅಲ್ಲ. ಯಾವ ಸಂಸ್ಕಾರಗಳಿಂದ ಪ್ರಕೃತಿಯಾಗಿದ್ದಂತಹ ಮಗು ಒಂದು ಸುಸಂಸ್ಕೃತ ವ್ಯಕ್ತಿಯಾಗಿ ನಿಂತ್ಕೋತಾನೋ ಆ ಸಂಸ್ಕಾರನೇ ಶಿಕ್ಷಣ ಅಂತ. ದಯವಿಟ್ಟು ತಿಳ್ಕೋಬೇಕಾದದ್ದು, ಶಿಕ್ಷಣ ಅಂದ್ರೆ ಸರ್ಟಿಫಿಕೇಟ್ ಅಲ್ಲ. ಬಹಳಷ್ಟು ಜನಕ್ಕೆ ಭ್ರಮೆ ಇದೆ, ನಮ್ಮ ಹುಡುಗನಿಗೆ MS ಆಯ್ತು, MBBS ಆಯ್ತು, MS ಆಯ್ತು ಅಂತ ಹೇಳ್ಕೋತೀವಿ. ಅವು ಸರ್ಟಿಫಿಕೇಟ್ ಮಾತ್ರ. ನನ್ನ ಜೊತೆಗೆ PhD ಮಾಡಿದಂತ, ಇನ್ನೊಂದು PhD ಮಾಡಬೇಕು ಅಂತ ಅಮೆರಿಕಾಗೆ ಹೋಗಬೇಕು ಅನ್ಕೊಂಡ. ಅವರಪ್ಪ ಬೆಳಗಾಂ ಹತ್ರ ಒಂದು ಸಣ್ಣ ಶಾಲೆ, ಪ್ರೈಮರಿ ಸ್ಕೂಲ್ ಮೇಸ್ಟ್ರಿ. ನಾನು ಹೇಳ್ತಿರೋದು 47 ವರ್ಷಗಳ ಹಿಂದೆ ಸುದ್ದಿ. ಆಗ ಅಮೆರಿಕಾ ಕಳಿಸೋ ಸುಲಭ ಇರಲಿಲ್ಲ. ಮೇಸ್ಟ್ರಿ ತಮ್ಮ ಹೊಲ ಮಾರಿ ಮಗನ ಕಳಿಸಿದ್ರು ಅಮೆರಿಕಾಗೆ. ಅಲ್ಲಿ ಹೋದ, ರಿಸರ್ಚ್ ಮಾಡ್ತಾ ಇದ್ದ, ಮಾಡ್ತಾ ಮಾಡ್ತಾ ಅಲ್ಲಿ ಅಮೆರಿಕನ್ ಹುಡುಗಿನ ಮದುವೆ ಆದ. ಮದುವೆ ಆದದ್ದನ್ನು ಅಪ್ಪ ಅಮ್ಮನಿಗೆ ಹೇಳಲಿಲ್ಲ. ನಾವು ಕೆಲವೊಂದು 4-5 ಜನ ಸ್ನೇಹಿತರಿಗೆ ಗೊತ್ತಿತ್ತು ಮದುವೆ ಆಗಿದ್ದಾನೆ. 4-5 ವರ್ಷ ಬರಲೇ ಇಲ್ಲ ಭಾರತಕ್ಕೆ ಅವನು. 5 ವರ್ಷದ ನಂತರ ಬಂದ, ಅಷ್ಟರೊಳಗೆ ಮಗು ಆಗಿತ್ತು ಅವನು. ಬಂದು ಬೆಳಗಾಂ ಏರ್ಪೋರ್ಟ್ಗೆ ಬರ್ತಾನೆ ಅಂತ ಗೊತ್ತಾಯ್ತು. ನಾನು ಅಕಸ್ಮಾತ್ ಬೆಳಗಾಂ ಇರೋದ್ರಿಂದ ಹೋಗಬೇಕು ಅಂತ ಹೋದೆ ಏರ್ಪೋರ್ಟ್ಗೆ. ಹೋದ್ರೆ ಸಣ್ಣ ಏರ್ಪೋರ್ಟ್ ಅವಾಗ. ಅಲ್ಲಿ ಮುಂದೆ ಕುರ್ಚಿ ಮೇಲೆ ಅವ್ರ ಅಪ್ಪ ಕೂತಿದ್ರು. ಒಳಗೆ ಹೋದಾಗ ನನ್ನ ಸ್ನೇಹಿತನ ಅಪ್ಪ ಕೂತಿದ್ದಾರೆ. ನಿಮ್ ಕಣ್ಮ ಚಿತ್ರ ಬರ್ಬೇಕು, ಹಳೆ ಪ್ರೈಮರಿ ಸ್ಕೂಲ್ ಟೀಚರ್, ಮುದ್ದೆ ಮುದ್ದೆ ಆದಂತ ಧೋತ್ರ, ಮುದ್ದೆ ಆದಂತ ಕೋಟು, ಮುಖದ ಮೇಲೆ 4 ದಿವಸದ ಗಡ್ಡ, ತಲೆಗೊಂದು ಕಪ್ಪಿಗೆ ಹಾಕೊಂಡು, ದಪ್ಪ ಕನ್ನಡಕ ಹಾಕೊಂಡು, ಕೈಯಲ್ಲಿ ಒಂದು ಹೂ ಹಿಡ್ಕೊಂಡು ಕೂತಿದ್ದಾರೆ. ಗುಲಾಬಿ ಹೂ ಮಗನಿಗೆ ಕೊಡಬೇಕು ಅಂತ. ನಾನು ಹೋಗಿ ನಮಸ್ಕಾರ ಮಾಡಿ, ಏನ್ರಿ ಕಾಕ, ಮಗ ಬರ್ತಾನಲ್ಲ ಈಗ ಅಂದೆ. ಹೌದಪ್ಪ, ಕಾಯ್ತೀನಿ ಅಂದ್ರು. ಆಗಿನ ಕಾಲಕ್ಕೆ ಸ್ಕೈಪ್ ಇಲ್ಲ, ಫೋನ್ ಮಾಡೋಕ್ಕಾಗಲ್ಲ, ನೋಡೇ ಇಲ್ಲ ಮಗನ 5 ವರ್ಷ. ಕಾಯ್ಕೊಂಡು ಕೂತಿದ್ರು. ನಾ ಒಳಗಡೆ ಹೋದೆ, ವಿಮಾನ ಬಂತು. ಅವನ ಜೊತೆ ಮುಂಬೈದಿಂದ ಒಂದೇ ವಿಮಾನ ಬರೋದು, ಅವ್ರು ಮುಂಬೈದಿಂದ. ಅವನ ಜೊತೆ ಒಂದು 8 ಜನ ಮಾಡರ್ನ್ ಹುಡುಗರು ಹುಡುಗಿಯರೆಲ್ಲ ಜೊತೆಗಿದ್ರು, ಮಾತಾಡ್ತಾ ಬಂದ್ರು. ಹೊರಗಡೆ ಬಂದು ನೋಡ್ತೀನಿ, ಅವ್ರ ಅಪ್ಪ ಇಲ್ಲ. ನಿಮ್ಮಪ್ಪ ಬಂದಿದ್ರಲ್ಲೋ, ನೀನು ಕರೆಯೋದಕ್ಕೆ ಎಲ್ಲೋದ್ರು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂದ. ಅವನ್ಯಾಕೋ ಸುಳ್ಳು ಹೇಳ್ತಾನೆ,

ಎಲ್ಲ ಹಳೆ ಬಟ್ಟೆ ಹಳೆ ವೇಷ, ಹೊಸ ಹುಡುಗರ ಜೊತೆಗಿದ್ದಾನಲ್ಲ ಅವ್ನು ಎರಸು ಮುರುಸು ಆಗ್ತದೆ ಅವನಿಗೆ ಅಂತ ಹೇಳಿ ಅವ್ನಿಗೆ ಯಾಕೆ ಬೇಸರ ಮಾಡಬೇಕು, ಮನೆಗೆ ಬರ್ತಾನಲ್ಲ ಇಲ್ಲೇ ಮಾತಾಡಿಸಿದ್ರಾಯ್ತು ಅಂತ ಬಸ್ಸಿಗೆ ಬಂದೆ ಅಂದರು. ನನ್ನ ಕಣ್ಣು ಮುಂದೆ ಎರಡು ಚಿತ್ರ ಇದ್ದಾವೆ, ಒಬ್ಬನು 2 PhD ಮಾಡಿದವನು, ಒಬ್ಬರು ಪ್ರೈಮರಿ ಸ್ಕೂಲ್ ಟೀಚರ್, ಜಾಸ್ತಿ ಡಿಗ್ರಿ ಪಡೆದಿಲ್ಲ ಅವರು. ಅದರಲ್ಲಿ ಶಿಕ್ಷಣ ಪಡ್ಕೊಂಡವ್ರು ಯಾರು, ಸರ್ಟಿಫಿಕೇಟ್ ಪಡ್ಕೊಂಡವ್ರು ಯಾರು ಅಂತ. ನನ್ನ ಪ್ರಕಾರ ಅಪ್ಪನಿಗೆ ಶಿಕ್ಷಣ ಬಂದಿದೆ, ಮಗನಿಗೆ ಸರ್ಟಿಫಿಕೇಟ್ ಮಾತ್ರ ಬಂದಿದ್ದಾವೆ, 2 PhD ಬಂದಿದ್ದಾವೆ. ಅದು ಬೇಕಾ ನಮಗೆ, 2 PhD ಬೇಕಾ? ಅಪ್ಪನಿಗೆ ನಮಸ್ಕಾರ.

ಬಲಗೆ ಮೇಲಕ್ಕೆತ್ತಿ ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ ನಿಧಾನ ಕೈ ಮುಂದೆ ತಗೊಂಡು ಬನ್ನಿ. ಈಗ ನಿಮ್ಮ ತೋರ ಬೆರಳನ್ನು ಮಾತ್ರ ಚಾಚಿ, ಎಲ್ಲ ಬೆರಳು ಬೇಡ, ತೋರ ಬೆರಳನ್ನು ಮಾತ್ರ ಚಾಚಿ. ಈಗ ತಕ್ಷಣ ಚಾಚಿದ ಬೆರಳನ್ನು ನಿಮ್ಮ ಎಡ ಕೆನ್ನೆ ಮೇಲೆ ಇಟ್ಕೊಂಬಿಡಿ, ಎಲ್ಲಿ ಇಟ್ಟಿದ್ದೀರಿ ನೋಡ್ಕೊಂಬಿಡಿ. ನಾನು ನಿಮಗೆ ಹೇಳಿದ್ದೆ, ನಾನು ಹೇಳಿದ ಹಾಗೆ

ಇಟ್ಕೊಂಡ್ಬಿಡಿ. ನಿಮ್ಮ ಮಕ್ಕಳಾಗ್ಲಿ ನಿಮ್ಮ ವಿದ್ಯಾರ್ಥಿಗಳಾಗ್ಲಿ ನೀವು ಹೇಳಿದ ಹಾಗೆ ಮಾಡ್ತಾರೆ ಅಂತ ದಯವಿಟ್ಟು ನಂಬ್ಕೋಬೇಡಿ. ಅವ್ರು ಮಾಡೋಲ್ಲ, ನೀವು ಮಾಡಿದ ಹಾಗೆ ಮಾಡ್ತಾರೆ. ಈ ಶಿಕ್ಷಣ ಅನ್ನೋದು ಅನುಭವಿಸಿ ಕಲಿಬೇಕಾದದ್ದು, ಬಾಯಿಂದ ಕೇಳೋದಲ್ಲ. ಬರೀ ಡಿಗ್ರಿ ಬಂದ್ರೆ ಶಿಕ್ಷಣ ಬಂತು ಅಂತ ಆಗಲ್ಲ.

ಬಂದ್ರೆ ಏನ್ ಮಾಡ್ತೀರಿ? ಅವಾಗ ತಡ್ಕೋತೀರಿ, ಕೆಮ್ಮಲ್ಲ, ಕೆಮ್ಮಿದ್ರೆ ತೊಂದರೆ ಆಗ್ತದೆ ಅಂತ ಅನ್ಸುತ್ತೆ, ಡಿಸ್ಟರ್ಬ್ ಆಗ್ತದೆ ಅನ್ಸುತ್ತೆ. ತಡ್ಕೊಳಕ್ ಆಗದೆ ಹೋದ್ರೆ ಹೊರಗಡೆ ಹೋಗಿ ಕೆಮ್ಮ ಬರ್ತೀರಿ. ಆದ್ರೆ ಅದೇ ಮನುಷ್ಯ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಾಗ ಸುತ್ತಮುತ್ತಲು ಕೊಳಕಿದ್ರೆ ಅವನು ಜೋರಾಗಿ ಕುರಿಚ್ಕೋತಾನೆ, ಬಾಳೆಹಣ್ಣಿನ ಸಿಪ್ಪೆ ಅಲ್ಲೇ ಹಾಕ್ತಾನೆ. ಅದೇ ಮನುಷ್ಯ, ಅವನ ನಡವಳಿಕೆ ಯಾಕೆ ಬದಲಿ ಆಯ್ತು? ಆ ಪರಿಸರ ಹಾಗೆ ಮಾಡ್ತು. ನನ್ನ ಕಲಾಂ ಅವರು ಒಂದು ಮೇಲ್ ಕಳಿಸಿದ್ರು, ಅವರು ಸಿಂಗಾಪುರದಿಂದ ಬಂದ್ಮೇಲೆ. ಅವ್ರು ಹೇಳೋರು, ನಮ್ಮ ಹುಡುಗರು ಸಿಂಗಾಪುರಕ್ಕೆ ಹೋಗ್ತಾರೆ 3 ದಿವಸ, ಬಂದು ಹೇಳ್ತಾರೆ, ಏನು ಸಿಂಗಾಪುರ್ ಸರ್, ರಸ್ತೆ ಮೇಲೆ ಒಂದು ಚೂರು ಕಾಗದ ಇಲ್ಲ, ಸ್ವಚ್ಛ ಆಗಿದೆ ಸರ್, ನಮ್ಮೂರು ನೋಡಿ ಅಂತಾರೆ. ಅದಕ್ಕೆ ಕಲಾಂ ಕೇಳ್ತಾರೆ, ನಿಮ್ಮೂರಲ್ಲಿ ಕಸ ಹಾಕಿದವ್ರು ಯಾರು? ಸಿಂಗಾಪುರದವ್ರ? ಅವ್ರು ಹಾಕಿಲ್ಲ, ಸ್ವಚ್ಛ ಇಟ್ಕೊಂಡಿದ್ದಾರೆ. ಆ ಸುತ್ತಮುತ್ತಲು ಸ್ವಚ್ಛ ಇದ್ದಾಗ ನಮಗೂ ಹಾಕಬೇಕು ಅಂತ ಅನ್ಸಲ್ಲ. ಅಲ್ಲಿ ಎಲ್ಲಿ ಕೊಳಕಿರ್ತೋ ನಾವು ಹಾಗೆ ಆಗ್ಬಿಡ್ತೀವಿ. ಅದಕ್ಕೆ ಪರಿಸರ ಬಹಳ ಮುಖ್ಯ, ಶಿಕ್ಷಣಕ್ಕೆ ಸಂಸ್ಕಾರಕ್ಕೆ ಎರಡಕ್ಕೂ ಬೇಕು. ಇನ್ನೊಂದು ಬಹಳ ಮುಖ್ಯವಾದಂಥ ವಿಷಯ, ಶಿಕ್ಷಣ ಅಸಹಾಯಕವಾಗಿದ್ದ ಮಗುನ ಸುಸಂಸ್ಕೃತವನ್ನಾಗಿ ಮಾಡ್ತದೆ ಅಂತ ಹೇಳಿದೆ. ನಮ್ಮ ಪರಂಪರೆಯಲ್ಲಿ ಶಿಕ್ಷಣ ಹೇಗೆ ಹಂತ ಹಂತವಾಗಿ ಹೋಗಬೇಕು ಅನ್ನೋದನ್ನು ನಮ್ಮ ಉಪನಿಷತ್ಕ್ಕಿಂತ ಚೆಂದ ಹೇಳೋಕೆ ಸಾಧ್ಯ ಇಲ್ಲ ಅನಿಸುತ್ತೆ. ತೈತ್ರಿ ಉಪನಿಷತ್ತನ್ನು ತಾವು ಅನುವಾದ ರೂಪದಲ್ಲಾದರೂ ಓದಬೇಕು. ಅದನ್ನು ನಾವೆಲ್ಲ ಗುರುಕುಲಕ್ಕೆ ಹೋಗ್ಬೇಕಾದ್ರೆ ಮೊದಲು ಪಾಠ ಮಾಡೋ ತೈತ್ರಿ ಉಪನಿಷತ್ ಪಾಠ ಮಾಡೋರು. ಮಗ ಭೃಗು, ಅಪ್ಪ ವರುಣ, ಆಶ್ರಮ ನದಿ ದಂಡೆ ಮೇಲೆ ಆಶ್ರಮ. ಆಗೆಲ್ಲ ಋಷಿಗಳು ಸಿಟಿಯಲ್ಲಿ ಇರಲಿಲ್ಲ, ಕಾಡಲ್ಲಿ ನದಿ ದಂಡೆ ಮೇಲೆ ಆಶ್ರಮ ಕಟ್ಕೊಂಡಿರೋರು.

ಒಂದು ವಾರ ಆದ್ಮೇಲೆ ಕೂತ್ಕೊಂಡಾಗಂದ, ನಮ್ಮಪ್ಪ ಹೇಳಿದ್ರು ಬ್ರಹ್ಮ ಪಡ್ಕೊಂಡಾಗ ಸಂತೋಷ ಆಗ್ತದೆ ಅಂತ. ಹೌದು, ಊಟ ಮಾಡಿದಾಗ ಸಂತೋಷ ಆಗತ್ತೆ ನನಗೆ. ಆದ್ರೆ ಇನ್ನೊಂದು ಗುಣನೂ ಹೇಳಿದ್ರು ಅವರು, ಆ ಬ್ರಹ್ಮಕ್ಕೆ ಸಾವಿಲ್ಲ ಅಂತ ಹೇಳಿದ್ರು. ನಿನ್ನ ರಾತ್ರಿ ಊಟ ಮಾಡಿದೀರಿ, ಮತ್ತೆ ಬೆಳಗ್ಗೆ ಹಸಿವೆ ಆಗಿದೆ, ಬೆಳಗ್ಗೆ ಊಟ ಮಾಡಿದ್ ಮತ್ತೆ ಸಾಯಂಕಾಲ ಹಸಿವೆ ಆಗ್ತದೆ. ಹಂಗಾರೆ ಆ ಊಟ ಮಾಡಿದ್ದು ಶಾಶ್ವತ ಅಲ್ಲ ಅನ್ನಂಗಾಯ್ತಲ್ಲ, ಹಂಗಾರೆ ಬ್ರಹ್ಮ ಅಲ್ಲ ಇದು. ಅಪ್ಪನ ಕಡೆ ಹೋದ, ಅಪ್ಪ ನಾನು ಅನ್ನಾನೇ ಬ್ರಹ್ಮ ಅನ್ಕೊಂಡಿದ್ದೆ, ಅದಲ್ಲ ಹಾಗಾದ್ರೆ. ಅಪ್ಪ ಹೇಳ್ತಾ, ನೀನು ಕರೆಕ್ಟ್ ಆಗಿದ್ಯಾ, ಮುಂದೊರಿ ನೀನೇ ಮರಿ, ನೀನೇ ಕಂಡ್ಕೋ. ಈ ಶಿಕ್ಷಣದ ಪದ್ಧತಿ ಹೇಗಿತ್ತು ನೋಡಿ. ನಾ ಇವತ್ತು ಮಾತಾಡ್ತೀವಿ 20ನೇ ಶತಮಾನದಲ್ಲಿ ಮಾಡರ್ನ್ ಎಜುಕೇಷನ್ ಅಲ್ಲಿ ಟೀಚರ್ ಇಸ್ ಎ ಫೆಸಿಲಿಟೇಟರ್ ಅಂತ ಹೇಳ್ತೀವಿ. ಪಾಠ ಮಾಡಬೇಡಿ, ಮಕ್ಕಳು ಕಲಿಯೋದಕ್ಕೆ ಸಲಹೆ ಮಾಡಿಕೊಡಿ ಅಂತ. ಅವ ತಪ್ಪ ಮಾಡಿದ್ದದು, ನೀನೇ ಕಂಡ್ಕೋ ದಾರಿ, ನಾನು ಹಾದಿ ಹೇಳ್ಕೊಡ್ತೇನೆ ನಿನಗೆ. ಮಗ ಅಂದ, ಅನ್ನ ಬ್ರಹ್ಮ ಅಲ್ಲ ಹಾಗಾದ್ರೆ. ಮನೆಗೆ ಬಂದ, ಊಟ ಮಾಡಿದ, ಓಡಾಡದ, ವ್ಯಾಯಾಮ ಮಾಡಿದ, ಗಡ್ಡೆ ಗಟ್ಟಿ ಮಾಡ್ಕೊಂಡ, ಒಂದು ತಾಮ್ರದ ತಂಡೆ ಉಜ್ಜಿ ಉಜ್ಜಿ ಕನ್ನಡಿ ಥರ ಮಾಡ್ಕೊಂಡು ನಿಂತ್ಕೊಂಡು ನೋಡ್ಕೊಂಡ. ಅಮ್ಮ ಕೇಳಿದ್ಲು, ಏನ್ ಮಾಡ್ತೀಯೋ ಅಂತ ಕೇಳಿದ್ಲು. ಇದು ಬ್ರಹ್ಮ ಅಂದವನು, ನನ್ನ ದೇಹ ಎಷ್ಟು ಗಟ್ಟಿ ಆಯ್ತು ನೋಡು, ದೇಹ ಸಂತೋಷ ಕೊಡುತ್ತೆ ನನಗೆ, ಮತ್ತೆ ಅದಕ್ಕೆ ಸಾವಿಲ್ಲ ಅಂದ್ಲು.

0: ಮಾಡಿಕೊಂಡು ಸರಿಯಾಗಿ ಬತ್ತಿ ಕುಡಿ ಬಂದರೆ ಸರಿ ಮಾಡಿಕೊಂಡೇ ಇರ್ತಾಳೆ. ನಾವು ಬದುಕೋದು ಹಾಗೆ ಬದುಕಬೇಕಂತೆ. ಸಂಸ್ಕಾರವಂತನಾದಂಥ ಶಿಕ್ಷಣ ಪಡೆದಂಥ ವ್ಯಕ್ತಿ ಬದುಕಬೇಕಾದದ್ದು ಜೀವನದಲ್ಲಿ ಅಂದರೆ ತನ್ನ ಉದ್ಧಾರವನ್ನು ಮಾಡಿಕೊಳ್ಬೇಕು, ಅದರ ಜೊತೆಗೆ ಸಮಾಜಮುಖಿಯಾಗೂ ಇರಬೇಕು, ಎರಡನ್ನೂ ಇರಬೇಕು. ಅದಕ್ಕೆ ಶ್ರೀರಾಮಕೃಷ್ಣ ಹೇಳುವಂಥದ್ದು ಇದೆಯಲ್ಲ, ಸಮಾಜ ಜಗತ್ತಲ್ಲಿ ಕೆಲಸ ಮಾಡು, ಓಡಾಡು, ಬೇಕಾದಷ್ಟು ಕೆಲಸ ಮಾಡು, ಆದರೆ ಒಳಗಡೆ ಒಂದು ಆತ್ಮದ ದೀಪ ಇದೆ ಅನ್ನೋದನ್ನು ಮರಿಬೇಡ. ಇದನ್ನು ಯಾರು ಅರ್ಥ ಮಾಡ್ಕೋತಾರೋ ಅವನು ಸಂಸ್ಕಾರಯುತವಾಗಿ ಶಿಕ್ಷಣ ಪಡ್ಕೊಂಡಂಥ ವ್ಯಕ್ತಿ ಅಂತ. ಅದನ್ನು ಗುಂಡಪ್ಪನವರು ಅದ್ಭುತವಾಗಿ ಹೇಳ್ತಾರೆ, ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ. ಇದಕ್ಕಿಂತ ಸುಲಭವಾಗಿ ಹೇಳೋ ಸಾಧ್ಯ ಇಲ್ಲಪ್ಪ. ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ, ಎಷ್ಟು ಚೆನ್ನಾಗಿದೆ ಅದು. ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೆ ನೀನು ಒಳಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ. ಎರಡು ಕೋಣೆ ಮಾಡ್ಕೋಬೇಕಂತೆ ಮನಸ್ಸಲ್ಲಿ. ಕೋಣೆಯಲ್ಲಿ ಲೋಗರಾಟಗಳ ನಾಡು, ಅಲ್ಲೇ ಆಡ್ಕೊಂಡು ನಿಂತ್ಕೋಬೇಡಪ್ಪ. ವಿರಮಿಸೊಬ್ಬನೆ ನೀನು ಒಳಮನೆಯ ಶಾಂತಿಯಲ್ಲಿ, ಒಳಗೆ ಬಾ, ಅಲ್ಲೇ ಇರೋದಲ್ಲ ನೀನು, ಒಳಗೆ ಬಂದು ಒಳಗಿನ ಶಾಂತಿಯನ್ನು ಅನುಭವಿಸು. ಅದನ್ನು ಮಾಡಿಕೊಂಡಾಗ ವರಯೋಗ ಸೂತ್ರವಿದು ಮಂಕುತಿಮ್ಮ, ಇದು ಬದುಕಿನ ಸೂತ್ರ ಅಂತ ಹೇಳ್ತಾರೆ. ಈ ಬದುಕಿನ ಸೂತ್ರ ನಮ್ಮದಾಗಬೇಕಾದ್ರೆ ನನಗೆ ಮೊದಲು ಸಂಸ್ಕಾರ ಸಿಗಬೇಕು. ನಾನು ಯಾವಾಗಲೂ ಹೇಳ್ತಿದ್ದೆ, ಸಂಸ್ಕಾರ ಮತ್ತು ಶಿಕ್ಷಣ ಅಲ್ಲ, ನನ್ನ ಪ್ರಕಾರ ಸಂಸ್ಕಾರನೇ ಶಿಕ್ಷಣ. ಯಾವ ಸಂಸ್ಕಾರ ಸಿಗ್ತದೆ ಅವ್ರ ಶಿಕ್ಷಣ ಆಗ್ತದೆ. ತಾವು ಕಂಡಿದ್ದೀರಿ ಜೀವನದಲ್ಲಿ ಡಿಗ್ರಿ ಪಡ್ಕೊಳ್ಳೋದೇ ಇದ್ದವ್ರು ಎಷ್ಟು ದೊಡ್ಡ ದೊಡ್ಡವ್ರು ಆಗಿದ್ದಾರೆ, ಜಾಸ್ತಿ ಕಲ್ತಿಲ್ಲ. ಮನೆಯಲ್ಲಿ ತಾಯಿ ನೋಡಿ, ಆಕೆ ಪ್ರೀತಿ ಇದೆ, ನಿಮಗೆ ಎಜುಕೇಷನ್ ಡಿಗ್ರಿ ಇರಲಿಕ್ಕಿಲ್ಲ, ಆಕೆಗಿರುವಂಥ ಜೀವನಾನುಭವ ಎಷ್ಟು ದೊಡ್ಡದು ಅಂತ, ವ್ಯವಹಾರ ಜೀವನ. ಆದ್ದರಿಂದ ಸಂಸ್ಕಾರ ಎಲ್ಲಿ ಸಿಗತ್ತೋ ಅಲ್ಲಿ ಶಿಕ್ಷಣ ಇದೆ. ಆದರೆ ಸಾಮಾನ್ಯ ಶಿಕ್ಷಣನೂ ಸಿಕ್ಕು ಸಂಸ್ಕಾರ ಎರಡೂ ಸಿಗೋದಾದರೆ, ಒಂದು ಒಳ್ಳೆಯ ಪರಿಸರ ಸಿಗೋದಾದರೆ, ಒಬ್ಬ ಮನುಷ್ಯನ ವ್ಯಕ್ತಿತ್ವ ಅತ್ಯಂತ ದೊಡ್ಡದಾಗ್ತದೆ. ಅದು ಸಮಾಜದ ಕರ್ತವ್ಯ, ಸಮಾಜದ ಅವಶ್ಯಕತೆ ಕೂಡ. ನಮಸ್ಕಾರ.
1: ಇಷ್ಟರವರೆಗೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಇವರ ಮಾತುಗಳನ್ನು ಕೇಳಿದ್ರಿ. ಇದು ಈ ಹೊತ್ತಿನ ವಿಶೇಷ ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಉಂದು ಇನಿತ ತುಳು ಕಾರ್ಯಕ್ರಮ. ನನ್ನ ದುಂಬುದ ತುಳು ಕಾರ್ಯಕ್ರಮದ ತಿಕ್ಕಗ ಆತನೇಟ ಮೋಕೆ ಉಪ್ಪಡ್ ಕೆನದುಪ್ಪಲೆ ರೇಡಿಯೋ ಸಾರಂಗ್ 107.8 FM. ಉಂದು ರಂಗ ರಂಗದ ಬದುಕು.
1: ಪರಶುರಾಮನ ಕುಡರಿಗ ಪುಟ್ಟಿನ ತುಳುನಾಡು, ಕಡಲು ಪಾರದು ಉಡಲು ಬುಲೆಯಿನ ತುಳುವೆರೆಗೂಡು.
2: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
3: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು

0: ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.
2: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
0: ಹಾಡು ಕೇಳುವ ಹೊತ್ತು

0: ಮತ್ತು
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
0: ಹಾಡು ಕೇಳುವ ಹೊತ್ತು